ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಯರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡೆದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮನಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾ ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 5 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಕೃಷ್ಣ ಪಕ್ಷ, ಪಂಚಮಿ ತಿಥಿ, ಶತಭಿಷ ನಕ್ಷತ್ರ, ಆಯುಷ್ಮಾನ್ ಯೋಗವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು. ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15

ಮಕ್ಕಳಿಂದ ಮೂಡಿಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10:00 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11:00 ಜನಾರ್ದನ್ ಪೈ ನಡೆಸಿಕೊಡುವ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮವಿದ್ದು ವಿಶೇಷ ಅತಿಥಿಯೊಂದಿಗೆ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2:00 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3:00 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6:00 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7:00 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ನಾಳೆ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ,

ಮನಸ್ಸಿಗೆ ಎಷ್ಟು ಖುಷಿ ಕೊಡತ್ತೆ ಅಲ್ವಾ? ಆಫೀಸ್ ಆಗ್ಲಿ, ಸ್ಕೂಲ್ ಆಗ್ಲಿ, ಕಾಲೇಜ್ಗಳಿಗೆ ರಜಾ ಇರುತ್ತೆ. ಆರಾಮಾಗಿ ಎದ್ದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬಹುದು. ಮನೆಯವರೆಲ್ಲರ ಜೊತೆ ಸೇರಿ ಸ್ಪೆಷಲ್ ಅಡಿಗೆ ಮಾಡಿಕೊಂಡು ತಿಂದು ಎಂಜಾಯ್ ಮಾಡ್ತಾ ಟಿವಿಯಲ್ಲಿ ಅಥವಾ ಥಿಯೇಟರ್ಗಳಿಗೆ ಹೋಗಿ ಒಂದು ಒಳ್ಳೆ ಸಿನಿಮಾ ನೋಡಬಹುದು. ಅಥವಾ ಫ್ರೆಂಡ್ಸ್ಗಳಿಗೆ ಭೇಟಿ ಮಾಡಬಹುದು. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಸಣ್ಣ ಪಿಕ್ನಿಕ್ ಸ್ಪಾಟ್ಗೆ ಹೋಗಬಹುದು ಅಲ್ವಾ? ಅದರಲ್ಲೂ ಈ ಮಳೆಗಾಲದಲ್ಲಂತೂ ಫಾಲ್ಸ್ಗಳಿಗೆ ನೋಡೋದಕ್ಕೆ ಅತಿ ಅದ್ಭುತವಾಗಿರುತ್ತೆ. ಇಷ್ಟೆಲ್ಲ ಹೇಳಬೇಕಾದ್ರೆ ನನಗೊಂದು ಕನ್ನಡ ಸಿನಿಮಾ ನೆನಪಾಗ್ತಾ ಇದೆ ಸ್ನೇಹಿತರೆ. ಈ ಸಿನಿಮಾ ಎಷ್ಟು ಸಾರಿ ನೋಡಿದ್ರೂ ಬೇಜಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಮನೋರಂಜನಾತ್ಮಕ ಚಿತ್ರ ಮಾತ್ರ ಅಲ್ಲದೆ ಅದ್ಭುತವಾದ ಭಾವನಾತ್ಮಕವಾದ ಕಥೆ ಅಂತಾನೆ ಹೇಳಬಹುದು. ಈ ಚಿತ್ರದಲ್ಲಿ ಪ್ರೀತಿ, ಸ್ನೇಹ ಮತ್ತು ತ್ಯಾಗದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರಾದ ಸುನೀಲ್ ಕುಮಾರ್ ದೇಸಾಯಿ ಅವರು. ಜಯಶ್ರೀ ದೇವಿ ನಿರ್ಮಾಣದ ಈ ಚಿತ್ರ 1996 ಆಗಸ್ಟ್ ತಿಂಗಳಿನಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಈ ಚಿತ್ರ ಬಿಡುಗಡೆಯಾಗಿ 29 ವರ್ಷ ಕಳೆದಿದೆ. ಆದ್ರೂ ಕೂಡ ಜನರು ಈ ಸಿನಿಮಾವನ್ನ ನೋಡ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಅದ್ರಲ್ಲೂ ಮೊನ್ನೆ ತಾನೇ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಮಹಾನಟಿ ಸೀರಿಯಲ್ ಶೋ ನೋಡಿದ್ಮೇಲಂತೂ ಜನರು ಮತ್ತೊಮ್ಮೆ ಈ ಚಿತ್ರವನ್ನ ನೋಡಿದ್ದಾರೆ ಅಂತ ಭಾವಿಸಬಹುದು. ಹೌದು ಶ್ವೇತಾ, ಆಗ್ಲಿಂದ ಕೇಳ್ತಾ ಇದ್ದೀನಿ, ಚಿತ್ರದ ಬಗ್ಗೆ ವಿವರಣೆ ತಿಳಿಸ್ತಾ ಇದೀಯಾ ಸರಿ, ಆದ್ರೆ ಚಿತ್ರದ ಹೆಸರೇನು, ಅದರಲ್ಲಿ ನಟ ನಟಿಯರು ಯಾರು, ಹಾಗೆ ಸಂಗೀತದ ನಿರ್ದೇಶಕರು ಯಾರು ಅಂತ ಹೇಳೇ ಇಲ್ಲ ಅಂತ ನೀವು ಕೇಳ್ತಾ ಇರಬಹುದು. ಎಸ್, ಆ ಚಿತ್ರದ ಹೆಸರು ನಮ್ಮೂರ ಮಂದಾರ ಹೂವೆ. ಈ ಚಿತ್ರ ಒಂದು ತ್ರಿಕೋನ ಪ್ರೇಮ ಕತೆ ಅಂತಾನೆ ಹೇಳ್ಬಹುದು. ನಟ ಶಿವರಾಜ್ ಕುಮಾರ್ ಹಾಗೆ ರಮೇಶ್ ಅರವಿಂದ್ ಹಾಗೂ ಪ್ರೇಮ ಅವರು ನಟಿಸಿದ್ದಾರೆ ಸ್ನೇಹಿತರೆ. ಹಾಗೆ ವಿಶೇಷ ಏನು ಅಂತಂದ್ರೆ ಇಳಿಯರಾಜರವರ ಸಂಗೀತ ಸಂಯೋಜನೆಯು ಗಾಳಿಯ ಅಲೆಗಳಲ್ಲಿ ಆಗಾಗ ನುಡಿಸುತ್ತಲೇ ಇರೋದ್ರಿಂದ ಹೆಚ್ಚಿನ ಪ್ರಶಂಸೆಗಳನ್ನ ಪಡೆದಿದೆ. ಈ ಸಿನಿಮಾ ಬೆಂಗಳೂರಿನಲ್ಲಿ 22 ವಾರಗಳ ಪ್ರದರ್ಶನದ ನಂತರ ಇದನ್ನ ಯುನೈಟೆಡ್ ಸ್ಟೇಟ್ಸ್ನಲ್ಲೂ ಕೂಡ ಕೆಲ ಪರದೆಗಳಲ್ಲಿ ಪ್ರದರ್ಶಿಸಲಾಗಿತ್ತು ಸ್ನೇಹಿತರೆ. ಈ ಚಿತ್ರವನ್ನ ತಮಿಳಿನಲ್ಲೂ ಕೂಡ ರೀಮೇಕ್ ಆಗಿದೆ. ಅದರ ಹೆಸರು ಕಂಗಾಲಿನ ವಾರ್ತೈಗಲ್ ಎಂದು ಮರು ನಿರ್ಮಿಸಲಾಗಿದೆ. ಇದರಲ್ಲಿ ಪ್ರೇಮ ಅವರ ಪಾತ್ರವನ್ನ ಪುನರ್ವರ್ತಿಸಲಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಈ ಚಿತ್ರದ ವಿಮರ್ಶೆಯನ್ನ ಕೇಳೋಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರೋ ಒಂದು ಟ್ರ್ಯಾಕ್ ಅನ್ನ ಕೇಳ್ಕೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗಷ್ಟೇ ಒಂದು ಸೂಪರ್ ಆಗಿರೋ ಒಂದು ಟ್ರ್ಯಾಕ್ ಅನ್ನ ಕೇಳ್ಕೊಂಬಂದ್ರಿ. ಕಳೆದ ಭಾಗದಲ್ಲಿ ನಾನು ನಮ್ಮೂರ ಮಂದಾರ ಹೂವೆ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಆ ಚಿತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಕಥೆಯನ್ನ ತಿಳಿಸ್ತೀನಿ. ಸ್ನೇಹಿತರೆ, ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಮನೋಜ್ ಪಾತ್ರದ ಒಬ್ಬ ಚಲನಚಿತ್ರ ನಿರ್ದೇಶಕರಾಗಿ ಅಭಿನಯಿಸಿದ್ದಾರೆ. ಅವರ ತಂದೆ ಗಾಯಕ ಮತ್ತು ಸಂಗೀತ ಸಂಯೋಜಕರಾಗಿರ್ತಾರೆ. ಅವರು ತಮ್ಮ ಮುಂಬರುವ ಚಿತ್ರಕ್ಕಾಗಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ಹೊಂದಿರ್ತಾರೆ. ಹಾಗಾಗಿ ತಮ್ಮ ನಿರ್ಮಾಪಕರಾದ ಅವಿನಾಶ್ ಅವರಿಗೆ ಹೇಳ್ತಾರೆ. ಅವರು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಬೆಂಗಳೂರಿನಿಂದ ವಾಯುವ್ಯಕ್ಕೆ 322 ಮೈಲಿ ದೂರದಲ್ಲಿರೋ ಕಾರವಾರಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ನಂತರ ಅವರು ಹತ್ತಿರದ ಯಲ್ಲಾಪುರದಲ್ಲಿ ವಾಸಿಸುವ ಆಪ್ತ ಸ್ನೇಹಿತರಾದ ನಟ ರಮೇಶ್, ಅಂದರೆ ಪ್ರವೀಣ್ ಪಾತ್ರದಲ್ಲಿ ನಟ ರಮೇಶ್ ಅವರ ಜೊತೆಗೆ ಸ್ಥಳವನ್ನ ನೋಡೋದಕ್ಕೆ ಮತ್ತು ಸ್ಥಳವನ್ನ ವಿಡಿಯೋದಲ್ಲಿ ಚಿತ್ರೀಕರಿಸಲು ಯೋಜಿಸ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಪ್ರಮೋದ್ ಹೆಗಡೆ ಅವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಉತ್ತಮ ವ್ಯಕ್ತಿ ಅಂತ ಪ್ರವೀಣ್ ಅವರು ಸಲಹೆ ನೀಡ್ತಾರೆ. ಸೊ ಹಾಗಾಗಿ ಮರುದಿನ ಮನೋಜ್ ಅವರು ಸುಂದರವಾದ ಸಾತೋಡಿ ಜಲಪಾತದ ಹತ್ತಿರ ಹೋಗ್ತಾರೆ. ಸೊ ಅಲ್ಲಿ ಒಂದು ಸುಂದರವಾದ ಹುಡುಗಿಯ ಧ್ವನಿಯನ್ನ ಕೇಳಿಸ್ಕೊಳ್ತಾರೆ. ಆ ಧ್ವನಿ ಸುಮಾ ಪಾತ್ರದ ಪ್ರೇಮ ಅವರದ್ದಾಗಿತ್ತು. ಮನೋಜ್ ಸುಮಾಳ ಹಾಡು ಹೇಳೋದನ್ನ ಚಿತ್ರೀಕರಿಸ್ತಾನೆ. ಆದ್ರೆ ಸುಮಾ ಅವನನ್ನ ನೋಡಿದ ಕೂಡಲೇ ಓಡಿ ಹೋಗ್ತಾಳೆ. ನಂತರ ಏನಾಯ್ತು ಅಂತ ಕತೆ ಹೇಳೋಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಬ್ಯೂಟಿಫುಲ್ ಆಗಿರೋ ಟ್ರ್ಯಾಕ್ ನ ಪ್ಲೇ ಮಾಡ್ತೀನಿ, ಕೇಳಿ ವಾಪಸ್ ಬನ್ನಿ ಅಂತ ಹೇಳ್ತಾ ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನಮ್ಮೂರ ಮಂದಾರ ಹೂವೆ ಚಿತ್ರದ ಬಗ್ಗೆ ವಿಮರ್ಶಿಸ್ತಾ ಇದ್ದೆ. ಈಗಷ್ಟೇ ನೀವೆಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಟ್ರ್ಯಾಕ್ ಅನ್ನ ಕೇಳ್ಕೊಂಬಂದ್ರಿ. ಸೊ ಈ ಹಾಡಿನ ನಂತರ ಏನಾಯ್ತು ಅಂತ ಹೇಳೋದಾದ್ರೆ, ಮನೋಜ್ ಅವರು ದೀಪು ಎಂಬ ಯುವಕನನ್ನ ಭೇಟಿಯಾಗ್ತಾರೆ. ದೀಪು ಪಾತ್ರದಲ್ಲಿ ಮಾಸ್ಟರ್ ವಿನಾಯಕ ಜೋಶಿ ಅವರು ಅಭಿನಯಿಸಿದ್ದಾರೆ ಸ್ನೇಹಿತರೆ. ಸೊ ಅವನಿಗೆ ಅವರು ತನ್ನ ವಿಡಿಯೋ ಕ್ಯಾಮರಾದಲ್ಲಿ ಚಿತ್ರೀಕರಿಸಿದ ಹುಡುಗಿಯನ್ನ ತೋರಿಸ್ತಾರೆ ಮತ್ತು ಅವಳು ಯಾರು ಅಂತ ಕೇಳ್ತಾನೆ. ಆಗ ದೀಪು ಅವಳು ನನ್ನ ಅಕ್ಕ ಸಹೋದರಿ ಸುಮಾ ಅಂತ ಹೇಳ್ತಾನೆ. ಆಗ ಮನೋಜ್ ಸುಮಾಳನ್ನ ನೋಡಿ ಹಾಗೆ ಅವಳ ಧ್ವನಿಯನ್ನ ಕೇಳಿ ಆಕರ್ಷಿತನಾಗ್ತಾನೆ. ಹಾಗೆ ಕ್ರಮೇಣವಾಗಿ ಅವಳನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ಸುಮಾಳ ಗಾಯನ ಶಿಕ್ಷಕರಾದ ಶಿವರಾಮ್ ದೀಕ್ಷಿತ್ ಪಾತ್ರದಲ್ಲಿ ರಮೇಶ್ ಭಟ್ ಅವರು ಅಭಿನಯಿಸಿದ್ದಾರೆ. ಸೊ ಶಿವರಾಮ್ ದೀಕ್ಷಿತ್ ಮತ್ತು ಅವನ ಮಾರ್ಗದರ್ಶಕನಾಗಲಿರುವ ಪ್ರವೀಣ್ನ ಸ್ನೇಹಿತ ಪ್ರಮೋದನನ್ನ ಭೇಟಿಯಾಗ್ತಾರೆ. ನಂತರ ಪ್ರವೀಣ್ ಅವನನ್ನ ಸುಮಾಳಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಅವರಿಬ್ಬರಲ್ಲಿ ಪರಸ್ಪರ ಕಣ್ಣುಗಳಲ್ಲಿ ಪ್ರೀತಿ ಮೂಡುತ್ತೆ. ಅಷ್ಟರಲ್ಲಿ ದೀಪು ಬಾವಿಗೆ ಬಿದ್ದಿದ್ದಾನೆ ಅಂತ ಕೂಗು ಕೇಳಿಬರುತ್ತೆ. ಎಲ್ಲರೂ ಕೂಡ ಬಾವಿಯ ಹತ್ತಿರ ಓಡಿ ಹೋಗ್ತಾರೆ ಮತ್ತು ಮನೋಜ್ ಹಾಗೆ ಪ್ರಮೋದ್ ಅವನನ್ನ ರಕ್ಷಿಸೋದಕ್ಕೆ ಬಾವಿಗೆ ಹಾರ್ತಾರೆ. ಮನೋಜ್ ದೀಪುಗೆ ಕೃತಕ ಉಸಿರಾಟವನ್ನ ನೀಡ್ತಾರೆ. ಆಗ ಸ್ವಲ್ಪ ಸಮಯದ ನಂತರ ದೀಪು ಉಸಿರಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಎಲ್ಲರೂ ನಿರಾಳರಾಗ್ತಾರೆ. ಸುಮಾ ಮನೋಜಿಗೆ ತನ್ನ ಕೃತಜ್ಞತೆಯನ್ನ ತಿಳಿಸ್ತಾಳೆ. ಇದಾದ್ಮೇಲೆ ಎಲ್ಲರೂ ಸೇರಿ ಯಾನಾಗೆ ಪಿಕ್ನಿಕ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಎರಡು ದೊಡ್ಡದಾದ ಕಪ್ಪು ಸ್ಫಟಿಕ ಶಿಲಾಶಿಲೆಗಳಾದ ಭೈರವೇಶ್ವರ ಶಿಖರ ಮತ್ತು ಸಣ್ಣ ಮೋಹಿನಿ ಶಿಖರಗಳಿಗೆ ಹೆಸರುವಾಸಿಯಾದ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಆಗ ಮನೋಜ್ ಹಾಗೆ ಸುಮಾ ಹಾಗೆ ಪ್ರವೀಣ್, ನಂತರ ಪ್ರವೀಣ್ನ ತಂಗಿ ಸುಧಾ ಪಾತ್ರದಲ್ಲಿ ಸುಮನ್ ನಗರ್ಕರ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಪ್ರಮೋದ್ ಮತ್ತು ಮಾರುತಿ, ಮಾರುತಿ ಯಾರು ಅಂತಂದ್ರೆ ಪ್ರವೀಣನ ಸೇವಕ. ಸೊ ಇವರು ಅವರನ್ನೆಲ್ಲ ಕರ್ಕೊಂಡು ಪಿಕ್ನಿಕ್ ಸ್ಪಾಟ್ಗೆ ಬಂದಿರ್ತಾರೆ. ಆಗ ಮನೋಜ್ ಸುಮಾಳನ್ನ ಪ್ರಪೋಸ್ ಮಾಡ್ತಾನೆ. ಹಾಗೆ ಸುಮಾಳು ಕೂಡ ನಿಧಾನವಾಗಿ ಮನೋಜನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಇಷ್ಟರಲ್ಲೇ ಕಥೆಯಲ್ಲಿ ಊರಿನ ಜಾತ್ರೆಗೆ ಎಲ್ಲರೂ ತೆರಳಿದಾಗ ಜೋರಾಗಿ ಮಳೆ ಸುರಿಯುತ್ತೆ. ಆ ಸಂದರ್ಭದಲ್ಲಿ ಮೂಡಿ ಬಂದಂತಹ ಹಾಡನ್ನ ಈಗ ನೀವು ಕೇಳಲಿದ್ದೀರಿ. ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನ ಕೇಳಿ ವಾಪಸ್ ಬಂದ ನಂತರ ಅರುಣೋದಯ ಕಾರ್ಯಕ್ರಮದಲ್ಲಿ ನಮ್ಮೂರ ಮಂದಾರ ಹೂವೆ ಎಂಬ ಕಥೆಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮೂರ ಮಂದಾರ ಹೂವೆ ಎಂಬ ಕನ್ನಡ ಚಲನಚಿತ್ರದ ಬಗ್ಗೆ ನಾನು ವಿಮರ್ಶಿಸ್ತಾ ಇದ್ದೆ. ಪಾತ್ರದಲ್ಲಿ ಇರುವ ಮನೋಜ್, ಪ್ರವೀಣ್, ಸುಮಾ ಹಾಗೆ ಪ್ರವೀಣ್ನ ಸೋದರಿ ಸುಧಾ ಹಾಗೆ ಪ್ರಮೋದ್ ಮತ್ತು ಮಾರುತಿಯ ಜೊತೆಗೆ ಜಾಜಿ ಎಂಬ ಇನ್ನೊಬ್ಬ ಪಾತ್ರದ ಹುಡುಗಿ ಆ ಸ್ಥಳಕ್ಕೆ ಬಂದು ಸೇರ್ತಾಳೆ. ಈ ಜಾಜಿ ಯಾರು ಅಂತಂದ್ರೆ, ಜಾಜಿಯ ತಂದೆ ಮಾರುತಿಗೆ ಮದುವೆ ಮಾಡಿಸ್ತೀನಿ ಅಂತ ಭರವಸೆ ನೀಡಿರ್ತಾರೆ. ಆದ್ರೆ ಜಾಜಿ ಮಾರುತಿಗೆ ಪ್ರೀತಿ ಮಾಡ್ತಿರ್ಲಿಲ್ಲ. ಅವಳು ಪ್ರೀತಿ ಮಾಡ್ತಿದ್ದ ವ್ಯಕ್ತಿಯ ಹೆಸರು ಮಹಾದೇವ. ಒಂದು ದಿನ ಜಾಜಿ ಮಹಾದೇವನ ಜೊತೆಗೆ ಇದ್ದಿದ್ದನ್ನ ನೋಡಿ ಮಾರುತಿಗೆ ಕೋಪ ಬರುತ್ತೆ. ಜಾಜಿಯ ತಂದೆಯ ಹತ್ತಿರ ಹೋಗಿ ದೂರು ನೀಡ್ತಾನೆ. ಆಕೆಯ ಬೆನ್ನಿನ ಮೇಲೆ ಗಾಯ ಮೂಡುವ ಹಾಗೆ ಬಾರಿಸಿದ ಆಕೆ ತಂದೆ. ಇಷ್ಟೆಲ್ಲಾ ನಡೆಯುವಾಗ ಎಲ್ಲಾ ಪಾತ್ರಧಾರಿಗಳು ಕೂಡ ಅಲ್ಲೇ ನೆಲೆಸಿರ್ತಾರೆ. ಈ ಒಂದು ಸೀನ್ ಆದ ಮೇಲೆ ಮನೋಜ್ ಪ್ರವೀಣ್ಗೆ ಹೇಳ್ತಾನೆ, ಏನಪ್ಪ ಅಂತಂದ್ರೆ ಸುಮಾಳ ಧ್ವನಿ ತುಂಬಾ ಚೆನ್ನಾಗಿದೆ, ಹಾಗಾಗಿ ಪ್ರಸಿದ್ಧ ಗಾಯಕಿಯಾಗಬಹುದು ಅಂತ ಹೇಳ್ತಾನೆ. ಅವಳ ಧ್ವನಿಯ ರೆಕಾರ್ಡಿಂಗ್ ಮಾಡಿ ತನ್ನ ತಂದೆಗೆ ಕಳುಹಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಪ್ರವೀಣ್ ಮತ್ತು ಸುಮಾ ಕೂಡ ಸಂತೋಷ ಪಡ್ತಾರೆ. ಅದರಲ್ಲಿ ಮನೋಜ್ ಅವಳ ವಿಡಿಯೋ ಕ್ಯಾಸೆಟ್ ಅನ್ನ ತನ್ನ ತಾಯಿಗೆ ಕಳಿಸ್ತಾನೆ ಮತ್ತು ತನ್ನ ತಾಯಿ ಹತ್ರ ಸುಮಾಳನ್ನ ಮದುವೆಯಾಗುವ ಬಯಕೆಯನ್ನ ತಿಳಿಸ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ ರೆಕಾರ್ಡಿಂಗ್ ನಡೆದಂತಹ ಹಾಡು ಈಗ ನೀವು ಕೇಳಲಿದ್ದೀರಿ. ಈ ಹಾಡನ್ನ ಕೇಳಿದ ನಂತರ ಅರುಣೋದಯ ಕಾರ್ಯಕ್ರಮವು ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮೂರ ಮಂದಾರ ಹೂವೆ ಎಂಬ ಕನ್ನಡ ಚಲನಚಿತ್ರದ ಬಗ್ಗೆ ವಿಮರ್ಶಿಸ್ತಾ ಇದ್ದೆ. ಸಮಯ ಕಳೆದಂತೆ ಪ್ರವೀಣ್ ವಿಚಿತ್ರವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ, ಪ್ರವೀಣ್ ಬಹಳ ದಿನಗಳಿಂದ ಸುಮಾಳನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ಇದು ಒನ್ ಸೈಡ್ ಲವ್ ಆಗಿತ್ತು. ಈ ವಿಷಯ ಸುಮಾಳಿಗೆ ಯಾವತ್ತಿಗೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಇದ್ರ ಬಗ್ಗೆ ಪ್ರವೀಣ್ ತನ್ನ ತಂಗಿಯಾದ ಸುಧಾನ ಹತ್ತಿರ ತನ್ನ ಪ್ರೀತಿಯ ಬಗ್ಗೆ ಹೇಳ್ಕೊಂಡಾಗ ಸುಧಾ ಮನೋಜಿಗೆ ಹೋಗಿ ಹೇಳ್ತೀನಿ ಅಂತ ಅಂದಾಗ, ಆಗ ಪ್ರವೀಣ್ ಯಾರಿಗೂ ಹೇಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡು ಅಂತ ಪ್ರಾಮಿಸ್ ಅನ್ನ ಮಾಡಿಸ್ಕೊಳ್ತಾನೆ. ಈ ಸಂಭಾಷಣೆ ನಡೆಯುವಾಗ ದೂರದಿಂದಲೇ ಇದನ್ನೆಲ್ಲ ಕಣ್ಣಾರೆ ಹಾಗೆ ಕಿವಿಯಾರೆ ಕೇಳಿಸಿಕೊಂಡ ಮನೋಜನಿಗೆ ತುಂಬಾನೇ ಶಾಕ್ ಆಗುತ್ತೆ. ತನ್ನ ಗೆಳೆಯ ಪ್ರವೀಣಿಗೋಸ್ಕರ ತಾನು ಇಷ್ಟಪಟ್ಟ ಪ್ರೇಯಸಿ ಸುಮಾಳಿಂದ ದೂರವಾಗೋದಕ್ಕೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ಮನೋಜ್ ಜಾಜಿ ಹತ್ತಿರ ಬಂದು ತನ್ನ ವೇದನೆಯನ್ನ ಹೇಳ್ಕೊಂಡಾಗ ಆ ಸಮಯದಲ್ಲೊಂದು ಹಾಡು ಮೂಡಿ ಬರುತ್ತೆ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಆ ಹಾಡನ್ನ ಕೇಳಿ ವಾಪಸ್ ಬಂದ ನಂತರ ಮತ್ತೆ ಕಥೆಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ, ಎಸ್, ಈ ಒಂದು ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಅಂತ ಹೇಳ್ತಾ, ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮೂರ ಮಂದಾರ ಹೂವೆ ಚಿತ್ರದ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ತುಂಬಾ ಅದ್ಭುತವಾಗಿ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿದ್ದಾರೆ. ಇದು ಕೇವಲ ಒಂದು ಲವ್ ಸ್ಟೋರಿ ಮಾತ್ರ ಅಲ್ಲ ಸ್ನೇಹಿತರೆ, ಅದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯನ್ನ, ತ್ಯಾಗವನ್ನ ಮತ್ತು ಮಾನವ ಸಂಬಂಧಗಳ ಆಳವನ್ನ ತೋರಿಸ್ಕೊಟ್ಟಿದ್ದಾರೆ. ಚಿತ್ರದ ಶುರುವಿನಿಂದಲೂ ಸಾಗುವ ಟ್ರಯಾಂಗಲ್ ಲವ್ ಸ್ಟೋರಿ ಗೊಂದಲಗಳಿಗೆ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಒಂದು ಸುಂದರವಾದ ಮತ್ತು ಅರ್ಥಪೂರ್ಣವಾದ ಪರಿಹಾರವನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದು. ಸೊ ಈ ಒಂದು ಕ್ಲೈಮ್ಯಾಕ್ಸ್ ನಲ್ಲಿ ಪ್ರೀತಿ ಕೇವಲ ದೈಹಿಕ ಆಕರ್ಷಣೆಯಲ್ಲ, ಅದೊಂದು ಭಾವನಾತ್ಮಕ ಬಂಧ ಅಂತ ನಿರೂಪಿಸಲಾಗಿದೆ. ಮನೋಜ್ ಮತ್ತು ಸುಮಾಳ ನಡುವಿನ ಪ್ರೀತಿಯ ಬಗ್ಗೆ ತಿಳಿದ ಪ್ರವೀಣಿಗೆ ತನ್ನ ಸ್ನೇಹಿತ ಚೆನ್ನಾಗಿರ್ಲಿ ಅಂತ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಅದೇ ರೀತಿ ಮನೋಜು ಕೂಡ ತನ್ನ ಗೆಳೆಯನ ಪ್ರೀತಿ ಉಳಿಬೇಕು ಅಂತ ತಾನು ಪ್ರೀತಿಸಿದ್ದ ಸುಮಾಳನ್ನ ತ್ಯಾಗ ಮಾಡೋದಕ್ಕೆ ನಾಟಕವಾಡ್ತಾನೆ. ಆದರೆ ಇದನ್ನೆಲ್ಲ ಅರಿತ ಸುಮಾಳು ತುಂಬಾ ಚೆನ್ನಾಗಿ ಇಬ್ಬರಿಗೂ ಕೂಡ ಅರ್ಥ ಮಾಡಿಸ್ತಾಳೆ. ಸ್ನೇಹಕ್ಕೂ ಹಾಗೂ ಪ್ರೀತಿಗೂ ಇರುವ ಬೆಲೆಯ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾಳೆ. ಕೊನೆಗೆ ಸುಮಾ ಮನೋಜ್ ನನ್ನ ಮದುವೆಯಾಗುವುದರೊಂದಿಗೆ ಮತ್ತು ಸುಮಾ ಒಳ್ಳೆಯ ಗಾಯಕಿ ಅಂತ ಪ್ರಶಸ್ತಿ ಪಡೆಯುವುದರ ಮೂಲಕ ಚಿತ್ರ ಕೊನೆಗೊಳ್ಳುತ್ತೆ ಸ್ನೇಹಿತರೆ. ಸೊ ಹಾಗೆ ಸ್ನೇಹಿತರೆ, ಚಿತ್ರದಲ್ಲಿ ಬರುವ ಫ್ರೆಂಡ್ಶಿಪ್ ಸ್ಲೋಗನ್ ಟ್ರೆಂಡ್ ಆಗಿತ್ತು. ರಮೇಶ್ ಅರವಿಂದ್ ಅವರು ಹಾಗೆ ಶಿವರಾಜ್ ಕುಮಾರ್ ಅವರು ಭೇಟಿ ಮಾಡುವ ಸಮಯದಲ್ಲಿ ಅವರು ಬಳಸುತ್ತಿದ್ದ ಹೆಹೇ ಹೋಹೋ ಅನ್ನುವ ಒಂದು ಸ್ಲೋಗನ್ ಸ್ನೇಹಿತರ ಪಾಲಿಗೆ ಒಂದು ಮೆಡಿಸಿನ್ ಇದ್ದ ಹಾಗೆ ಅಂತಾನೆ ಹೇಳ್ಬೋದು. ಹಾಗೆ ಉತ್ತರ ಕನ್ನಡದ ಹವ್ಯಕ ಭಾಷೆಯನ್ನ ಚಿತ್ರದಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗಿತ್ತು ಸ್ನೇಹಿತರೆ. ಇದು ಸಹ ಸಿನಿಮಾದ ಯಶಸ್ಸಿಗೆ ಕಾರಣ ಆಯ್ತು ಅಂತಾನೆ ಹೇಳ್ಬಹುದು. ನಮ್ಮೂರ ಮಂದಾರ ಹೂವೆ ಸಿನಿಮಾಗೆ 1996-97 ಸಾಲಿನಲ್ಲಿ 2 ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಬಾಲನಟ ಮಾಸ್ಟರ್ ವಿನಾಯಕ್ ಜೋಶಿ ಹಾಗೂ ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾದ KS ಚಿತ್ರಾರವರಿಗೆ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಒಟ್ಟಾರೆ ಈ ಸಿನಿಮಾ ಅಂತೂ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ. ಹಾಗೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಡೂಪರ್ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಿಮಗೆ ಇವತ್ತು ಬಿಡುವಿದ್ದಲ್ಲಿ ನೀವು ಕೂಡ ನಮ್ಮೂರ ಮಂದಾರ ಹೂವೆ ಚಿತ್ರವನ್ನ ನೋಡಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. Thank you.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ DR ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ DR ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
5: ಎಪಿಸೋಡ್ 7 ತಮ್ಮೆಲ್ಲರಿಗೂ ಸ್ವಾಗತ. ಈಗ ತಾವು ಕ್ರೋಮಿಯಂ ಅಥವಾ ಅದರ ಸಿಂಬಲ್ CR ಪೀರಿಯಾಡಿಕ್ ಟೇಬಲ್ ಪ್ರಕಾರ, ಸೊ ಇದರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಕ್ರೋಮಿಯಂ ಭೂಮಿಯ ಮೇಲ್ಪದರಿನಲ್ಲಿ 100 PPM ಇರುತ್ತದೆ. PPM ಎಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ಅಲ್ಲದೆ ಗಾಳಿಯಲ್ಲಿ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಹಾಗೂ ಜೀವಿಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಕ್ರೋಮಿಯಂ ಇರುತ್ತದೆ. ಸೆಲ್ ಅಥವಾ ಬೆಸಾಲ್ಟ್, ಶೇಲ್ ಅಥವಾ ಬೆಸಾಲ್ಟ್ ಕಲ್ಲುಗಳಲ್ಲಿ ಇದರ ಪ್ರಮಾಣ 2-3400 PPMಗಳಷ್ಟು ಇರ್ತದೆ. ಹರಿವ ಶುದ್ಧ ನೀರಿನಲ್ಲಿ 0.35 PPMನಿಂದ ನದಿಯ ತಳದ ಗಸಿಯಲ್ಲಿ 44 mg/kg. ಯಾಕಂದರೆ ಗಸಿ ಅಂದರೆ ಗಟ್ಟಿ ಇರುತ್ತೆ, ಅದಕ್ಕೆ ಅದನ್ನು 1 kg ಗಸಿಯನ್ನು ತೆಗೆದು ಅವರು ಪ್ರಯೋಗಶಾಲೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಪ್ರಯೋಗ ಮಾಡಿದಾಗ 1 kg 44 mg ಕ್ರೋಮಿಯಂ ಇರುವುದು ಕಂಡುಬಂದಿದೆ. ಕೆಲವು ಗಿಡಗಳಲ್ಲಿಯೂ ಸಹ ಕ್ರೋಮಿಯಂ 79 PPM ಒಣಗಿದ್ದಾಗ, ಹಸಿ ಗಿಡ ಇದ್ದಾಗ ಕಡಿಮೆ ಇರುತ್ತೆ. ಗಿಡವು ಒಣಗಿದಂತಾದೆಲ್ಲ ಆಗ ಆ ಕ್ರೋಮಿಯಂನ ಸಾಂದ್ರತೆ ಹೆಚ್ಚಾಗುತ್ತಾ ಹೋಗುತ್ತದೆ. ನದಿಯ ನೀರಿನಲ್ಲಿ ಸುಮಾರು 0.01 PPM ಕ್ರೋಮಿಯಂ ಇದ್ದರೆ ಅಲ್ಲಿಯ ಜಲಚರಗಳಲ್ಲಿ 200-500 ಹೆಚ್ಚಿನ ಕ್ರೋಮಿಯಂ ಕೋಶಗಳಲ್ಲಿ ಶೇಖರಣೆಯಾಗುತ್ತದೆ. ಇದನ್ನೇ ನಾನು ನಿಮಗೆ ಹಿಂದಿನ ಎಪಿಸೋಡ್ನಲ್ಲಿ ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಹೇಳಿದೆ. ಆ್ಯಕ್ಚುಲಿ ನೀರಿನಲ್ಲಿ ಕಡಿಮೆ ಇದ್ದರೂ ನೀರಿನಲ್ಲಿರ್ತಕ್ಕಂಥ ಜಲಚರಗಳಲ್ಲಿ ಅವು ಬಯೋ ಮ್ಯಾಗ್ನಿಫೈ ಆಗಿಬಿಟ್ಟು 0.01 PPM ಇದ್ದರೂ ಸಹ ನೀರಿನಲ್ಲಿ ಜಲಚರಗಳಲ್ಲಿ 200 500 ಪಟ್ಟು ಹೆಚ್ಚಾಗಿರುತ್ತದೆ. ಹಾಗಾಗಿ ಕಲುಷಿತವ ನೀರಿನಲ್ಲಿ ಯಾವುದೇ ಜಲಚರಗಳಿದ್ದರೂ ಅವುಗಳನ್ನು ತಿನ್ನುವುದಕ್ಕಿಂತ ಮುಂಚೆ ನಾವು ಕ್ರೋಮಿಯಂ ಮಟ್ಟ ಎಷ್ಟಿದೆ ಅಥವಾ ಮರ್ಕ್ಯುರಿ, ನಿಮ್ಗೆ ಈಗಾಗಲೇ ನಿಮಗೆ ಅದರ ವಿಷಯದ ಬಗ್ಗೆ ತಿಳಿಸಿದ್ದೀನಿ, ಮರ್ಕ್ಯುರಿ ಎಷ್ಟಿದೆ ಎಂದು ಅದನ್ನು ಟೆಸ್ಟ್ ಮಾಡಿ ನಂತರವೇ ನಾವು ಈ ಜಲಚರಗಳನ್ನು ತಿನ್ನಬಹುದಾಗಿದೆ. ಮಾನವನ ಅಂಗಾಂಗಗಳಾದ ಜೀವಕೋಶ, ಶ್ವಾಸಕೋಶ ಹಾಗೂ ಚರ್ಮ, ಅಂಡಾಶಯ, ಹೃದಯ, ಕೂದಲು, ರಕ್ತ, ಉಗುರು ಹಾಗೂ ಹಾಲಿನಲ್ಲಿ, ಮದರ್ಸ್ ಮಿಲ್ಕ್ ಅಂತ ಏನು ಹೇಳ್ತೀವೋ ನಾವು, ಅದು ಆ ಹಾಲಿನಲ್ಲಿ ಕ್ರೋಮಿಯಂ ಶೇಖರಿಸಲ್ಪಡುತ್ತದೆ. ಕ್ರೋಮಿಯಮ್ಮು ನಾವು ಮೂತ್ರವಿಸರ್ಜನೆ ಅಥವಾ ಮಲವಿಸರ್ಜನೆ ಮಾಡಿದಾಗಲೂ ಸಹ ಅದರಿಂದಲೂ ಸಹ ದೇಹದಲ್ಲಿರುವ ಕ್ರೋಮಿಯಂ ಸುಮಾರು 7-10 mg ಪರ್ ಡೇನಷ್ಟು ವಿಸರ್ಜಿಸಲ್ಪಡುತ್ತದೆ. ಮನುಷ್ಯನ ದೇಹಕ್ಕೂ ಸಹ ಈ ಕ್ರೋಮಿಯಂ ಎಂಬ ವಿಷವಸ್ತುವನ್ನು ಹೊರಹಾಕುವ ಕೆಪಾಸಿಟಿಯನ್ನು ಅದು ಹೊಂದಿರುತ್ತದೆ. ಕೆಲವು ಚಟುವಟಿಕೆಗಳಿಂದ ಕ್ರೋಮಿಯಂ ಪರಿಸರವನ್ನು ಸೇರುತ್ತದೆ. ಉದಾಹರಣೆಗೆ ಎಲೆಕ್ಟ್ರೋಪ್ಲೇಟಿಂಗ್ಗಳು, ನಿಮ್ಮ ವಾಚು ಬಂಗಾರದ ಕಲ್ಲರ್ ಇದೆ ಅಂತೇಳಿದರೆ ಅದಕ್ಕೆ ಅವರು ಬಂಗಾರದ ಕೋಟಿಂಗನ್ನು ಮಾಡ್ತಾರೆ. ಕೋಟಿಂಗ್ ಮಾಡುವಾಗ ಅವರು ಕ್ರೋಮಿಯಮನ್ನು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ತುಪ್ಪ ತಯಾರಿಕೆಯಲ್ಲಿ ಸಹ, ತುಪ್ಪ ತಯಾರಿಕೆಯಲ್ಲಿ ನೇರವಾಗಿ ಕ್ರೋಮಿಯಮ್ ಅದನ್ನು ಯೂಸ್ ಮಾಡಲ್ಲ, ಅಲ್ಲಿ ಕೆಲವು ಎಲೆಕ್ಟ್ರೋಡ್ ಆ ಥರ ವಸ್ತುಗಳನ್ನು ಅಲ್ಲಿ ಉಪಯೋಗಿಸ್ತಾರೆ. ಹಾಗಾಗಿ ಕ್ರೋಮಿಯಂ ತುಪ್ಪದಲ್ಲಿರುವ ಸಾಧ್ಯತೆಯೂ ಇದೆ. ಕಚ್ಚಾ ತೈಲ ಸಂಸ್ಕರಣೆ, ಕಚ್ಚಾ ತೈಲ ಇದು ಆಕ್ಚುಲಿ ಭೂಮಿಯ ಒಳಗಡೆ ಸುಮಾರು 1 km ಮೇಲೆ ಇರತಕ್ಕಂತಹ, ಏನು ನಾವು ಕೊಲ್ಲಿ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ತರಿಸ್ಬಿಡ್ತೀವೋ ಅಂಥ ಕಚ್ಚಾ ತೈಲದಲ್ಲಿ ಈ ಕ್ರೋಮಿಯಮ್ಮು ಇರುವ ಸಾಧ್ಯತೆ ಇದೆ. ಅದೇ ರೀತಿ ಜವಳಿ ಉದ್ಯಮಗಳು, ಬಟ್ಟೆ ಕಾರ್ಖಾನೆಗಳಲ್ಲಿಯೂ ಸಹ ಅದರಿಂದ ಬರತಕ್ಕಂಥ ನೀರಿನಲ್ಲಿ ಕ್ರೋಮಿಯಂ ಇರುವ ಸಾಧ್ಯತೆ ಇರುತ್ತದೆ. ಅದೂ ಅಲ್ಲದೆ ಮುನಿಸಿಪಲ್ ಸಾಲಿಡ್ ವೇಸ್ಟನ್ನು ಸಂಸ್ಕರಣೆ ಮಾಡದೆ ನಾವು ಅದನ್ನು ಬಿಸಾಕಿದಾಗ ಪರಿಸರದಲ್ಲಿ ಅದು ನೀರಿನೊಂದಿಗೆ ರಿಯಾಕ್ಟ್ ಆಗಿಬಿಟ್ಟು ಲಿಚೆಟ್ ಅಥವಾ ಅಲ್ಲಿಂದ ಗಸಿಯು ಹೊರಗಡೆ ಬರುತ್ತದೆ. ಇಂಥ ಗಸಿಗಳಲ್ಲಿ ಈ ಲಿಚೆಟ್ ಅಂತ ಏನು ನಾವು ಕರಿತೀವಿ ಅದರಲ್ಲಿ ಕ್ರೋಮಿಯಂ ಇರುವ ಸಾಧ್ಯತೆ ಇದೆ. ನನಗೆ ಗೊತ್ತಿರುವ ಒಂದು ವರದಿಯ ಪ್ರಕಾರ ಮಂಡೂರಿನಲ್ಲಿ ಸುಮಾರು 7,00,000 ಟನ್ ಅಷ್ಟು ವೇಸ್ಟ್, ಅಂದರೆ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಇದೆ. ಆ್ಯಕ್ಚುಲಿ ಈ ವೇಸ್ಟಿನ ಕೆಳಗಡೆಯಿಂದ ಹರಿದು ಬರುವ ಗಟ್ಟಿ ಗಸಿಯಲ್ಲಿ ಕ್ರೋಮಿಯಂ ಇರುವ, ಕ್ರೋಮಿಯಂ ಒಂದೇ ಅಲ್ಲ, ಭಾಳಷ್ಟು ಭಾರ ಲೋಹಗಳಿರುವುದು ಪತ್ತೆಯಾಗಿದೆ. ಸೊ ಬೆಂಗಳೂರಿನಲ್ಲಿ ಸುಮಾರು 22 ಕಡೆ ಈ ಥರ ಏನು ಮುನಿಸಿಪಲ್ ಸಾಲಿಡ್ ವೇಸ್ಟ್ ಇದ್ದಾವೆ, ಅವುಗಳನ್ನು ಅಲ್ಲಿ ಸಂಗ್ರಹ ಮಾಡಲಾಗುತ್ತದೆ. ಯಾವಾಗ ಮಾನವ ವೈಜ್ಞಾನಿಕವಾಗಿ ಇಂತಹ ಮುನಿಸಿಪಲ್ ಸಾಲಿಡ್ ವೇಸ್ಟನ್ನು ಸಂಗ್ರಹಣೆ ಮಾಡುವುದಿಲ್ಲವೋ ಹಾಗೂ ವಿಲೇವರಿ ಮಾಡುವುದಿಲ್ಲವೋ ಅಂಥ ಸಂದರ್ಭದಲ್ಲಿ ಈ ಎಲ್ಲ ಹೆವಿ ಮೆಟಲ್ಗಳು ಅಲ್ಲಿ ಬರ್ತಕ್ಕಂಥ ಗಸಿಯಲ್ಲಿ ಇರುತ್ತವೆ. ಇದು ಒಂದು ದುರಂತ. ಅಂದರೆ ನಾವು ಭಾರತದಾದ್ಯಂತ ನಾವು ಎಲ್ಲೂ ನೋಡಿದರೂ ಮುನಿಸಿಪಲ್ ಸಾಲಿಡ್ ವೇಸ್ಟನ್ನು ವೈಜ್ಞಾನಿಕವಾಗಿ ವಿಲೇವರಿ ಮಾಡುವುದನ್ನು ನಾವು ಕಾಣುವುದಿಲ್ಲ. ಕಂಡರೂ ಕೆಲವೇ ಮುನಿಸಿಪಾಲ್ಟಿಗಳಲ್ಲಿ ಮಾಡುವುದನ್ನು ನಾವು ಕಾಣುತ್ತೇವೆಯೇ ಹೊರತು ದೊಡ್ಡ ದೊಡ್ಡ ನಗರಗಳಲ್ಲಿ ಇಂತಹ ಮುನಿಸಿಪಲ್ ಸಾಲಿಡ್ ವೇಸ್ಟನ್ನು ಊರಿಂದ ಹೊರಗಡೆ ಇರತಕ್ಕಂಥ ಜಾಗದಲ್ಲಿ ಸುಮ್ಮನೆ ಬಿಸಾಕಿರುತ್ತಾರೆ. ಸೊ ಅದನ್ನು ಬಿಸಾಕಬಾರದು. ಆ್ಯಕ್ಚುಲಿ ಅದನ್ನು ವಿಲೇವರಿ ಮಾಡಬೇಕು. ಡಿಸ್ಪೋಸಲ್ ಈಸ್ ದ ಸೈಂಟಿಫಿಕ್ ವರ್ಡ್. ಡಿಸ್ಪೋಸಲ್ ಮಾಡಲ್ಲ, ಬಿಸಾಕಾಗಿರ್ತಾರೆ. ಸೊ ಹಾಗಾಗಿ ಅವು ಆ್ಯಕ್ಚುಲಿ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ರಿಯಾಕ್ಟ್ ಮಾಡ್ತವೆ. ರಿಯಾಕ್ಟ್ ಆದಾಗ ಅಲ್ಲಿರ್ತಕ್ಕಂಥ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ಗಳು ಡಿಸಾಲ್ವ್ ಆಗ್ತವೆ. ಡಿಸಾಲ್ವ್ ಆದ ನಂತರ ಅಲ್ಲಿಂದ ದ್ರವದಂತಹ ಕಲುಷಿತ ಗಟ್ಟಿ ದ್ರವ ಮುನಿಸಿಪಲ್ ಸಾಲಿಡ್ ವೇಸ್ಟನ್ನ ಸ್ಟೋರೇಜ್ ಆಗಿರ್ತಕ್ಕಂಥ ಜಾಗದ ಕೆಳಗಡೆಯಿಂದ ಹರಿದು ಬರುತ್ತದೆ. ಹರಿದು ಬರುವಾಗ ಅಲ್ಲಿ ಒಂದು ಜಲಮಾಲಿನ್ಯವಾಗುತ್ತದೆ, ಇನ್ನೊಂದು ಅದರ ವಾಸನೆಯಿಂದ ವಾಯುಮಾಲಿನ್ಯವಾಗುತ್ತದೆ, ಹಾಗೂ ಮತ್ತೊಂದು ಈ ಲಿಚೆಟ್ ಅಥವಾ ಗಟ್ಟಿ ನೀರು ದ್ರವ ಅಂತ ಏನು ಕರೀತೋ ಇದು ಭೂಮಿಯ ಒಳಗಡೆ ಹೋಗೋದರಿಂದ ಬೋರ್ವೆಲ್ಗಳು ಸಹ ಪೊಲ್ಯೂಟ್ ಆಗತಕ್ಕಂಥ, ಅಂದರೆ ಬೋರ್ವೆಲ್ಗಳು ಸಹ ಕಲುಷಿತವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅನ್ನ ವೈಜ್ಞಾನಿಕವಾಗಿ ವಿಲೇವರಿ ಮಾಡಲೇಬೇಕು ಅಂತ 2016 ಬಂದಕ್ಕಂತಹ ರೂಲ್ಸು ಅದನ್ನೇ ಹೇಳುತ್ತೆ ಆ್ಯಕ್ಚುಲಿ. ಆದರೆ ದುರದೃಷ್ಟ ಸಂಗತಿ ಎಂದರೆ ಭಾರತದಾದ್ಯಂತ ಮುನ್ಸಿಪಲ್ ಸಾಲಿಡ್ ವೇಸ್ಟನ್ನು ವೈಜ್ಞಾನಿಕವಾಗಿ 100% ವೈಜ್ಞಾನಿಕವಾಗಿ ವಿಲೇವರಿ ಮಾಡತಕ್ಕಂತಹ ಯಾವುದು ಕಾರ್ಖಾನೆಯನ್ನು ನಾವು ಆ್ಯಕ್ಚುಲಿ ಯಾವುದೇ ವರದಿಯಲ್ಲಿ ನನ್ನ 32 ಎಕ್ಸ್ಪೀರಿಯೆನ್ಸಲ್ಲಿ ನಾನು ಓದಿಲ್ಲ ಅಷ್ಟೇ ಆ್ಯಕ್ಚುಲಿ. ಸೊ ಅಷ್ಟೇ ಅಲ್ಲದೆ ಉಣ್ಣೆ ಬಟ್ಟೆ ತಯಾರಿಕೆಯಲ್ಲೂ ಸಹ ಕ್ರೋಮಿಯಮ್ಮು ಹೊರಗೆ ಬರುತ್ತದೆ. ಅದೇ ರೀತಿ ಹತ್ತಿ ಬಟ್ಟೆಗೆ ಸಂಸ್ಕರಣಾ ಘಟಕಗಳಿಂದನೂ ಸಹ ಕ್ರೋಮಿಯಂ ಹೊರಗೆ ಬರುವ ಸಾಧ್ಯತೆ ಇರುತ್ತದೆ. ಕ್ರೋಮಿಯಂ ಪ್ರಾಣಿಗಳ ಮಲಮೂತ್ರಗಳಿಂದನೂ ಸಹ ಅದು ಪರಿಸರವನ್ನು ಸೇರುತ್ತದೆ. ಉದಾಹರಣೆಗೆ ಹಂದಿಗಳ ಫಾರ್ಮ್ಗಳಿಂದ ಅಥವಾ ಪ್ರಾಣಿಗಳ ಗೊಬ್ಬರದಲ್ಲಿ ಅಥವಾ ಕೋಳಿ ಫಾರಂನ ಕೋಳಿಯ ಗೊಬ್ಬರದಲ್ಲಿ ಅಥವಾ ಹಸು ಗೊಬ್ಬರದಲ್ಲಿ ಹಾಗೆ ಪ್ರಾಣಿಗಳು ಈ ಗಿಡಮರಗಳಲ್ಲಿ ಕಲುಷಿತವಾದ ಕ್ರೋಮಿಯಂ ಇರೋದ್ರಿಂದ ಅಂಥ ಪದಾರ್ಥಗಳ ನಾವು ತಿಂದಾಗ ಪ್ರಾಣಿಗಳಲ್ಲಿ ಶೇಖರಣೆ ಆಗುತ್ತದೆ. ಅಂಥ ಪ್ರಾಣಿಗಳನ್ನು ಮಾನವ ತಿಂದಾಗ ಮಾನವನಲ್ಲಿಯೂ ಸಹ ಆ ಕ್ರೋಮಿಯಮ್ಮು ಶೇಖರಣೆಯಾಗುವ ಸಾಧ್ಯತೆ ಇರುತ್ತದೆ. ಕ್ರೋಮಿಯಂ ಬಳಸುವ ಕಾರ್ಖಾನೆಯ ಸುತ್ತಮುತ್ತ ಗಾಳಿಯನ್ನು ಕೆಲವೊಮ್ಮೆ 1 mg/m³ ಕ್ರೋಮಿಯಂ ಇರುತ್ತದೆ ಎಂದು ಒಂದು ವರದಿ ತಿಳಿಸ್ತದೆ. ಯಾಕಂದರೆ ಕಾರ್ಖಾನೆಗಳಲ್ಲಿ ಅವರು ಉಪಯೋಗ ಮಾಡುವಾಗ ಅದು ಅತ್ಯಂತ ಹೆಚ್ಚಿನ ಶಾಖದಲ್ಲಿ ಅದನ್ನು ಕಾಯಿಸಿದಾಗ ಅದು ಆವಿ ರೂಪದಲ್ಲಿ ಚಿಮಣಿಯ ಮೂಲಕ ಹೊರಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅಂಥ ಕಾರ್ಖಾನೆಯ ಸುತ್ತಮುತ್ತ ಇರುವ ವಾತಾವರಣದಲ್ಲಿಯೂ ಸಹ ಈ ಕ್ರೋಮಿಯಂ ಇರುವುದು ಕಂಡುಬಂದಿದೆ. ಆದರೆ ಸಾಮಾನ್ಯವಾಗಿ ಗಾಳಿಯಲ್ಲಿ 0.6 mg/m³ ಕಡಿಮೆ ಇರುತ್ತದೆ. ನಾರ್ಮಲ್ಲಾಗಿ ಕಡಿಮೆನೇ ಇರುತ್ತೆ. ಆದರೆ ಎಲ್ಲಿ ಕ್ರೋಮಿಯಮನ್ನು ಬಳಕೆ ಮಾಡ್ತಾರೋ ಅಂಥ ಕಾರ್ಖಾನೆಯ ಸುತ್ತಮುತ್ತ 0.06 ಬದಲಾಗಿ ನೇರವಾಗಿ 1 mg/m³ ಕ್ರೋಮಿಯಂ ವಾತಾವರಣದಲ್ಲಿರುತ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ವರದಿಯ ಪ್ರಕಾರ ಕ್ರೋಮಿಯಂ +6, ಅದಕ್ಕೆ ಹೆಕ್ಸಾ ಕ್ರೋಮಿಯಂ ಅಂತ ಹೇಳ್ತಾರೆ, ಅದರ ಸಾಂದ್ರತೆ 5 ppm parts per million ಕುಡಿಯುವ ನೀರಿನಲ್ಲಿದ್ದರೆ ಅಂತಹ ನೀರನ್ನು ಮಾನವರು ಕುಡಿದಾಗ ಇಲಿಗಳು ಮೊಲಗಳು ಕುಡಿದಾಗ ಅವುಗಳ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ, ಅವು ವಿಷವಾಗಿ ಪರಿಣಮಿಸುತ್ತದೆ. ಅದೇ ರೀತಿ ಲೆಡ್ ಕೆಲವೊಮ್ಮೆ ಕ್ರೋಮಿಯಂ ಜೊತೆಗೆ ಸಂಯುಕ್ತವಾಗಿ ಸೇರಿರುತ್ತದೆ. ಇಂಥ ಸಂಯುಕ್ತವು ಇಲಿಗಳಿಗೆ ಕ್ಯಾನ್ಸರ್ ಕಾಯಿಲೆಯನ್ನು ತರುತ್ತವೆ. ಸೊ ಇದು ಕ್ಯಾನ್ಸರ್ ಕಾಯಿಲೆಗೆ ಇದು ಒಂದು ಸಹ ಮೂಲವಾಗಿರುತ್ತದೆ ಎಂದು ವರದಿ ಹೇಳುತ್ತದೆ. ಕ್ರೋಮಿಯಂ 3 ಹಾಗೂ ಕ್ರೋಮಿಯಂ 6 ಎಂಬ ಧಾತುಗಳಿವೆ. ಇದರಲ್ಲಿ ಕ್ರೋಮಿಯಂ 6 ಎಂಬ ಧಾತು ಕ್ರೋಮಿಯಂ 3 ಅತ್ಯಂತ ಹೆಚ್ಚು ವಿಷಯುಕ್ತವಾಗಿದೆ. ಅಲ್ಲದೆ ಜೀವಕೋಶಗಳಲ್ಲಿ ಒಳಗೆ ಸುಲಭವಾಗಿ ಪ್ರವೇಶಿಸುತ್ತದೆ ಹಾಗೂ ಜೀವಕೋಶದ ಕಾರ್ಯಗಳಲ್ಲಿ ಅಡಚಣೆಯನ್ನುಂಟು ಮಾಡುತ್ತದೆ. ಎನ್ಝೈಮ್ಗಳ ಕಾರ್ಯಾಚರಣೆಯನ್ನು ತಡೆದು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಈ ಕ್ರೋಮಿಯಂ. ಈ ಕ್ರೋಮಿಯಂನ್ನು ಹೆಚ್ಚಾಗಿ ಚರ್ಮ ಹದ ಮಾಡುವ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಸೊ ಮೊದಲು ಅತ್ಯಂತ ಹೆಚ್ಚು ಅಂದರೆ ಸುಮಾರು 60 ಚರ್ಮ ಹದ ಮಾಡುವ ಕಾರ್ಖಾನೆಗಳು ಟ್ಯಾನ್ರಿ ರೋಡ್ನಲ್ಲಿತ್ತು. ನಾವು ಆಗಿನ್ನೂ ಕೆಲಸಕ್ಕೆ ಸೇರಿದಾಗ ಈ ಎಲ್ಲ 60 ಕಾರ್ಖಾನೆಗಳು ಈ ಕ್ರೋಮಿಯಂ ಮುಕ್ತ ನೀರನ್ನು ಹಾಗೆ ಸಂಸ್ಕರಿಸದೆ ಹೊರಗಡೆ ಬಿಡಲಾಗುತ್ತಿತ್ತು. ಈಗಲೂ ಕೆಲವು ಬೋರ್ವೆಲ್ಗಳಲ್ಲಿ ನೀವು ಟ್ಯಾನ್ರಿ ರೋಡಿನಲ್ಲಿ ಬೋರ್ವೆಲ್ಗಳನ್ನು ತೆಗೆದಾಗ ನೀರಿನಲ್ಲಿ ಕ್ರೋಮಿಯಂ ಇರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಟ್ಯಾನ್ರಿ ರೋಡಿನ ಸುತ್ತಮುತ್ತ ವಾಸಿಸಕ್ಕಂಥ ಏನು ಜನಗಳಿದ್ದಾರೆ ಅವರು ದಯವಿಟ್ಟು ಅವರ ಮನೆಯಲ್ಲಿ ಬೋರ್ವೆಲ್ ಇದ್ದರೆ ಅವರು ಕ್ರೋಮಿಯಂ ಬಗ್ಗೆ ಲ್ಯಾಬೊರೇಟ್ರಿಗಳಲ್ಲಿ ಟೆಸ್ಟ್ ಮಾಡಿಸಿ ನಂತರವೇ ಅಂಥ ನೀರನ್ನು ಕುಡಿಯಲು ಉಪಯೋಗಿಸಿಕೊಳ್ಳಬೇಕಾಗಿ ನಾನು ಈ ಮೂಲಕ ತಮಗೆ ಕೋರುತ್ತೇನೆ. ನೀರಿನಲ್ಲಿ ಅಥವಾ ಆಹಾರದಲ್ಲಿ ಕ್ರೋಮಿಯಂ ಮಾನವನ ದೇಹವನ್ನು ಪ್ರವೇಶಿಸುತ್ತದೆ. ಸೊ ಮಾನವನ ದೇಹದ ತೂಕಕ್ಕೆ 10 mg/kg ಒಬ್ಬ ಮನುಷ್ಯ 1 kg ಇದ್ದಾನೆ ಅಂದರೆ ಅಂತ ತಾವು ಇಟ್ಕೊಳ್ಬೋದು. ಸೊ 10 mg ಇದ್ದರೆ ಅಂಥ ಮನುಷ್ಯ ಗ್ಯಾರಂಟಿ ಸತ್ತೋಗ್ತಾನೆ ಅಂತ ಹೇಳುತ್ತೆ ಇದು. ಸೊ ಹಾಗಾಗಿ ಕ್ರೋಮಿಯಂ ಬಗ್ಗೆ ನಾವು ಎಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕು. ಕ್ರೋಮೇಟ್ ತಯಾರಿಕೆ ಮಾಡುವ ಕಾರ್ಖಾನೆಗಳಲ್ಲಿ ಗ್ಲಾಸ್ ಅಥವಾ ಸಿಮೆಂಟ್ ಅಥವಾ ಬಣ್ಣ ತಯಾರಿಕೆ, ಇಂಕ್ ಮತ್ತು ಕ್ರೋಮಿಯಂ ಪ್ಲೇಟಿಂಗ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರಿಗೆ ಕ್ರೋಮಿಯಂನಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ ಎಂದು ಒಂದು ವರದಿ ಹೇಳುತ್ತದೆ. ಹಾಗಾಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸಹ ಆಗಾಗ ಅವರು ತಮ್ಮ ರಕ್ತವನ್ನು ಈ ಹೆವಿ ಮೆಟಲ್ಗಳ ಶೇಖರಣೆಯಾಗಿದೆಯೇ ಎಂದು ಟೆಸ್ಟ್ ಮಾಡಿಸ್ಕೊಳ್ಳಬೇಕಾಗುತ್ತದೆ. ಇಲ್ಲಿಗೆ 7ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ, ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
1: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.
2: ಎಲ್ರಿಗೂ ನಮಸ್ಕಾರ. ಕತೆ ಚದುರಂಗದ ಆಟ, ಅನುವಾದ ಗಣನಾಥ್ SN, ವಾಚನ ಗಂಗಾಧರ್ KG, ಧ್ವನಿ ಬಳಗ. ಪರಿಕಲ್ಪನೆ ಮತ್ತು ಮಾರ್ಗದರ್ಶನ ಶಿವಾನಂದ್ ಹೊಂಬಾಳ್, ನಿರ್ದೇಶಕರು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ. ಈಗ ಕೇಳಿ ಕತೆ ಚತುರಂಗದ ಆಟ. ಬದುಕಿನಲ್ಲಿ ಬೇಸತ್ತು ಬಳಲಿದ್ದ ಯುವಕನೊಬ್ಬ ದೂರ ದೇಶದ ಆಶ್ರಮವೊಂದಕ್ಕೆ ಹೋಗಿ ಅಲ್ಲಿಯ ಮುಖ್ಯ ಗುರುಗಳನ್ನು ಕಂಡು ಮಾತನಾಡಿಸಿದ. ನನಗೆ ಜೀವನದಲ್ಲಿ ಬೇಸರ, ಜಿಗುಪ್ಸೆ ಮೂಡಿದೆ. ಎಲ್ಲ ಬಗೆಯ ನೋವುಗಳಿಂದ ನಾನು ಮುಕ್ತಿ ಪಡೆಯಬೇಕು, ನನಗೆ ಸಾಕ್ಷಾತ್ಕಾರವಾಗಬೇಕು. ಆದರೆ ನನಗೆ ನಿರಂತರ ಧ್ಯಾನ ಅಥವಾ ಸರಳ ಬದುಕು ನಿಜಕ್ಕೂ ಅಸಾಧ್ಯ. ನಾನೇನಾದರೂ ಅದನ್ನು ಪ್ರಯತ್ನಿಸಿದರೆ ನನ್ನ ಹಳೆಯ ಅನೀತಿಯ ಮಾರ್ಗ ಮತ್ತು ಬದುಕಿಗೆ ನಾನು ಮರಳಿ ಬಿಡಬಹುದು ಎನ್ನುವ ಆತಂಕ ನನ್ನದು. ಅದೆಷ್ಟು ನೋವಿನ ದಾರಿ ಎಂದು ನನ್ನಷ್ಟು ಚೆನ್ನಾಗಿ ತಿಳಿದವರು ಮತ್ತೊಬ್ಬರಿಲ್ಲ. ನನ್ನಂತಹ ವ್ಯಕ್ತಿಗಳ ಸಾಕ್ಷಾತ್ಕಾರಕ್ಕೂ ಒಳದಾರಿಗಳೇನಾದರೂ ಇವೆಯೇ ಗುರುಗಳೇ? ಯಾಕಿಲ್ಲ, ಖಂಡಿತ ಇದೆ ಎಂದು ಗುರುಗಳು ಹೇಳಿದರು. ಆದರೆ ನೀನು ನಿಜಕ್ಕೂ ಒಂದು ಖಚಿತ ನಿರ್ಧಾರಕ್ಕೆ ಬರಬೇಕು. ನೀನು ನಿನ್ನ ಯೌವನದಲ್ಲಿ ಯಾವ ವಿಷಯವನ್ನು ಗಾಢವಾಗಿ ಅಧ್ಯಯನ ಮಾಡಿದ್ದೆ, ನಿನ್ನ ಬದುಕಿನಲ್ಲಿ ನಿಜಕ್ಕೂ ಚೆನ್ನಾಗಿ ಕಲಿತದ್ದು ಅಂತ ಯಾವುದಾದರೂ ಇದೆಯೇ? ನಿಜಕ್ಕೂ ಅಂತಹ ವಿಷಯ ಯಾವುದೂ ಇಲ್ಲ. ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವನು. ನಾನು ಹಣದ ಸಲುವಾಗಿ ದುಡಿಯುವ ಅಗತ್ಯ ಇರಲಿಲ್ಲ. ನನ್ನನ್ನು ಆಕರ್ಷಿಸಿದ ಸಂಗತಿ ಯಾವುದಾದರೂ ಇದ್ರೆ ಅದು ಚದುರಂಗದ ಆಟ ಮಾತ್ರ. ನಾನಾಗ ದಿನದ ಬಹುಭಾಗವನ್ನು ಚದುರಂಗ ಆಡುತ್ತಲೇ ಕಳೆಯುತ್ತಿದ್ದೆ. ಆಗ ಗುರುಗಳು ತನ್ನ ಸಹಾಯಕನನ್ನು ಕರೆದು, ಘೋಷೆಯನ್ನು ಇಲ್ಲಿಗೆ ಬರಲಿಕ್ಕೆ ಹೇಳು, ಅವನು ಬರುವಾಗ ಒಂದು ಚೆಸ್ ಬೋರ್ಡನ್ನು ತರಲಿ ಎಂದರು.
3: ಗುರುಗಳೇ, ಘೋಷೆಗೆ ಚೆಸ್ ಆಡಲು ಬರುವುದಿಲ್ಲವಲ್ಲ.
2: ಆದರೂ ಪರವಾಗಿಲ್ಲ, ಅವನನ್ನು ಕರೆ. ಸನ್ಯಾಸಿ ಘೋಷೆ ಬಂದಾಗ ಗುರುಗಳು ಬೋರ್ಡ್ ಮೇಲೆ, ಚದುರಂಗದ ಆಸಿನ ಮೇಲೆ ಎಲ್ಲ ಕಾಯಿಗಳನ್ನು ಇಟ್ಟರು. ಒಂದು ದೊಡ್ಡ ಖಡ್ಗವನ್ನು ತರಿಸಿ ಅದನ್ನು ಘೋಷೆಗೆ ತೋರಿಸಿದರು. ನೋಡು, ನೀನು ಈ ಹಿಂದೆ ನನ್ನ ಯಾವುದೇ ಮಾತನ್ನು ಮೀರುವುದಿಲ್ಲವೆಂದು ಆಣೆ ಮಾಡಿದ್ದೆ, ಅದನ್ನೀಗ ನಾನು ನಿನ್ನಿಂದ ಬಯಸುತ್ತಿದ್ದೇನೆ. ನಮ್ಮ ಅತಿಥಿಯ ಜೊತೆ ಒಂದು ಚೆಸ್ ಆಟ ಆಡು. ನೀನು ಸೋತರೆ ನಿನ್ನ ತಲೆಯನ್ನು ಈ ಖಡ್ಗದಿಂದ ಕತ್ತರಿಸ್ತೇನೆ. ನೀನು ಗೆದ್ದರೆ ಈ ನಮ್ಮ ಅತಿಥಿಯ ತಲೆಯನ್ನು ಕತ್ತರಿಸ್ತೇನೆ. ಗುರುಗಳ ಕಣ್ಣಿನಲ್ಲಿ ಉಕ್ಕಿನ ದೃಢತೆ ಇತ್ತು. ಅವರು ಹೇಳಿದಂತೆ ಮಾಡುವವರೇ ಎನ್ನುವುದರ ಕುರಿತು ಅವರ್ಯಾರಿಗೂ ಸಂಶಯವಿರಲಿಲ್ಲ. ಆಟ ಪ್ರಾರಂಭವಾಯಿತು. ಯುವ ಅತಿಥಿಗೆ

0: ಇನ್ನು ಊರಿಯಲ್ಲಿ ಚಳುಕು. ಇದು ಅವನ ಸಾವು ಬದುಕಿನ ಪ್ರಶ್ನೆಯಾಗಿತ್ತು. ತನ್ನ ಸುತ್ತಲಿನ ಯಾವತ್ತೂ ಪರಿಸರವನ್ನು ಮರೆತು ಅವನ ಇಡೀ ವಿಶ್ವವೇ ಆ ಚದುರಂಗದ ಹಾಸು ಆಯಿತು. ಆತನ ಪ್ರತಿಸ್ಪರ್ಧಿ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದಾಗ ಆತ ತನ್ನ ಕಾಯಿಗಳಿಂದ ಬಲವಾದ ದಾಳಿಯನ್ನೇ ನಡೆಸಿದ. ಎದುರಾಳಿಯ ಒಬ್ಬ ಪದಾತಿಯನ್ನು ಒಡೆದುರುಳಿಸಿದ. ನಂತರ ಆ ಅತಿಥಿಯ ನೋಟವು ಸನ್ಯಾಸಿ ಮೇಲೆ ಬಿದ್ದಿತ್ತು. ಸನ್ಯಾಸಿಯ ಸುಂದರ ವದನದಲ್ಲಿ ನಕ್ಷತ್ರದಂತಹ ಹೊಳೆಯುವ ಕಣ್ಣುಗಳಿದ್ದವು. ಅನೇಕ ವರ್ಷಗಳ ಕಠೋರ ತಪಸ್ಸು, ಸಂಯಮ ಮತ್ತು ಸರಳ ಬದುಕಿನ ಫಲವಾಗಿ ಅವನಲ್ಲಿ ಅಗಾಧ ಪ್ರಶಾಂತತೆ ತುಂಬಿತ್ತು. ಮೃತ್ಯುವಿನ ಪ್ರತೀಕ್ಷೆಯೂ ಸಹ ಅವನನ್ನು ವಿಚಲಿತಗೊಳಿಸಲಿಲ್ಲ. ಕೆಲವು ಕ್ಷಣಗಳಲ್ಲೇ ಘೋಷೆ ಮತ್ತೊಂದು ತಪ್ಪು ನಡೆ ನಡೆಸಿದ. ಆತ ಸೋಲಿನ ಕಡೆ ಒಂದೊಂದೇ ಹೆಜ್ಜೆ ಇಡುತ್ತಾ ಇದ್ದ. ಆದರೆ ಯುವ ಅತಿಥಿಯ ಮನಸ್ಸಿನಲ್ಲಿ ವೈದಾಟ ಶುರುವಾಯಿತು. ತನ್ನ ಇಂದಿನ ಬದುಕಿನ ಕುರಿತಾದ ಅವಲೋಕನ ನಡೆದು ತಾನೆಂತ ನಿರುಪಯುಕ್ತ, ಅರ್ಥಹೀನ ಬದುಕನ್ನು ಬದುಕಿದೆ ಎಂದು ಚಿಂತಿಸತೊಡಗಿದ. ಈ ಮನುಷ್ಯನನ್ನು ಸಾಯಲು ನಾನು ಬಿಡಬಾರದು. ನಾನು ಸತ್ತರೆ ಜಗತ್ತಿಗೆ ಯಾವ ನಷ್ಟವೂ ಇಲ್ಲ. ನಾನು ಮಾಡಿರುವ ಸಾಧನೆ ಶೂನ್ಯ. ಈ ಸನ್ಯಾಸಿಯಾದರೂ ಕಠಿಣ ತಮ್ಮ ಪರಿಶ್ರಮದ ಮತ್ತು ಆಂತರಿಕ ಶಿಸ್ತಿನ ಬದುಕನ್ನು ಅಳವಡಿಸಿಕೊಂಡಿದ್ದಾನೆ. ಅವನ ಸಾವು ಈ ಜಗತ್ತಿಗೆ ಬಲು ದೊಡ್ಡ ನಷ್ಟ. ಅವನ ಅಂತಃಕರಣ ಕಲಕಿತ್ತು. ಅನುಕಂಪ ಅವನನ್ನು ಆವರಿಸಿತು. ದಾಳಿ ಮಾಡಬಹುದಾದ ಸಾಧ್ಯತೆಯನ್ನು ಪಕ್ಕಕ್ಕಿಟ್ಟು ಆತ ಬೇಕೆಂದೇ ಒಂದು ತಪ್ಪು ನಡೆ ಇಟ್ಟ. ಏಕಾಏಕಿ ಗುರುಗಳು ಮುಂದೆ ಬಂದು ಚದುರಂಗದ ಆಸನ್ನು ಜಗ್ಗಿ ಚೆಲ್ಲಾಪಿಲಿ ಮಾಡಿದರು. ಇಬ್ಬರು ಸ್ಪರ್ಧಿಗಳ ಕಣ್ಣಿನಲ್ಲಿಯೂ ಅಚ್ಚರಿ ಮೂಡಿತು. ಈ ಆಟದಲ್ಲಿ ಯಾರೂ ಗೆಲ್ಲಲಿಲ್ಲ ಎಂದು ಗುರುಗಳು ಆದೇಶಿಸಿದರು. ಯುವ ಅತಿಥಿಯ ಕಡೆಗೆ ತಿರುಗಿ ಹೇಳಿದರು, ನಿನಗೆ ಸಾಕ್ಷಾತ್ಕಾರವಾಗಲು ಬೇಕಿರುವುದು ಎರಡು ಸಂಗತಿಗಳು, ಸಂಪೂರ್ಣ ಏಕಾಗ್ರತೆ ಮತ್ತು ಸಹಾನುಭೂತಿ. ಇಂದು ನೀನು ನನ್ನ ಕಣ್ಣೆದುರಿಗೆ ಇವೆರಡನ್ನೂ ಕಲಿತಿರುವೆ. ಮೊದಲು ನೀನು ಆಟದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದೆ. ಆ ಏಕಾಗ್ರತೆಯಿಂದ ನಿನಗೆ ಸಹಾನುಭೂತಿ ಉಕ್ಕಿತು. ಆಗ ನೀನು ನಿನ್ನ ಜೀವವನ್ನೇ ತ್ಯಾಗ ಮಾಡಲು ತಯಾರಾದೆ. ನಮ್ಮ ಆಶ್ರಮದಲ್ಲಿ ಇನ್ನೂ ಕೆಲವು ವಾರ ತಂಗಿರು. ಇದೇ ಮನೋಧರ್ಮ ಉಳಿಸಿಕೊಂಡು ನಮ್ಮ ಎಲ್ಲ ಆಚರಣೆಗಳಲ್ಲಿ ಪಾಲ್ಗೊಳ್ಳು. ನಿನಗೆ ಸಾಕ್ಷಾತ್ಕಾರ ಖಂಡಿತ ದೊರೆಯುತ್ತದೆ. ಯುವಕನು ಆನಂದದಿಂದ ಗುರುಗಳ ಮಾತನ್ನು ಪಾಲಿಸಿದ ಮತ್ತು ಆತನ ಸಾಕ್ಷಾತ್ಕಾರದ ಅಭಿಲಾಷೆ ಈಡೇರಿತು. ನೀನು ಯಾವುದನ್ನು ಮಾಡುತ್ತಿರುವೆಯೋ ಅದರಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿದ್ದರೆ ಸಹಾನುಭೂತಿ ಸಹಜವಾಗಿಯೇ ಬರುತ್ತದೆ. ಸಹಾನುಭೂತಿ ಎಂದರೆ ಏಕಾಗ್ರತೆ, ವಿಧೇಯ ಒಡನಾಡಿ, ಮತ್ತು ಅದನ್ನು ನೀನು ಅಭ್ಯಾಸಗಳಿಂದ ಸಾಧಿಸಲು ಸಾಧ್ಯವಿಲ್ಲ. ಸಾಕ್ಷಾತ್ಕಾರಕ್ಕೆ ಇದೇ ಅತ್ಯುತ್ತಮ ಮಾರ್ಗ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಒಟ್ಟು ಬಾಳ್ವದ ಕಲಿ, ಪ್ರತ್ಯೇಕ ಸುಖವಲ್ಪದುದು ಗಳಿಗೆ ತೋರ್ಕೆಯದು, ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ, ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳ್ವುದ ಕಲಿಯೋ ಮಂಕುತಿಮ್ಮ. ಪ್ರತ್ಯೇಕ ಸುಖ ವಲ್ಪದುದು, ಪ್ರತ್ಯೇಕ ಸುಖವು ಅಲ್ಪದು, ಅದು ಒಬ್ಬನೇ ಸುಖವಾಗಿರೋದು, ಅದರ ಆಯಸ್ಸು ಕಡಿಮೆ ಆದದ್ದು. ಗಳಿಗೆ ತೋರ್ಕೆಯದು, ಒಂದು ಗಳಿಗೆಗೆ ತೋರಿಕೆ ಆಗುವಂಥದ್ದು. ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ, ಆತ್ಮ ವಿಸ್ತಾರವಾಗಿದ್ರೆ ಅದುವೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಬ್ಬ ವ್ಯಕ್ತಿಯ ಜೀವನದ ಸೊಂಪು ಅಂದರೆ ಸುಖ ಸಮಷ್ಟಿ ಜೀವನದಿ, ಸಹಜೀವನದಿಂದ ಜೊತೆಯಾಗಿ ಬಾಳೋದ್ರಿಂದ ಇದೆ. ಒಟ್ಟು ಬಾಳುವುದ ಕಲಿಯೋ, ಒಟ್ಟಾಗಿ ಬಾಳುವುದನ್ನು ಕಲಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪ್ರತ್ಯೇಕ ಸುಖ ವಲ್ಪದುದು ಗಳಿಗೆ ತೋರ್ಕೆಯದು, ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ, ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಪ್ರತ್ಯೇಕವಾಗಿ ಒಂಟಿಯಾಗಿ ಬಯಸೋ ಸುಖ ಅಲ್ಪವೇ, ಕ್ಷಣಕಾಲ ಮಾತ್ರ ಇರುವಂಥದ್ದು. ಆತ್ಮವನ್ನು ವಿಸ್ತಾರಗೊಳಿಸೋದೇ ನಿಜವಾದ ಸುಖ. ವ್ಯಕ್ತಿಯ ಜೀವನದ ಸುಖ ಎಲ್ಲರ ಜೊತೆ ಸೇರಿ ಬಾಳೋ ಬಾಳ್ವೆಯಲ್ಲಿದೆ, ಕೂಡಿ ಬಾಳೋದನ್ನ ಕಲಿಯೋಣ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನಿಮಗೆಲ್ಲ ಗೊತ್ತಿರುವ ಗುರುದೇವ ರವೀಂದ್ರನಾಥ ಠಾಕೂರರ ಗೀತಾಂಜಲಿಯಲ್ಲಿ ಒಂದು ಪುಟ್ಟ ಕಥೆ ಬರುತ್ತೆ. ಮನುಷ್ಯ ಒಬ್ಬ ತಾನು ವಿಶೇಷವಾಗಿರಬೇಕು, ವಿಶಿಷ್ಟವಾಗಿರಬೇಕು ಅಂದ್ಕೊಂಡು ಎಲ್ಲರನ್ನ ದೂರ ಇಡೋದಕ್ಕೆ ತನ್ನ ಸುತ್ತ ಕೋಟೆ ಅಂತಿರೋ ಗೋಡೆನ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಆ ಗೋಡೆ ಕಟ್ಟಿ ಮುಗಿದಾಗ ಅವನು ಗಮನಿಸ್ತಾನೆ, ತನ್ನ ಸುತ್ತ ಕಟ್ಟಿರೋ ಕೋಟೆಯಲ್ಲಿ ತಾನು ಒಬ್ಬನೇ ಬಂಧಿ ಆಗ್ಬಿಟ್ಟಿದ್ದೀನಿ ಅಂತ. ರಾಜನಾಗೋದಕ್ಕೆ ಹೋಗಿ ಖೈದಿ ಆಗ್ಬಿಟ್ಟಲ್ಲ ಅಂತ ಅನ್ಸತ್ತ ಅವನಿಗೆ. ಇದೊಂದು ತುಂಬ ಸಾಂಕೇತಿಕವಾದದ್ದಲ್ವಾ? ತಾನು ಒಬ್ಬನೇ ಇರಬೇಕು, ತಾನು ವಿಶೇಷ ಅಂತ ಅನ್ಕೊಳ್ಳೋರೆಲ್ಲ ಒಂದು ರೀತಿಲಿ ತಮ್ಮ ಚಿಂತನೆಗಳಲ್ಲೇ ಬಂಧಿಯಾಗಿರ್ತಾರೆ, ಏಕಾಂಗಿ ಆಗಿಬಿಡ್ತಾರೆ. ಹೀಗೆ ಪ್ರತ್ಯೇಕ ಸುಖನ ಬಯಸೋರಿಗೆ ಸಿಗುವಂತಹ ಸಂತೋಷ ಕೂಡ ಅತ್ಯಂತ ಅಲ್ಪವಾದದ್ದು. ಇನ್ನೊಬ್ಬರ ಸಂಪರ್ಕ ಇಲ್ಲದೆ ಅವರ ಜೊತೆ ಸಹಚಿಂತನೆ ನಡೆಸದ ಜೀವಿಯ ಆತ್ಮ ವಿಸ್ತಾರ ಆಗೋದು ಕಷ್ಟ. ಕೆಲವೇ ಕೆಲವು ತಪಸ್ವಿಗಳನ್ನು ಬಿಟ್ಟರೆ ಮನುಷ್ಯನ ಆತ್ಮ ವಿಸ್ತಾರ ಆಗೋದು ಪ್ರಪಂಚದ ಜೊತೆ ವ್ಯಕ್ತಿಯ ಸತತವಾದ ಸಂಪರ್ಕದಿಂದ, ಸಂವಹನದಿಂದ. ಒಂದು ಸಲ ಈ ಕೊಡುಕೊಳ್ಳುವಿಕೆ ನಿಂತು ಹೋದರೆ ಆತ್ಮ ವಿಕಸನ ನಿಂತು ಹೋಗ್ಬಿಡತ್ತೆ. ಮನುಷ್ಯನ ಬದುಕಲ್ಲಿ ಅತ್ಯಂತ ಕಷ್ಟದ ಸ್ಥಿತಿ ಯಾವುದು ಹೇಳಿ ನೋಡೋಣ? ಒಂಟಿತನ. ಈ ಒಂಟಿತನ ಪ್ರಪಂಚನ ಇನ್ನಿಲ್ಲದ ಹಾಗೆ ಕಾಡತ್ತೆ. ನಿಮಗೆ ಗೊತ್ತಾ, ಬ್ರಿಟನ್ನಲ್ಲಿ ಇದು ಯಾವ ರೀತಿಯಲ್ಲಿ ಕಾಡ್ತಾ ಇದೆ ಅಂದರೆ, ಈ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳೋದಕ್ಕೆ ಮಿನಿಸ್ಟರ್ ಫಾರ್ ಲೋನ್ಲಿನೆಸ್ ಅಂದರೆ ಏಕಾಂಗಿತನದ ಸಚಿವ ಹುದ್ದೆನ ಕೂಡ ಸೃಷ್ಟಿ ಮಾಡಿದ್ದಾರೆ. ಪ್ರಧಾನಿ ತೆರೆಸಾ ಮೇರ್ ಅವರು ಇದನ್ನು ಆಧುನಿಕ ಜೀವನದ ಕಟು ವಾಸ್ತವ ಅಂತ ಹೇಳ್ತಾರೆ. ಈ ಸಮಸ್ಯೆ ಮುಂದುವರಿದ ರಾಷ್ಟ್ರಗಳಾದ ಜರ್ಮನಿ, ಅಮೇರಿಕಾಗಳಲ್ಲಿ ಕೂಡ ಬಹಳವಾಗಿದೆ. ರಾಷ್ಟ್ರಪತಿಗಳ ಸಲಹೆಗಾರರಾದ ಭಾರತೀಯ ಮೂಲದ ಡಾಕ್ಟರ್ ವಿವೇಕ ಮೂರ್ತಿಯವರು ಅಮೇರಿಕದ 40% ಯುವಕ ಯುವತಿಯರು ಒಂಟಿತನದಿಂದ ಬಳಲ್ತಾ ಇದ್ದಾರೆ ಅಂತ ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂಗೆ ಬರೆದ ಲೇಖನದಲ್ಲಿ ತಿಳಿಸಿದ್ದಾರೆ. ಏಕಾಂಗಿತನ ಹೆಚ್ಚಾಗದ ಹಾಗೆ ಸಿಗರೇಟು, ಮಾದಕ ವಸ್ತುಗಳು ಮತ್ತು ದುಷ್ಟ ಕೂಟಗಳಲ್ಲಿ ಅವರು ಸೇರಿಕೊಳ್ಳೋದು ಅಪಾಯನ ತಂದೊಡ್ಡತ್ತೆ ಅಲ್ವಾ? ಹಾಗಾಗಿಯೇ DVG ಅವರು ಈ ಕಗ್ಗದಲ್ಲಿ ಒಂದು ಸುಂದರ ಉಪದೇಶನ ಕೊಡ್ತಾ ಇದ್ದಾರೆ. ನಾನೀಗಾಗಲೇ ಹೇಳಿರುವಂತಹ ಯಾವುದೇ ಅನಾಹುತಗಳಿದ್ದಿರಬಹುದು, ಅವೆಲ್ಲ ಕಡಿಮೆ ಆಗೋದು ಒಬ್ಬ ವ್ಯಕ್ತಿ ಸಮುದಾಯದಲ್ಲಿದ್ದಾಗ. ವ್ಯಕ್ತಿ ಜೀವನದ ಸೊಗಸು ಕಾಣೋದು ಸಮಷ್ಟಿ ಜೀವನದಲ್ಲೇ. ನಾವು ಸಹಜೀವನವನ್ನು ಅಪ್ಪಿಕೊಳ್ಬೇಕು, ಒಟ್ಟು ಬಾಳೋದನ್ನು ಕಲಿಬೇಕು. ಏನಂತೀರಾ? ನಿಮ್ಮ ಅನಿಸಿಕೆನ ಕಳಿಸಿಕೊಡಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕನ್ನಡ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು RJ ಅರ್ಪಿತಾ ನಡೆಸಿಕೊಡಲಿದ್ದು, July 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
5: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
7: ಸ್ನೇಹಿತರೆ, ಇವತ್ತು ನಾವು ಮನೋನಾಟಕದ 9ನೇ ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಭಾಳಷ್ಟು ವಿಚಾರಗಳನ್ನ ಈಗಾಗಲೇ ಶ್ರೀನಿವಾಸ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗ ಏನಿದೆ ಇವತ್ತು ಅದನ್ನು ನಾವೆಲ್ಲ ಒಟ್ಟಿಗೆ ಕೇಳಿಸ್ಕೊಳ್ಳೋಣ. ಅವ್ರನ್ನ ಈ ಒಂದು ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ ಶ್ರೀನಿವಾಸ.
8: ನಮಸ್ಕಾರ. ನೋಡಿ, ಆ್ಯಕ್ಷನ್ ಥಿಯರಿಯ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದಿದ್ದು. ನಾವು ಅದರ ಮುಂದುವರೆದ ಅಂಶವನ್ನೇ ನಾವು ಯೋಚನೆ ಮಾಡ್ತಾ ಹೋದರೆ, ಯಾಲೆ ಹಿಂದೆ ಹೇಳಿದ್ದು ವರ್ಬಲ್ ರೀಕಲೆಕ್ಷನ್ ಆಫ್ ಮೆಮೊರಿಗಿಂತ ಆ್ಯಕ್ಟಿಂಗ್ ಔಟ್ ಆಫ್ ಮೆಮೊರಿ ಅನ್ನತಕ್ಕಂಥದ್ದು ಮನೋನಾಟಕದಲ್ಲಿ ಭಾಳ ಪ್ರಮುಖ ಅನ್ನೋದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಅರಿವಿನ ಅಥವಾ ಪ್ರಜ್ಞೆಯ ಹೊರಗೆ ಉಳಿದು ಹೋಗಬಹುದಾಗಿದ್ದ ಅಂತರಂಗದ ಬಹಳಷ್ಟು ರಹಸ್ಯ ಅಂಶಗಳು ಈ ವಿಧಾನದ ಮರು ಅಭಿನಯದಲ್ಲಿ ರೀಎನಾಕ್ಟ್ಮೆಂಟ್ನಲ್ಲಿ ಅಂದರೆ ಸ್ವಗತದ ಸಾಲಿಲಾಕಿ ಇರ್ಬೋದು ಮಾನೋಲಾಗ್ ಮುಖಾಂತರ ಹೊರಗಡೆ ಅಭಿವ್ಯಕ್ತ ಆಗ್ತದೆ. ನಿಮ್ಮ ಬೇರೆ ಯಾವುದೇ ನಿರೂಪಣಾ ಶೈಲಿನಲ್ಲಾಗಲಿ ವರ್ಬಲ್ ಇದರಲ್ಲಿ ಸ್ವಗತ ಇಲ್ಲ,
7: ಸ್ವಗತ ಇರಲ್ಲ,
8: ಮಾನೋಲಾಗ್ಸ್ ಇಲ್ಲ. ಇವತ್ತು ವ್ಯಕ್ತಿಗಳನ್ನ ನೋಡಿದಾಗ ಅವ್ರು ಒಬ್ಬೊಬ್ಬರೇ ಗುಣಕ್ಕೊಳ್ಳೋದು, ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಬದುಕಿನಲ್ಲಿ ಇದ್ದೇ ಇರ್ತದೆ. ಎಲ್ಲಿ ಗುಣಕ್ಕೆ ಅವಕಾಶ ಇಲ್ಲ ಅಂದರೆ ಮನಸ್ಸಲಾರು ಗುಣಕ್ಕೊಂಡು ಅಂತರಂಗದಲ್ಲೇ ಹುದುಗಿಸ್ಕೊಂಡೇ ಇರ್ತದೆ. ನಾಯಕನು ತನ್ನನ್ನು ಹೆಚ್ಚು ತೊಡಗಿಸಿಕೊಂಡಷ್ಟು ಆತನು ತಾನು ಮಾಡುವ ಕ್ರಿಯೆಗಳ ಕುರಿತು ಕಡಿಮೆ ಪ್ರಜ್ಞೆಯನ್ನು ಹೊಂದ ತೊಡಗುತ್ತಾನೆ, ಲೆಸ್ ಕಾನ್ಷಿಯಸ್ ಆಗ್ತಾ ಹೋಗ್ತಾನೆ. ತಂದನ್ ತಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಅವನು ಮೈ ಮರಿತಾನೆ, ಅವನಿಗೆಲ್ಲ ಮರ್ತಾ ಬಿಡ್ತದೆ, ಯಾರು ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇಲ್ಲ, ಯಾರು ಇನ್ನೊಂದು ಅನ್ನಂಥದ್ದು. ಇದು ಒಂದು ರೀತಿಯಲ್ಲಿ ಅವಪ್ರಜ್ಞೆಯನ್ನು ಅಭಿನಯದ ಮೂಲಕ ಹೊರಗೆ ಹಾಕುವಿಕೆ, ಆ್ಯಕ್ಟಿಂಗ್ ಔಟ್ ಆಫ್ ಅನ್ಕಾನ್ಷಿಯಸ್ ನೋಡ್ದಂಗೆ ಆಗ್ತದೆ.
7: ಓಕೆ,
8: ಇದನ್ನು ಮರೆಯನ್ ಅವರು 1955 ಹೇಳ್ತಾರೆ. ನಾಟಕದಲ್ಲಿ ನಡೆಯೋದು ಕಾನ್ಷಿಯಸ್ಸನ್ನು ಹೊರಹಾಕಲ್ಲ, ಆ್ಯಕ್ಟಿಂಗ್ ಔಟ್ ಆಫ್ ಅನ್ಕಾನ್ಷಿಯಸ್ ಥಿಂಗ್ಸ್ ಆಫ್ ದಟ್ ಕ್ಯಾರೆಕ್ಟರ್ಸ್.
7: ಓಕೆ,
8: ನಾವೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಕಾನ್ಷಿಯಸ್ಸನ್ನು ಆಚೆ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಅದಕ್ಕೆ ಲೆಕ್ಚರಿಂಗ್ ಇದೆ, ಮತ್ತೊಂದಿದೆ, ಯಾವುದೋ ಒಂದು ಭಾಷಣದಲ್ಲಿ ನಡೆದೋಗ್ಬಿಡ್ತದೆ. ಆದರೆ ನಾಟಕದಲ್ಲಿ ಮಾಡುವಾಗ ಅವನು ಅವನ ಅನ್ಕಾನ್ಷಿಯಸ್ ಪಾತ್ರದ ಅನ್ಕಾನ್ಷಿಯಸ್ಸನ್ನು ಹೊರಗೆ ಆಗ್ತಾನೆ.
7: ಇವೊಂದಲ್ಲ,
8: ಇವಂದೂ ಅಲ್ಲ. ನಾಟಕದಲ್ಲಿ ಏನಾಗುತ್ತೆ, ಪಾತ್ರವೇ ಇವನಾಗಿರೋದ್ರಿಂದ ಇವನ ಅನ್ಕಾನ್ಷಿಯಸ್ನ ಆ ಪಾತ್ರದ ಮುಖಾಂತರ ಅವ್ರಿಗೆ ಆಗ್ತಾ ಹೋಗ್ತಾನೆ.
7: ಎರಡೂ ಸೇರುತ್ತೆ, ಇಲ್ಲಿ
8: ಎರಡೂ ಸೇರ್ತದೆ. ಮನೋಚಿಕಿತ್ಸೆಯಲ್ಲಿ ಅಭಿನಯದ ಮೂಲಕ ಹೊರಹಾಕುವಿಕೆ, ಆ್ಯಕ್ಟಿಂಗ್ ಔಟ್ ಇನ್ ಸೈಕೋಥೆರಪಿ ಎಂಬುದರ ಕುರಿತಾದ ಒಂದು ಲೇಖನನ ಮೊರೇನ ಅವರು ಬರೀತಾರೆ. ಮನೋವಿಶ್ಲೇಷಣೆಯಲ್ಲಿ ಕಂಡುಬರುವ ಬಹುತೇಕ ಸಮಸ್ಯೆಗಳು ಮನೋನಾಟಕದ ವಿಧಾನದ ಮೂಲಕ ಪರಿಹಾರ ಆಗುತ್ತದೆ ಎಂಬುದನ್ನು ಗುರುತಿಸ್ತಾರೆ. ಉದಾಹರಣೆಗೆ, ಮನೋನಾಟಕದ ವಿಧಾನದಲ್ಲಿನ ಸಹಾಯಕ ಅಹಂಗಳ ಆಂಗ್ಸಿಲರಿ ಎಗೋ ಶಾಲೆ ಹೇಳಿದ್ದೀವಿ ಬಳಕೆಯಿಂದ ಚಿಕಿತ್ಸಕನ ಥೆರಪಿಸ್ಟ್ ಮೇಲೆ ಉಂಟಾಗುವ ವರ್ಗಾವಣೆಯು ಟ್ರಾನ್ಸ್ಫರೆನ್ಸ್ ಅತ್ಯಂತ ಕನಿಷ್ಠ ಪರಿಣಾಮದಲ್ಲಿ ಉಂಟಾಗ್ತದೆ. ಎಲ್ಲವನ್ನು ಈ ಚಿಕಿತ್ಸಕನೇ ಮಾಡಬೇಕಂತೇನಿಲ್ಲ,
7: ಉಳಿದವೆಲ್ಲ ಬೇರೆ
8: ಪಾತ್ರಗಳು ತೋರಿಸ್ತಾ ಇರ್ತದೆ. ಸೊ ಅವನಿಗೆ ಇಡೀ ಸನ್ನಿವೇಶನೇ
7: ಒಳಗೊಂಡ ಚಿಕಿತ್ಸೆ ಇದು.
8: ಆದ್ದರಿಂದ ಬೇರೆ ಈ ಸೈಕೋ ಅನಾಲಿಸಿಸ್ನಲ್ಲಿ ಏನಾಗ್ತದೆ, ಎಲ್ಲವೂ ಟ್ರಾನ್ಸ್ಫರೆನ್ಸು ವರ್ಗಾವಣೆ ಸೈಕೋ ಅನಾಲಿಸ್ಟ್ ಮೇಲೆ ಇರ್ತದೆ. ನೀವೇನು ಸಜೆಸ್ಟ್ ಮಾಡ್ತೀರಾ, ನೀವೇನು ಹೇಳ್ತೀರಾ,
7: ನಮ್ಮ
8: ಮನಸ್ಸಲ್ಲಿ ಇಲ್ಲಿತ್ತು ಅಂತ ನಿಮ್ಗೆ ಗೊತ್ತಾಯ್ತು. ಇನ್ನೊಂದು ಅಂತ ಹೇಳಿದ ಓವರ್ ಪ್ರೆಷರು
7: ಅವನ ಮೇಲೆ ಬೀಳ್ತದೆ.
8: ಇವನೇನು ಮಾಡ್ತಾನೆ, ಇವನು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಯಾವುದೋ ರಾವಣನ ರೋಲೋ, ಅಪ್ಪನ ರೋಲೋ, ಮಗನ ರೋಲೋ, ಇನ್ನೊಬ್ಬನ ರೋಲೋ, ಮತ್ತೊಬ್ಬನ ರೋಲೋ, ಅದೇ ಹೇಳಕ್ಕೆ ಶುರು ಮಾಡಿ ಇವನು ಆರಾಮಾಗಿ ಕೈ ಕೊಟ್ಕೋತಾ ಇರ್ತಾನೆ. ಇನ್ ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಅಲ್ಟಿಮೇಟ್ಲಿ ವಾಟ್ ಹ್ಯಾಪನ್ಸ್,
7: ಸ್ಪೆಕ್ಟರ್ ಇಸ್ ಇಟ್ಸೆಲ್ಫ್ ಎ ಡಾಕ್ಟರ್.
8: ಸ್ಪೆಕ್ಟೇಟರ್ಗೆ ವರ್ಗಾವಸ್ಥಾ ಹೋಗ್ತಾನೆ, ಸಮಸ್ಯೆಯನ್ನು ತಮ್ಮ ಒಳಗಡೆ ಇರತಕ್ಕಂಥ ಪರಿಹಾರನ. ಸೊ ಎಗೇನ್ ಎಗೇನ್ ನಾನು ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ನ ಯಾಕೆ ನೆನಪಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಈಗಾಗಲೇ ಅದ್ರ ಬಗ್ಗೆ ಅರಿವಿರೋದ್ರಿಂದ, ಪ್ರಾಯಶಃ ಮನೋನಾಟಕದ ಹೆಸರಿನಲ್ಲಿ ಕರ್ನಾಟಕದ ರಂಗಭೂಮಿ ಅಥವಾ ರಂಗಕ್ಷೇತ್ರ ಕೆಲಸ
7: ಮಾಡಿದ್ದಾರೆ.
8: ಮನೋನಾಟಕನ ಒಂದು ರೀತಿಯ ಛದ್ಮವೇಷದಲ್ಲಿ ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ರೂಪದಲ್ಲಿ ಮನೋನಾಟಕವನ್ನೇ ತಂದಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ.
7: ಮತ್ತೆ
8: ಕೂಡ ಹೇಳ್ತೇನೆ ನಾನು, ಯಾಕಂದ್ರೆ ಐ ನೋ ವೈ.
7: ಅಂದ್ರೆ ಮನೋನಾಟಕ ಈಗಾಗಲೇ ಪ್ರಾಕ್ಟೀಸ್ ಆಗ್ತಾ ಇದೆ,
8: ಆಗ್ತಾ ಇದೆ.
7: ಆದ್ರೆ ಹಾಗಂತ ಗುರುತಿಸಿಲ್ಲ ನಾವು.
8: ಈಗ ಯಾಕೆ ಅದರ ಅನಿವಾರ್ಯತೆ ಬಂತು ಅಂದ್ರೆ, ಮನೋನಾಟಕದ ಬಗ್ಗೆ ಹೆಚ್ಚು ಜನ ಸಾಧ್ಯವಷ್ಟು ತತ್ವಗಳನ್ನ ಅಭ್ಯಾಸಗಳನ್ನ ಮಾಡ್ತಾ ಹೋದ್ರೆ ಇದು ಇನ್ನಷ್ಟು ವಿಶಾಲ ವ್ಯಾಪ್ತಿ ಬೆಳೀತದೆ. ಮತ್ತು ಇಂಡಿಯಾದಂಥ ನಮ್ಮ ದೇಶದಂಥ ಜನಗಳಿಗೆ ಒಂದು ಸೂಪರ್ ಡೈನಾಮಿಕ್ ಕಮ್ಯುನಿಟಿನ ಡೆವಲಪ್ ಮಾಡೋದಕ್ಕೆ ಬೇಕಾಗೋ ಒಂದು ಟೂಲ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಅದರಿಂದ ವರ್ಗಾವಣೆ ಇಲ್ಲಿ ಟ್ರಾನ್ಸ್ಫರೆನ್ಸೇ, ನೀವು ಎಜುಕೇಷನ್ ಸಿಸ್ಟಮಲ್ಲಿ ನೋಡಿದ್ರು ಟ್ರಾನ್ಸ್ಫರೆನ್ಸ್ ಟೀಚರ್ ಮೇಲಿದೆ. ಇನ್ಯಾವುದೇ ವಿಚಾರದಲ್ಲಿ ನೋಡಿದ್ರು ಪಾಸ್ ಮೇಲೋ ಮೇಲೆ ಇದೆ ಹೌದಾ, ಆ ಟ್ರಾನ್ಸ್ಫರೆನ್ಸ್ ವಿಶಿಷ್ಟವಾದ ಇತರರ ಪಾತ್ರ, ರೋಲ್ ಆಫ್ ಸಿಗ್ನಿಫಿಕೆಂಟ್ ಅದರ್ಸ್. ನಾವು ಇದುವರೆಗೂ ರೋಲ್ ಆಫ್ ಅದರ್ಸ್ ಅಂತ ಇದ್ವಿ. ಪ್ರತಿಯೊಬ್ಬ ಬೇರೊಬ್ಬನು ಕೂಡ ಒಬ್ಬ ವಿಶಿಷ್ಟವಾದನು, ಮುಖ್ಯವಾಗಿರೋನು. ಇನ್ನೇ ಡ್ರಾಮಾ ಓ ಸಿಗ್ನಿಫಿಕೆಂಟ್ ರೋಲ್ ಬೇರೆ, ಇನ್ಸಿಗ್ನಿಫಿಕೆಂಟ್ ರೋಲ್ ಅಂತ ಇಲ್ಲ.
7: ಇಲ್ಲ, ಎಲ್ಲರೂ ಸಿಗ್ನಿಫಿಕೆಂಟ್.
8: ಇತರರು ಅಲ್ಲ, ಇತರ ಪ್ರಮುಖ ಪಾತ್ರಗಳೇ. ನಾವು ಹಾಗೆ ಅರ್ಥ ಮಾಡ್ಕೊಂಡಾಗಲೇ ರಂಗಭೂಮಿನೂ ಅರ್ಥ ಆಗುತ್ತೆ, ಮನೋನಾಟಕ ಆಗುತ್ತೆ. ಈ ಇದನ್ನು ನಿರ್ವಹಿಸೋ ವ್ಯಕ್ತಿಗಳ ಅರ್ಥ ನಿರ್ದೇಶನ ಮಾಡಿ ಡೈರೆಕ್ಟ್ ಮಾಡುತ್ತೆ. ಮತ್ತು ಪಾತ್ರದ ವಿಲೋಮ ಅಥವಾ ರೋಲ್ ರಿವರ್ಸಲ್ ಅಂತ ನಾವೇನು ಹೇಳ್ತೀವಿ, ಇದರ ಮೂಲಕ ಸಮಸ್ಯೆಗಳ ಪರಿಹಾರನ ಕನಿಷ್ಠ ಪಕ್ಷ ಭಾಗಶಃ ಆದರೂ ಮಾಡ್ತದೆ. ಉದಾಹರಣೆಗೆ, ನಾನು ನಮ್ಮ ತಂದೆ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಗುಣಗವನು, ನಾನು ತಂದೆಗೆ ಬೈತಾ ಇರ್ತೀನಿ
7: ಮನಸ್ಸಲ್ಲಿ.
8: ಈಗ ತಂದೆ ರೋಲ್ನ ಇಡ್ತೀನಿ, ನಾನು ಕೂತ್ಕೋತೀನಿ. ಮೊದಲನೇ ಸೀನಲ್ಲಿ ನಾನು ತಂದೆಗೆ ಬೈತೀನಿ, ಯಾಕೆ ನೀವು ನಿಜವಾದ ತಂದೆ ಆಗಿಲ್ಲದೆ ಇರೋದ್ರಿಂದ ಇನ್ ದಿ ಸೇಫರ್ ಝೋನ್ ಏನೇನು ಹೇಳಬೇಕಾಯಿತು ದಬ ದಬ ಅಂತ ಹೇಳ್ಬಿಡ್ತೀರ. ಎಲ್ಲವನ್ನು ಆಚೆ ಹಾಕಿದ ಮೇಲೆ ತಂದೆ ರೋಲ್ನ ಈಗ ನಾನು ಮಾಡ್ತೀನಿ. ಮಗನ ರೋಲಲ್ಲಿ ಇವನೇನು ಹೇಳ್ತಾ ಇದ್ದ ಅದನ್ನೆಲ್ಲ ಅವ್ರಿಗೆ ಕೊಡ್ತೀರ, ಅವನ ಆಂಗ್ಸಿಲರಿ ಈಗೋ.
7: ಹೌದು,
8: ಆಗ ಅವನ ಪರ್ಸೆಪ್ಷನ್ ಸೇರಿಸ್ತಾನೆ
7: ಬರುತ್ತೆ.
8: ಯಾಕಂದ್ರೆ ಈಗಾಗಲೇ ನೆನಪುಗಳು, ಇನ್ಸಿಡೆಂಟ್ಸ್ಗಳು, ಇಂಡಿವಿಜುವಲ್ ಪರ್ಸೆಪ್ಷನ್ಸ್ಗಳು ಇದೆಲ್ಲ ಈಗಾಗಲೇ ಹಲವು ತತ್ವ
7: ಚರ್ಚೆ ಆಗಿರೋದ್ರಿಂದ
8: ಡೈನಾಮಿಕ್ ಆಗಿರೋದ್ರಿಂದ ಅದು ಹೆಚ್ಚು ಕಮ್ಮಿ ಇವನ್ನ ಕ್ಯೂರೇಟಿವ್ ಪ್ರೊಸೆಸ್ ತಂದ್ಬಿಟ್ಟಿರ್ತದೆ. ಅಯ್ಯೋ ಹೀಗೆ ಯೋಚನೆ ಮಾಡ್ಬೋದಾಗಿತ್ತಲ್ಲ, ಈ ಥರ ಮಾಡಬೇಕಾಗಿತ್ತಲ್ಲ, ಸೆಲ್ಫ್ ರಿಯಲೈಸೇಷನ್ ಸೆಲ್ಫ್ ಆಕ್ಚುಲೈಸೇಷನ್ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಒಂದು ಕ್ಷಣದಲ್ಲಿ ನಡೆಯುವಂಥ ಕೆಲಸ
7: ಅಲ್ಲ ಚಿಕಿತ್ಸೆ ಅಂದ್ರೆ ಹೌದಾ.
8: ಸೊ ದ ಫಾಸ್ಟೆಸ್ಟ್ ವೇ, ಇದರಿಂದನೇ ಮೊರೆನೋ ಅವರು ಸೈಕೋಡ್ರಾಮಾ ಹಾಸ್ಪಿಟಲ್ನ ಅಮೆರಿಕದಲ್ಲಿ 1926 ಟೈಮಲ್ಲಿ 64 ಫ್ಲೋರ್ಸ್ ಡೆವಲಪ್ ಮಾಡಿದ್ದು. ಮೊರೆನೋ ಇನ್ಸ್ಟಿಟ್ಯೂಟ್ ಆಫ್ ಸೈಕೋಡ್ರಾಮಾ ಇದುವರೆಗೂ ಎಲ್ಲ ಮನಃಶಾಸ್ತ್ರಜ್ಞರು ಒಂದು ರಿಸರ್ಚ್ ಆಗಿ ತೊಗೊಂಡಿರ್ತಕ್ಕಂಥದ್ದು. ನಮ್ಮಲ್ಲೂ ಗೊತ್ತಿಲ್ಲದೇನೋ ಗೊತ್ತಿಲ್ಲದೇನೋ ಹಲವಾರು ಶೈಕ್ಷಣಿಕ ಮತ್ತು ಇನ್ನೊಂದು ಸಂಸ್ಥೆಗಳು, ಅಡಾಲಸೆಂಟ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅವರು ಕೂಡ ಇಂಟರ್ಯಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ರೂಪದಲ್ಲಿ ಮತ್ತೆ ಮನೋನಾಟಕವನ್ನೇ ಮೈ ಮೇಲೆ ಎಳ್ಕೊಂಡಿರೋಂಥ
7: ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ.
8: ಇದು ನಮ್ಮಲ್ಲಿರೋ ಒಂದು ಮ್ಯಾನಿಪ್ಯುಲೇಷನ್ ಅಂತ ಹೇಳ್ಬೋದು. ಮನೋನಾಟಕ ಅಂದರೆ ನಮ್ಗೆ ದೂರ ಆಗ್ತಾಯಿದ್ರು, ಇಂಟರ್ಯಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಅಂದರೆ ಹತ್ತಿರ ಆಗ್ತಾಯಿದ್ರು, ಅಳಿಯ ಅಂದರೆ ಮಳಗ ಮಗಳ ಗಂಡ ಅನ್ನೋದನ್ನ ನಾವು ಇವತ್ತು ಬಿಡಿಸ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿ ಸೊ ಅದರಿಂದ ನಾನೇನು ಹೇಳ್ತಾ ಇದ್ದೆ ಅಂದರೆ, ಈ ಟ್ರಾನ್ಸ್ಫರೆನ್ಸ್ ಅನ್ನೋದ್ರ ಬಗ್ಗೆ ಬಂದಾಗ ವರ್ಗಾವಣೆ ನಾಯಕನಿಗೆ ಇತರರನ್ನು ಹೆಚ್ಚು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಗೊತ್ತಾಗ್ತದೆ. ಈ ಟ್ರಾನ್ಸ್ಫರೆನ್ಸ್ ವರ್ಗಾವಣೆಯು ಟೆಲಿಯ ಜೊತೆ ಅಂದರೆ ಒಂದೊಂದು ಕ್ಷಣದ ಕ್ಷಣದ ಅಂತರದಲ್ಲಿ ಬದಲಾಗ್ತಾ ಇರ್ತದೆ.
7: ಅಂದರೆ
8: ಬರದೇ ಹೇಳಬೇಕಾಗಿಲ್ಲ, ಆ ಸನ್ನಿವೇಶನೇ ಇವರ ಅನ್ಕಾನ್ಷಿಯಸ್ ಲೆವೆಲ್ಗೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಅಯ್ಯೋ ಹಿಂಗಲ್ಲ, ಹಿಂಗೆ ಮಾಡಬೇಕಾಗಿತ್ತು, ಹಿಂಗಲ್ಲ ಹಿಂಗೆ ಮಾಡ ಅಂದರೆ ಎತ್ತಿ ಹೇಳಬೇಕಾದ ಅವಶ್ಯಕತೆ ಇಲ್ಲ,
7: ಪ್ರತಿ ಕ್ಷಣ
8: ಅಂತರದಲ್ಲೇ ಅದು ಕಮ್ಯುನಿಕೇಟ್ ಮಾಡಿಬಿಡ್ತದೆ. ಆ ಸನ್ನಿವೇಶ ನೋಡಿದ್ರೆ ಏ ನಾ ಹೀಗೆ ಮಾಡಬೇಕಾಯಿತು, ಛೇ ನಂಗೆ ನಡ್ಕೋಬಾರ್ದಾಗಿತ್ತು ಅನ್ನೋದು ಈ ಅನ್ನಿಸುತ್ತಲ್ಲ,
7: ಆ
8: ಒಳಗಡೆಯ ಬದಲಾವಣೆ ಮುಟ್ಟದೇನೆ ಆ ಸಬ್ಜೆಕ್ಟೇ ಮುಟ್ಟದೇನೆ ತೋರಿಸನೇ ಅದನ್ನು ಟೆಲಿ ಅಂತ ಹೇಳ್ತಾರೆ. ಮನೋವಿಶ್ಲೇಷಣೆಯು ಸೈಕೋ ಅನಾಲಿಸಿಸು ಅಭಿನಯದ ಮೂಲಕ ಅಭಿವ್ಯಕ್ತಿಯನ್ನು ಆ್ಯಕ್ಟಿಂಗ್ ಔಟ್ ಅವಪ್ರಜ್ಞೆಗಳ ಆವಾಗ ಅನ್ಕಾನ್ಷಿಯಸ್ ಇಂಪಲ್ಸಸ್ನ ತಾರ್ಕಿಕ ಅರ್ಥೈಸುವಿಕೆಗೆ ಅಂದರೆ ರ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಅಂಗೀಕೃತವಲ್ಲದ ಬದಲಿ ಅನ್ಅಕ್ಸೆಪ್ಟೆಡ್ ಆಲ್ಟರ್ನೇಟಿವ್ ಅಂತ ಪರಿಗಣಿಸ್ತದೆ ಮನೋವಿಶ್ಲೇಷಣೆ. ಅವರೇನು ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡೋದು ಇನ್ನೊಂದು ಅನ್ನೋದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ.
7: ಓಕೆ,
8: ಆದರೂ ಇದು ಬಿಟ್ಟರೆ ಬೇರೆ ಗತಿ
7: ಇಲ್ಲ,
8: ಅದರಿಂದನೇ ಆ್ಯಕ್ಟ್ ಮಾಡ್ಸೋಕೆ ಹೋಗ್ತಾರೆ. ಇದೇ ಎಲ್ಲವನ್ನು ಕವರ್ ಮಾಡ್ತಾ ಇತ್ತು ಅಂತ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಅವ್ರು ಇರಲ್ಲ.
7: ಓಕೆ,
8: ಹೌದಾ. ಮನೋವಿಶ್ಲೇಷಕನ ಮುಕ್ತ ಸಹವರ್ತನ, ಏನು ನಾವು ಫ್ರೀ ಅಸೋಸಿಯೇಷನ್ ಅಂತ ಹೇಳ್ತೀವಿ, ಹಾಗೂ ವ್ಯಾಖ್ಯಾನಗಳ ಮೂಲಕ ಅವಪ್ರಜ್ಞೆಯ ತಾರ್ಕಿಕ ಅರ್ಥೈಸುವಿಕೆ ಸಾಧ್ಯ ಅಂತ ಅದು ಪರಿಗಣಿಸುತ್ತೆ. ನಾನು ರ್ಯಾಷನಲ್ ಆಗಿ ಅದನ್ನು ವಿವರಿಸ್ಬಿಟ್ರೆ ವಿಶ್ಲೇಷಣೆ ಬದಲಾಗುತ್ತೆ ಅಂತ. ಮಾನಸಿಕ ಉತ್ತಮಗೊಳಿಸುವಲ್ಲಿ ಇದನ್ನು ಪ್ರತಿರೋಧ ಅಂದರೆ ಇಮ್ಯುನಿಟಿ ಸಿಸ್ಟಮ್ನ ಡೆವಲಪ್ ಮಾಡುತ್ತೆ ಅಂತ ಪರಿಗಣಿಸುತ್ತೆ. ಮನೋನಾಟಕದಲ್ಲಿನ ನಿಯಂತ್ರಿತ ಅಭಿನಯದ ಮುಖೇನ ಅಭಿವ್ಯಕ್ತಿ ಇಲ್ಲಿ ಅನ್ಕಂಟ್ರೋಲ್ಡ್ ಅಲ್ಲ. ನಾಟಕದಲ್ಲಿ ಇರೋದೇ ಡಿಸಿಪ್ಲಿನ್ ಕ್ರಿಯೇಷನ್.
7: ಹೌದಲ್ಲ, ಪ್ರತಿಯೊಂದು ಕ್ಷಣವು
8: ನಿಯಂತ್ರಿತ ಅಭಿನಯದ ಅಭಿಮುಖೇನ ಕಂಟ್ರೋಲ್ಡ್ ಆಕ್ಟಿಂಗ್. ಅವನು ನಾಯಕನ ಅಂತರಂಗದಲ್ಲಿನ ಆಳವಾದ ಆಲೋಚನೆ ಮತ್ತು ಉದ್ದೇಶಗಳನ್ನು ಗಮನಿಸೋಕ್ಕೆ ಈ ಚಿಕಿತ್ಸಕನಿಗೆ ಅವಕಾಶ
7: ಕೊಡುತ್ತದೆ.
8: ಇಲ್ಲಿ ಸೈಕೋನಲಿಸ್ಟ್ಗೆ ಗಮನಿಸೋಕೆ ಅವಕಾಶವೇ ಇಲ್ಲ. ಅವ್ನು ಬರೀ ಅನಲೈಸ್ ಮಾಡ್ತಾ ಹೋಗ್ಬೇಕು, ಹಿಂಗೆ ಯಾಕೆ ಮಾಡಿದ್ರಿ ಅಂದರೆ, ಹಂಗೆ ಯಾಕೆ ಮಾಡಿದ್ರಿ ಅಂದರೆ, ಇನ್ನೊಂದು ಅಂದರೆ ಅನಲೈಸ್ ಮಾಡ್ತಾ ಹೋಗೋದು. ಮನೋನಾಟಕದ ವಿಧಾನವು ನಾಯಕನಿಗೆ ಚಿಕಿತ್ಸಕ ಗಮನಿಸೋದಷ್ಟೇ ಅಲ್ಲ, ತನ್ನನ್ನು ತಾನೇ ಗಮನಿಸೋಕೆ ಕೂಡ ಅವಕಾಶ ಕೊಡ್ತದೆ. ಅಪ್ಪನ ರೋಲು ಅವನೇ ಮಾಡ್ತಾನೆ, ಮಗನ ರೋಲು ಅವನೇ ಮಾಡ್ತಾನೆ. ಅಪ್ಪನ ರೋಲ್ ತಾನು ಮಾಡಿದಾಗ ಮಗನ ರೋಲ್ನಲ್ಲಿ ಇವನು ಯಾರನ್ನು ನೋಡ್ತಾನೆ?
7: ಒಂಥರ ಮಾನ ಆ್ಯಕ್ಟ್ ಆದಂಗೆ ಆಗಿಬಿಡುತ್ತೆ ಇದು.
8: ಹಾಂ, ಈ ಮಾನ ಆ್ಯಕ್ಟಿಂಗ್ ಅನ್ನತಕ್ಕಂಥದ್ದು ಕೂಡ ಏನು? ಇಲ್ಲಿ ನಿಂತಾಗ ನಾನು ಕಿತ್ತೂರ ಚೆನ್ನಮ್ಮನೋ, ಇಲ್ಲಿ ನಿಂತಾಗ ನಾನು ತ್ಯಾಕರೆಯು ಅಂತ ಹೇಳಿದ್ರೆ ಅರ್ಥ ಏನು? ಸಿಚುಯೇಷನ್, ಮೂಮೆಂಟ್, ಸ್ಪೇಸ್, ಟೈಮ್, ಆಕ್ಷಣ, ಇದಿಷ್ಟು ಮನೋನಾಟಕದ ಪ್ರಿನ್ಸಿಪಲ್ ಇದ್ದಾನೆ. ಆ್ಯಂಡ್ ಸ್ಪಾಂಟೇನಿಟಿ ಆ್ಯಂಡ್ ಅಸ್ತಿತ್ವ. ಈಗ ಮನೋ ಯಾವಾಗ ರಂಗಭೂಮಿಯ ಯಾವುದೇ ಅಂಶಗಳು ತಗೊಳ್ಳಿ, ಅದೆಲ್ಲವೂ ಮನೋನಾಟಕದ ಮೂಲದಿಂದಲೇ
7: ಬಂದಿರೋಂಥದ್ದು.
8: ಅದನ್ನು ಮೊರೆಯನ್ನು ಅವರು ಸ್ಪಷ್ಟವಾಗಿ ಗುರುತಿಸಿ ಕ್ರೋಢೀಕರಿಸಿ ಕನ್ಸಲ್ಟೇಟ್ ಮಾಡಿ ರೀಕಲೆಕ್ಟ್ ಮಾಡಿ
7: ಮನೋನಾಟಕ ಅಂತ
8: ಸಿದ್ಧಾಂತ ಕೊಟ್ಟಿರೋದ್ರಿಂದ ಈ ಸಿದ್ಧಾಂತ ಇನ್ನೆಲ್ಲಿಂದಲೋ ಮಿಕ್ಸಪ್ ಆಗಿದೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಯುನೀಕ್ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ
7: ಇಲ್ಲ ಅನಿಸುತ್ತೆ. ಓಕೆ, ಮನೋನಾಟಕದ ಸಿದ್ಧಾಂತದ ಮೂಲ ನೆಲೆಗಳನ್ನೆಲ್ಲ ಒಂದಷ್ಟು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೇವೆ ನಾವು. ಇಷ್ಟು ನಮ್ಮ ಕಳೆದ 9 ಎಪಿಸೋಡ್ಗಳಲ್ಲಿ ಹಾಗಾಗಿ ಒಂದು ಹಂತಕ್ಕೆ ಬಂದಿದ್ದೇವೆ ಈಗ. ಸೊ ಇನ್ನೂ ಒಂದಷ್ಟು ವಿಚಾರಗಳು ಮುಂದೆ ಹೋಗೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ನಾವು ಅದಕ್ಕೆ ಸಮಯ ಕೊಡೋಣ. ಇವತ್ತಿಗೆ ಶ್ರೀನಿವಾಸ್ ಅವರಿಗೆ ಇಲ್ಲಿವರೆಗೂ ಪ್ರಸ್ತಾಪ ಮಾಡಿದ್ದಕ್ಕೆ ನಮಸ್ಕಾರ ಹೇಳೋಣ. ನಮಸ್ತೆ ಶ್ರೀನಿವಾಸ್.
8: ನಮಸ್ಕಾರ, ಧನ್ಯವಾದಗಳು.
0: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತಹ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾನ್ವಿತ ಕಲೆಗೆ, ಸೃಜನಾತ್ಮಕ ಕಲಿಕೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ RML ನಗರದ ವಿದ್ಯಾದೀಪ ವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಈ ಪುಟಾಣಿ ಮಕ್ಕಳಿಂದ ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಶಾಲೆಯ ಪರಿಚಯವನ್ನ ಕೇಳೋಣ. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಆರತಿ ಜನಾರ್ದನ್ ಇವರು ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮ್ಮ ಶಾಲೆ ವಿದ್ಯಾದೀಪ ವಿದ್ಯಾಲಯದ ಪರಿಚಯವನ್ನ ಮಾಡ್ಕೊಡ್ಬೋದಾ?
14: ಎಲ್ರಿಗೂ ನಮಸ್ಕಾರ, ನಾನು ಆರತಿ ಜನಾರ್ದನ್, ವಿದ್ಯಾದೀಪ ವಿದ್ಯಾಲಯ RML ನಗರ ಶಿವಮೊಗ್ಗ ಈ ಶಾಲೆಯ ಕಾರ್ಯದರ್ಶಿ. ಸ್ಫೂರ್ತಿಗಾಗಿ ಕಾಯುತ್ತಾ ಕುಳಿತು ಸಮಯ ಕಳೆಯುವುದಲ್ಲ, ಕೆಲಸವನ್ನು ಪ್ರೀತಿಸುತ್ತಾ ದೃಢ ಮನಸ್ಸಿನಿಂದ ಪ್ರಾರಂಭಿಸಿದರೆ ಸ್ಫೂರ್ತಿ ತಾನೇ ಜತೆಯಾಗುತ್ತದೆ. ಶಾಲೆಯು ಕಳೆದ 10 ವರ್ಷಗಳಿಂದ ಪ್ರಾರಂಭವಾಗಿದೆ. ನಮ್ಮ ಶಾಲೆಯಲ್ಲಿ PKG, LKG ಹಾಗೂ UKG ತರಗತಿಗಳಿಗೆ ಪಾಠ ಮಾಡಲಾಗುತ್ತೆ. ಶಾಲೆಯ ಹುಟ್ಟಿಗೆ ಕಾರಣ ಶ್ರೀಯುತ ಎಸ್ ಸುಬ್ಬಯ್ಯನವರು, ಅಂದರೆ ನನ್ನ ಮಾವನವರು, ಹಾಗೂ ನನ್ನ ಯಜಮಾನರಾದ ಜನಾರ್ದನ್ರವರು. ಶಾಲೆ ಮಾಡಬೇಕು, ಅಲ್ಲಿ ಮಕ್ಕಳು ನಲಿಬೇಕು, ಕಲಿಬೇಕು, ವಿದ್ಯೆ ನೀಡಬೇಕು ಎಂಬುದು ನಮ್ಮೆಲ್ಲರ ಉದ್ದೇಶ. ಅವರ ಬೆಂಬಲ ಹಾಗೂ ಸಹಕಾರ ನನಗೆ ಸದಾ ಇದ್ದೇ ಇದೆ. ಇನ್ನು ನಮ್ಮ ವಿದ್ಯಾದೀಪ ವಿದ್ಯಾಲಯದಲ್ಲಿ ಓದಿದ ಮಕ್ಕಳು ಸಂಸ್ಕಾರವಂತರಾಗಬೇಕು, ಉತ್ತಮ ಪ್ರಜೆಯಾಗಬೇಕು ಎಂಬುದೇ ನಮ್ಮ ಉದ್ದೇಶ. ಇವತ್ತು ನಾವು ಏನು ಹೇಳಿಕೊಡುತ್ತೇವೋ ಅದೇ ಅವರಿಗೆ ಮುಂದೆ ಯಾವುದಾದರೂ ಒಂದು ಸಂದರ್ಭದಲ್ಲಿ ಪ್ರಯೋಜನಕ್ಕೆ ಬಂದೇ ಬರುತ್ತೆ ಎನ್ನುವುದು ನನ್ನ ಸ್ವಂತ ಅನುಭವ. ನಾನು ಚಿಕ್ಕವಳಿದ್ದಾಗ ನನ್ನ ಅಪ್ಪ ಅಮ್ಮ ಇದನ್ನೆಲ್ಲ ಅಂದರೆ ಸಂವತ್ಸರಗಳ ಹೆಸರು, ರಾಶಿಗಳ ಹೆಸರು ಎಲ್ಲವನ್ನು ಹೇಳಿಕೊಡ್ತಾ ಇದ್ರು. ಹಾಗಾಗಿ ನನಗೆ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಗೆ ಹೇಳಿಕೊಡುವ ಅವಕಾಶ ಆಯಿತು. ಮಕ್ಕಳು ಆಟ ಆಡ್ತಾ ಕಲಿಬೇಕು ಎಂಬುದು ನನ್ನ ಆಸೆ. ಅದರಂತೆ ಅವರಿಗೆ ಒಂದು ಟ್ರೈನಲ್ಲಿ ಮರಳನ್ನು ಹರಡಿ ಅದರಲ್ಲಿ ಅಕ್ಷರ ಬರೆಸೋದು, ಅಕ್ಷರದ ಅಚ್ಚನ್ನು ಕೊಟ್ಟು ಅದರ ಮೇಲೆ ಬೆರಳಾಡಿಸಿ ಅಕ್ಷರ ಪರಿಚಯ ಮಾಡಿಸೋದು, ಹೀಗೆ ನಮ್ಮ ಶಾಲೆಯಲ್ಲಿ ಅನೇಕ ಬಗೆಯ ಚಟುವಟಿಕೆಯ ಮುಖಾಂತರ ಅಕ್ಷರ ಕಲಿಸುವ ಕ್ರಿಯೆ ನಡೀತಾನೇ ಇರುತ್ತೆ. ಹಾಗೆಯೇ ಈಗಿನ ಮಕ್ಕಳಿಗೆ ನಕ್ಷತ್ರಗಳ ಹೆಸರನ್ನು ಕೇಳಿದರೆ, ಮಾಸಗಳ ಹೆಸರನ್ನು ಕೇಳಿದರೆ ಹೇಳೋದು ತುಂಬಾ ಕಷ್ಟ. ಆದರೆ ನಮ್ಮ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳು ಇದನ್ನೆಲ್ಲ ಸರಾಗವಾಗಿ ಹೇಳ್ತಾರೆ. ಅಂದರೆ ನನ್ನ ಪ್ರಯತ್ನ ಇಷ್ಟೆ, ಮಕ್ಕಳು ಸಂಸ್ಕಾರವಂತರಾಗಬೇಕು ಅಂತ. ದುಡ್ಡು ಶಾಶ್ವತ ಅಲ್ಲ, ಆದರೆ ನಾವು ಹೇಳಿಕೊಟ್ಟ ವಿದ್ಯೆ ಅಕ್ಷರ ಕೊನೆಯ ತನಕ ಉಳಿಬೇಕು ಅಂತ. ಇನ್ನೊಂದು ವಿಚಾರ ಏನಂದರೆ, ನಾನು ಒಂದು ವಿಚಾರ ತೆಗೆದುಕೊಂಡು ಹೋದರೆ, ಅಂದರೆ ಉದಾಹರಣೆಗೆ ಮಹಾಭಾರತದಿಂದ ಕಲಿಯಬೇಕಾದ ಬದುಕಿನ ಪಾಠಗಳು ಹಾಗೂ ಅಕ್ಷರ ರಾಮಾಯಣ ಇದನ್ನೆಲ್ಲ ಹೇಳಿಕೊಡುವಾಗ ಶಿಕ್ಷಕರ ಬೆಂಬಲ ಬೇಕೇ ಬೇಕಾಗತ್ತೆ. ಅದಕ್ಕೆ ನಮ್ಮ ಶಿಕ್ಷಕಿಯರಾದ ಸವಿತಾ ಹಾಗೂ ರೂಪಾ ತುಂಬ ಪ್ರೀತಿಯಿಂದ ನನಗೆ ಸಹಕರಿಸಿದ್ದಾರೆ. ಹಾಗಾಗಿಯೇ ಇದೆಲ್ಲ ಸಾಧ್ಯ ಆಯಿತು. ಅವಕಾಶ ಮಾಡಿಕೊಟ್ಟ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವ ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೇಡಮ್ ಪವಿತ್ರಾ ದಂಪತಿಗಳಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಬಿತ್ತರಗೊಳ್ಳಲಿ ಎಂದು ಆಶಿಸುತ್ತೇವೆ. ನಮ್ಮ ಮಕ್ಕಳು ಇಂದು ಸಾಮಾನ್ಯ ಜ್ಞಾನದ ಬಗ್ಗೆ, ಹಾಡು, ಕಥೆ, ಸಂವತ್ಸರ, ನಕ್ಷತ್ರ, ಇನ್ನು ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ನೀಡ್ತಾರೆ. ಆಲೈಸಿ, ಪ್ರೋತ್ಸಾಹಿಸಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ, ನಮಸ್ಕಾರ.
13: ಶಾಲೆಯ ಪರಿಚಯವನ್ನ ತಿಳಿಸ್ಕೊಟ್ಟಂತ ಆರತಿ ಜನಾರ್ದನ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅಂದ್ರೆ ವಿದ್ಯಾದೀಪ ವಿದ್ಯಾಶಾಲೆಯಲ್ಲಿ ಮಕ್ಕಳಿಗೆ ಚಟುವಟಿಕೆ ಆಧಾರಿತವಾಗಿ ಮಕ್ಕಳಿಗೆ ಕಲಿಸಲಾಗುತ್ತೆ, ಜೊತೆಗೆ ಪುಟಾಣಿ ಮಕ್ಕಳು ಸಹ ಅಷ್ಟೇ ಆಸಕ್ತಿಯಿಂದ ಕಲಿತಾ ಇರೋದು ನಾನು ನೋಡಿದಾಗ ತುಂಬಾ ಖುಷಿ ಆಯಿತು. ಹಾಗೆ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ UKG ಮಕ್ಕಳು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ.
15: My name is Saitya from UKG. My name is Pratiksha from UKG. My name is Vaita from UKG. My school name is

ございます。

0: ಭರತ ಮಾತೆಗೆ ಧನ್ಯವಾದಗಳು. ಶುಭದಿನ.
1: ಪುಟಾಣಿ ಮಕ್ಕಳು ಹಾಡಿದ್ದನ್ನ ಕೇಳಿದ್ವಿ. ಹಾಡಿದಂಥ ಯುಕೆಜಿಯ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಯುಕೆಜಿಯ ಮಕ್ಕಳು ಈಗ ನಮ್ಮ ದೇಶದ ಹೆಸರು ಮತ್ತು ರಾಜಧಾನಿಯ ಹೆಸರನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
2: ಐ ಆಮ್ ಲಕ್ಷರಾಜ್ ಫ್ರಮ್ ಯುಕೆಜಿ. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾ ದೀಪಾ ವಿದ್ಯಾಲಯ.
3: ಮೈ ನೇಮ್ ಇಸ್ ಸುಖೇನಾ ಬಸ್ ಫ್ರಮ್ ಯುಕೆಜಿ. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾ ದೀಪಾ ವಿದ್ಯಾಲಯ. ಅಫ್ಘಾನಿಸ್ತಾನ್.

0: ಜಿಂಬಾಬ್ವೆ ಅಲೈ ಥ್ಯಾಂಕ್ ಯು.
1: ದೇಶದ ಹೆಸರು ಮತ್ತು ರಾಜಧಾನಿಯನ್ನ ತಿಳಿಸಿದಂತ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಆರ್ಎಂಎಲ್ ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ RML ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ UKGಯ ಮಕ್ಕಳು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
4: ಮೈ ನೇಮ್ ಇಸ್ ಓಮಾ ಶಾನ್ಕೈ, ಐ ಆಮ್ ಸ್ಟಡಿಂಗ್ ಇನ್ UKG. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ.
5: ಐ ಆಮ್ ದಕ್ಷರಾಜ್ ಫ್ರಮ್ UKG. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ.
6: I am a Devi from UKG. My school name is Vidyadipa Vidyalaya.
7: I am a Pratana from LKG. My school name is Vidyadipa Vidyalaya.
8: Karnataka da 31 jil

0: ಜಿಲ್ಲೆಯ ಹೆಸರುಗಳನ್ನ ಹೇಳಿದಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ UKGಯಲ್ಲಿ ಓದ್ತಾ ಇರುವಂತಹ ಪ್ರತೀಕ್ಷಾ ಇವರು ಗುರುವಿಗೆ ಸಂಬಂಧಿಸಿದ ಒಂದು ಹಾಡನ್ನ ಹಾಡ್ತಾರಂತೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರತೀಕ್ಷಾ. ನಾನು UKG ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ವಿದ್ಯಾದೀಪ ವಿದ್ಯಾಲಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ,

0: ವಿದ್ಯಾದೀಪ ವಿದ್ಯಾಶಾಲೆಯಲ್ಲಿ ಯುಕೆಜಿ ಓದ್ತಾ ಇರುವಂತಹ ಮೋಹಿತ್ ಒಂದು ಕಥೆಯನ್ನ ಹೇಳೋದಕ್ಕೆ ಆಗ್ಲೇ ರೆಡಿ ಆಗಿದ್ದಾರೆ. ಮೋಹಿತ್ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮೋಹಿತ, ನಾನು ಯುಕೆಜಿ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ ಹೆಸರು ವಿದ್ಯಾದೀಪ ವಿದ್ಯಾಲಯ. ನಾನು ಒಂದು ಮರದ ಕತೆ ಹೇಳುತ್ತೇನೆ. ಒಂದು ಮರದ ಕತೆ. ಒಂದು ಕಾಡಿನಲ್ಲಿ ತುಂಬಾ ಮರಗಳಿದ್ದವು. ಬಹಳ ಸುಂದರವಾಗಿ ಹಸಿರಾಗಿ ಬೆಳೆದ ಮರಗಳನ್ನು ಕಡಿಯಬೇಕೆಂದು ಕಡಲೆಯನ್ನು ಹಿಡಿದು ರಾಜು ಎಂಬ ಹುಡುಗ ಬಂದನು. ಆಗ ಮರ ಬೇಡಿಕೊಂಡಿತ್ತು, ದಯವಿಟ್ಟು ನನಗೆ ಕಡಿಯಬೇಡ, ಸುಸ್ತಾಗಿ ಬಂದ ನಿಮಗೆಲ್ಲ ನೆರಳು ನೀಡುತ್ತೇನೆ, ನನ್ನಿಂದ ನಿಮಗೆ ಹಣ್ಣು ಹೂವು ಕಾಯಿ ಎಲ್ಲ ಕೊಡುತ್ತೇನೆ, ನನ್ನ ಬೇರ್ಸೋ ಉಪಯೋಗಕ್ಕೆ ಬರುತ್ತವೆ, ನಾನಿದ್ದರೆ ಮಳೆ ಸುರಿಸುತ್ತೇನೆ, ಮಳೆ ಬರಗಾಲ ದೂರವಾಗುತ್ತದೆ, ಮಳೆ ಇದ್ದರೆ ಬೆಳೆ. ನನ್ನ ಮಡಿಲಲ್ಲಿ ಸಾವಿರಾರು ಹಕ್ಕಿಗಳು ಗೂಡು ಕಟ್ಟಿ ಆಶ್ರಯ ಪಡೆಯುತ್ತದೆ, ಬರುವ ದಯವಿಟ್ಟು ನನ್ನ ಕಡಿಯಬೇಡ ಎಂದು ಹೇಳಿದಾಗ ರಾಜು ಕಡಲೆಯನ್ನು ಬಿಸಾಡಿ ಪಶ್ಚಾತ್ತಾಪದಿಂದ ಮರಕ್ಕೆ ಕ್ಷಮೆ ಕೇಳುತ್ತಾನೆ. ಇದು ನೀತಿ, ಗಿಡ ನೆಡೋಣ, ಭೂಮಿಯನ್ನು ಉಳಿಸೋಣ, ಕಾಡನ್ನು ರಕ್ಷಿಸೋಣ. ಧನ್ಯವಾದಗಳು, ಶುಭೋದಿನ.
0: ಮೋಹಿತ್ ಹೇಳಿದಂತಹ ಕಥೆಯಲ್ಲಿ ಇಷ್ಟೊಂದು ಅರ್ಥ ಇತ್ತಲ್ವಾ ಸ್ನೇಹಿತರೆ? ಅಂದ್ರೆ ನಾವು ಪರಿಸರವನ್ನ ಉಳಿಸ್ಬೇಕು, ಕಾಡನ್ನ ಬೆಳೆಸಬೇಕು, ಕಾಡಿದ್ದರೆ ನಾಡು ಎಂಬ ಮಾತಿನಂತೆ ಪರಿಸರ ಇದ್ರೆ ಮಾತ್ರ ನಾವೆಲ್ಲ ಬದುಕೋದಕ್ಕೆ ಸಾಧ್ಯ. ಅಂತಹ ಪರಿಸರವನ್ನ ಉಳಿಸಿ ಬೆಳೆಸೋಣ ಅನ್ನುವಂತಹ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ಮೋಹಿತ್ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಮೋಹಿತ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ LKGಯ ಮಕ್ಕಳು ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳ ಹೆಸರನ್ನ ಪರಿಚಯಿಸ್ತಾರೆ, ಕೇಳೋಣ ಬನ್ನಿ.
2: My name is Janani.
3: My name is Shishani.
4: My name is Prarthana.
5: I study in LKG from Vidyadeepa Vidyalaya.
6: Yeah. Nana Pe

ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಸರನ್ನ ತಿಳಿಸಿದಂಥ ಜನನಿ, ಈಶಾನ್ವಿ ಮತ್ತೆ ಪ್ರಾರ್ಥನೆಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ವಿದ್ಯಾದೀಪ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ RML ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆರಿಸೋಣ. ಈಗ ಶಿವಮೊಗ್ಗದ RML ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾಲಯದ UKGಯ ವಿದ್ಯಾರ್ಥಿಗಳು ಕನ್ನಡದ ಒತ್ತಕ್ಷರವನ್ನ ಸಹ ಹಾಡಿನ ರೂಪದಲ್ಲಿ ಹೇಳ್ಬೋದು ಎಂಬುದನ್ನ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಇದೇ ಶಾಲೆಯ UKG ವಿದ್ಯಾರ್ಥಿಗಳಾದ ಸಾಹಿತ್ಯ ಮತ್ತೆ ಪ್ರತೀಕ್ಷಾ. ಕೇಳೋಣ, ಬನ್ನಿ.
10: ಸಾಹಿತ್ಯ, ಮೈ ನೇಮ್ ಇಸ್ ಸಾಹಿತ್ಯ ಫ್ರಮ್ UKG. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ.
11: ಮೈ ನೇಮ್ ಇಸ್ ಪ್ರತೀಕ್ಷಾ. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ.
12: ಕನ್ನಡದ ಒಂದಕ್ಕಿ ಅದು ಗಾಕ್ಕೆ ಒತ್ತಕ್ಕ, ಅದು ಹಗ್ಗಕ್ಕೂ ಮಗ್ಗಕ್ಕೂ ಒತ್ತಕ್ಕ, ಅದು ಹಿಗ್ಗಿಗೂ ಮಗ್ಗಿಗೂ ಒತ್ತಕ್ಕ. ಕನ್ನಡದ ಎರಡಕ್ಕಿ ಅದು ಡಾಕ್ಕೆ ಒತ್ತಕ್ಕ, ಅದು ಹತ್ತೆಗೂ ಕಟ್ಟೆಗೂ ಒತ್ತಕ್ಕ, ಅದು ಹತ್ತಿಗೂ ಮುತ್ತಿಗೂ ಒತ್ತಕ್ಕ. ಕನ್ನಡದ ಮೂರಂಗಿ ಅದು ನಾಕ್ಕೆ ಒತ್ತಕ್ಕ, ಅದು ಅನ್ನಕ್ಕೂ ಕಣ್ಣಗೂ ಒತ್ತಕ್ಕ, ಅದು ಚಿನ್ನಗೂ ರನ್ನಗೂ ಒತ್ತಕ್ಕ. ಕನ್ನಡದ ನಾಲ್ಕಂಗಿ ಅದು ಲಾಕ್ಕೆ ಒತ್ತಕ್ಕ, ಅದು ಹಳ್ಳಕ್ಕೂ ಬಳ್ಳಕ್ಕೂ ಒತ್ತಕ್ಕ, ಅದು ಸುಳ್ಳಿಗೂ ಮೆಳ್ಳಿಗೂ ಒತ್ತಕ್ಕ. ಕನ್ನಡದ ಕನ್ನಡದ ಆರಂಕಿ ಅದು ಮಾಕ್ಕೆ ಒತ್ತಕ್ಕ, ಅದು ಅಮ್ಮಗೂ ತಮ್ಮಗೂ ಒತ್ತಕ್ಕ, ಅದು ಕೆಮ್ಮಿಗೂ ತಮ್ಮಿಗೂ ಒತ್ತಕ್ಕ. ಕನ್ನಡದ ಏಳಂಕಿ ಅದು ಯಾಕೆ ಒತ್ತಕ್ಕ, ಅದು
13: ಅಯ್ಯಗೂ ಮೈಯಗೂ
11: ಒತ್ತಕ್ಕ, ಅದು ಶ್ರೀಗು ಮೈಗೂ ಒತ್ತಕ್ಕ.
13: ಕನ್ನಡದ
11: ಎಂಟಂಕಿ ಅದು ವೈಗೆ ಒತ್ತಕ್ಕ, ಅದು ರೈಲಿಗೂ ಮೈಲಿಗೂ ಒತ್ತಕ್ಕ, ಅದು ಐನಿಗೂ ಚೈನಿಗೂ ಒತ್ತಕ್ಕ. ಕನ್ನಡದ
13: ಒಂಬತ್ತಂಕಿ ಅದು ಅರ್ಕದ ಒತ್ತಕ್ಕ, ಅದು ಅರ್ಕಕ್ಕೂ ತರ್ಕಕ್ಕೂ ಒತ್ತಕ್ಕ, ಅದು ಕರ್ಮಕ್ಕೂ ಮರ್ಮಕ್ಕೂ ಒತ್ತಕ್ಕ.
9: ಕನ್ನಡದ ಒತ್ತಕ್ಷರಗಳನ್ನ ಹಾಡಿನ ರೂಪದಲ್ಲಿ ಹೇಳಿದಂತಹ ಸಾಹಿತ್ಯ ಮತ್ತೆ ಪ್ರತೀಕ್ಷೆಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ವಿದ್ಯಾದೀಪ ವಿದ್ಯಾಲಯದ ಪುಟಾಣಿ ಮಕ್ಕಳು ಒಂದು ಹಾಡನ್ನು ಹಾಡ್ತಾರೆ, ಕೇಳೋಣ.

0: ಪುಟಾಣಿ ಮಕ್ಕಳು ಏನ್ ಹೇಳಿದ್ರು ಚಂದ ಅಲ್ವಾ ಸ್ನೇಹಿತರೆ? ಅವರ ತೊದಲು ಮಾತಿನಲ್ಲಿ ಹಾಡಿದಂತಹ ಒಂದು ಕಾಗೆಯ ಹಾಡನ್ನ ಕೇಳಿದ್ವಿ. ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯಲ್ಲಿ UKG ಓದ್ತಿರುವಂತಹ ಪ್ರತೀಕ್ಷಾ, ಇವರು ನಮ್ಮ ಕರ್ನಾಟಕದಲ್ಲಿರುವಂತಹ ಜಿಲ್ಲೆಯ ಹೆಸರು ಹಾಗೆ ಆ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ. ನಾನು UKG ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ವಿದ್ಯಾದೀಪ ವಿದ್ಯಾಲಯ. ಈಗ ನಾನು ಕರ್ನಾಟಕ ಜಿಲ್ಲೆಗಳು ಹಾಗೂ ವಿಶೇಷ ಹೆಸರುಗಳು: ವಿಜಯಪುರ, ಗುಮ್ಮಟ ನಗರಿ, ದಾವಣಗೆರೆ, ಬೆಣ್ಣೆಯ ನಗರಿ, ಬಾಗಲಕೋಟೆ, ಕೋಟೆನಾಡು, ಕೋಲಾರ, ಚಿನ್ನದ ನಗರಿ, ಮೈಸೂರು, ಮಲ್ಲಿಗೆ ನಗರಿ, ಕೊಡಗು, ಮಂಜಿನ ನಗರಿ, ಧಾರವಾಡ, ಪೇಡಾ ನಗರಿ, ಮಂಡ್ಯ, ಸಕ್ಕರೆ ನಾಡು, ರಾಮನಗರ, ರೇಷ್ಮೆ ನಾಡು, ಬೆಳಗಾವಿ, ಕುಂದಾ ನಗರಿ, ಬೆಂಗಳೂರು, ಉದ್ಯಾನ ನಗರಿ, ಕೊಪ್ಪಳ, ಕೋಪಡ ನಾಡು, ಬಳ್ಳಾರಿ, ಬಿಸಿರು ನಾಡು, ಚಿಕ್ಕಮಗಳೂರು, ಕಾಫಿ ನಾಡು, ಚಿಕ್ಕಬಳ್ಳಾಪುರ, ದ್ರಾಕ್ಷಿ ನಾಡು, ಗದಗ, ಮುದ್ರಣ ನಗರಿ, ಹಾವೇರಿ, ಏಲಕ್ಕಿ ನಾಡು, ಚಿತ್ರದುರ್ಗ, ದುರ್ಗದ ನಾಡು, ಶಿವಮೊಗ್ಗ, ಮಲೆನಾಡಿನ ಹೆಬ್ಬಾಗಿಲು, ತುಮಕೂರು, ಕಲ್ಪತರು ನಾಡು, ಉಡುಪಿ, ಕೃಷ್ಣಾ ನಗರಿ, ಉತ್ತರ ಕನ್ನಡ, ಕಡಲ ನಗರಿ, ರಾಯಚೂರು, ಭತ್ತದ ಕಣಜ, ಯಾದಗಿರಿ, ಗಿರಿಗಳ ನಾಡು, ಚಾಮರಾಜನಗರ, ಗಡಿನಾಡು, ದಕ್ಷಿಣ ಕನ್ನಡ, ಬಂದರು ನಗರಿ, ಬೀದರ್, ಸೂಫಿ ನಾಡು, ಗುಲ್ಬರ್ಗ, ತೊಗರಿಬೇಳೆ ಕಣಜ, ಹಾಸನ, ಶಿಲ್ಪಕಲೆಗಳ ನಾಡು. ಧನ್ಯವಾದಗಳು, ಶುಭೋದಿನ.
0: ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಯೂ ಕೂಡ ಒಂದೊಂದು ವಿಶೇಷತೆಯಿಂದ ಕೂಡಿದೆ. ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದೊಂದು ನಗರವು ಕೂಡ ಒಂದೊಂದು ವಿಶೇಷತೆಯಿಂದ ಕೂಡಿದೆ. ಈ ಎಲ್ಲ ಜಿಲ್ಲೆಯನ್ನ ಪರಿಚಯಿಸಿದಂತಹ ಪ್ರತೀಕ್ಷೆಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ RML ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ವಿದ್ಯಾದೀಪ ವಿದ್ಯಾಲಯದ UKGಯ ಮಕ್ಕಳು ರಾಜ್ಯ ಮತ್ತು ರಾಜಧಾನಿಗಳ ಹೆಸರನ್ನ ಹೇಳ್ತಾರೆ, ಕೇಳೋಣ.
3: ರಾಜ್ಯಗಳು ಮತ್ತು ರಾಜಧಾನಿಗಳು: ಆಂಧ್ರ ಪ್ರದೇಶ ಅಮರಾವತಿ, ಅರುಣಾಚಲ ಪ್ರದೇಶ ಇಟಾನಗರ್, ಅಸ್ಸಾಂ ಮಿಸ್ಪುರ್ ಬಿಹಾರ್ ಪಾಟ್ನಾ, ಛತ್ತೀಸ್ಗಢ ರಾಯ್ಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ್, ಹರಿಯಾಣ ಚಂಡೀಗಢ್, ಹಿಮಾಚಲ ಪ್ರದೇಶ ಶಿಮ್ಲಾ, ಜಮ್ಮು ಕಾಶ್ಮೀರ ಶ್ರೀನಗರ್, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರ್, ಕೇರಳ ತಿರುವನಂತಪುರಂ, ಮಧ್ಯಪ್ರದೇಶ ಭೂಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ ಇಂಫಾಲ್, ಮೇಘಾಲಯ ಶಿಲಾಂಗ್, ಮಿಜೋರಾಂ ಐಜ್ವಾಲ್, ನಾಗಾಲ್ಯಾಂಡ್ ಕೋಹಿಮಾ, ಒಡಿಶಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ್, ರಾಜಸ್ಥಾನ್ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟಾಕ್, ತಮಿಳುನಾಡು ಚೆನ್ನೈ, ತೆಲಂಗಾಣ ಹೈದರಾಬಾದ್, ತ್ರಿಪುರ ಅಗರ್ತಲಾ, ಉತ್ತರ ಪ್ರದೇಶ ಲಕ್ನೌ, ಉತ್ತರಾಖಂಡ್ ಡೆಹ್ರಾಡೂನ್, ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ. ಧನ್ಯವಾದಗಳು, ಶುಭ ದಿನ.
2: ರಾಜ್ಯ ಮತ್ತು ರಾಜಧಾನಿಗಳ ಹೆಸರನ್ನ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳಿದಂತ ಎಲ್ಲ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ವಿದ್ಯಾದೀಪ ವಿದ್ಯಾಲಯದ ಸಾಹಿತ್ಯ ಮತ್ತು ಜೀವಿತ ಇವರು ಮಹಾಭಾರತದಿಂದ ನಾವು ಏನೆಲ್ಲ ಒಳ್ಳೆಯ ವಿಚಾರವನ್ನ ಕಲಿಬಹುದು ಎಂಬುದನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
4: ನನ್ನ ಹೆಸರು ಸಾಹಿತ್ಯ. ನಾನು UKG ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಹೆಸರು ವಿದ್ಯಾದೀಪ ವಿದ್ಯಾಲಯ.
5: ನನ್ನ ಹೆಸರು ಜೀವಿತ.
6: ಮಹಾಭಾರತದಿಂದ ಕಲಿಯಬೇಕಾದ ಬದುಕಿನ ಪಾಠಗಳು: ಪ್ರತಿಜ್ಞೆಗೆ ಭೀಷ್ಮ, ತ್ಯಾಗಕ್ಕೆ ಗಾಂಧಾರಿ, ನೀತಿಗೆ ವಿದುರ, ಪ್ರತಿಕಾರ ಅಂಬ, ಗುರು ದ್ರೋಣಾಚಾರ್ಯ, ಗುರುಭಕ್ತಿ ಏಕಲವ್ಯ, ಸತ್ಯಕ್ಕೆ ಯುಧಿಷ್ಠಿರ, ಸ್ನೇಹಕ್ಕೆ ದುರ್ಯೋಧನ, ದಾನಕ್ಕೆ ಕರುಣ, ಬಲಕ್ಕೆ ಭೀಮ, ಗುರಿಗೆ ಅರ್ಜುನ, ಚಾಣಾಕ್ಷ ಶಕುನಿ, ಸಾಹಸಕ್ಕೆ ಅಭಿಮನ್ಯು, ಧರ್ಮಕ್ಕೆ ಶ್ರೀಕೃಷ್ಣ. ಧನ್ಯವಾದಗಳು, ಶುಭ ದಿನ.
2: ಮಹಾಭಾರತದಿಂದ ನಾವು ಕಲಿಬೇಕಾದಂತಹ ಜೀವನ ಪಾಠಗಳು ಏನು, ಹಾಗೆ ಅಲ್ಲಿರುವಂತಹ ಪ್ರತಿಯೊಬ್ಬ ನಾಯಕರಲ್ಲಿರುವಂತಹ ಒಳ್ಳೆಯ ಗುಣಗಳು ಏನು ಎಂಬುದನ್ನ ತಿಳಿಸ್ಕೊಟ್ಟಂತಹ ಪುಟಾಣಿ ಸಾಹಿತ್ಯ ಮತ್ತೆ ಜೀವಿತೆಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ LKGಯ ಪುಟಾಣಿ ಮಕ್ಕಳು ಗಣೇಶನ ಕುರಿತಾದಂತಹ ಒಂದು ಹಾಡನ್ನ ಹಾಡ್ತಾರಂತೆ. ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ.
7: ನನ್ನ ಹೆಸರು ಜನನಿ, LKG ಓದುತ್ತಿದ್ದೇನೆ.
8: ಎಲ್ಲರಿಗೂ ನಮಸ್ಕಾರ. ನಾನು LKG ತಗೊಳ್ತೀನಿ, ಓದುತ್ತೇನೆ. ನನ್ನ ಶಾಲೆ ಹೆಸರು ವಿದ್ಯಾದೀಪ.

0: ಗಣೇಶನ ಕುರಿತಾದಂತಹ ಒಂದು ಶ್ಲೋಕವನ್ನ ಹೇಳಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ಮಕ್ಕಳಾದ ಜೀವಿತ, ಸಾಹಿತ್ಯ ಮತ್ತು ಪ್ರಾರ್ಥನಾ ಇವರು ಸಹ ದೇವರ ಶ್ಲೋಕವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ನನ್ನ ಹೆಸರು ಸಾಹಿತ್ಯ.
2: ನನ್ನ ಹೆಸರು ಜೀವಿತ.
3: ನನ್ನ ಹೆಸರು ಪ್ರಾರ್ಥನಾ.
4: ನಮ್ಮ ಶಾಲೆ ಹೆಸರು ವಿದ್ಯಾದೀಪ ವಿದ್ಯಾಲಯ.
5: ನಾವು ಈಗ ಶ್ಲೋಕವನ್ನು ಹೇಳುತ್ತೇವೆ. ಸರಸ್ವತಿ

0: దేవకి పరమానందం కృష్ణం వందే జగద్గురు ధన్యవాదాలు శుభోదిన
1: శ్లోకవన్న ಹೇಳಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ RML ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾಲಯದ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳಾದ ಮೋಹಿತ, ಪ್ರತೀಕ್ಷಾ ಮತ್ತು ಸಾಹಿತ್ಯ ಇವರೊಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
1: ನನ್ನ ಹೆಸರು ಮೋಹಿತ.
2: ನನ್ನ ಹೆಸರು ಪ್ರತೀಕ್ಷಾ.
3: ನನ್ನ ಹೆಸರು ಸಾಹಿತ್ಯ.
4: ಕೆಂಪು ಕೋಟೆಯಲ್ಲಿ

0: ಧನ್ಯವಾದಗಳು, ಶುಭದಿನ.
1: ಹಾಡನ್ನ ಹೇಳಿದಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿ ಚಿನ್ಮಯಿ ಇವರು ರಾಮಾಯಣವನ್ನ ಆದಿಂದ ಅಮ್ಮ ಅಹಾವರೆಗೆ ರಾಮಾಯಣದಲ್ಲಿ ಬರುವಂತಹ ಹೆಸರುಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ಮೈ ನೇಮ್ ಇಸ್ ಚಿನ್ಮಯಿ, ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ, ಐ ಆಮ್ ಸ್ಟಡಿಂಗ್ ಇನ್ LKG ಅಯೋಧ್ಯೆ ರಾಜ ದಶರಥ, ಆತನ ಮಗ ಶ್ರೀರಾಮಚಂದ್ರ, ಇವನ ಹೆಂಡತಿ ಸೀತಾದೇವಿ, ಈಕೆ ಜನಕರಾಜನ ಮಗಳು. ಉತ್ತಮ ಆದರ್ಶ ಇವರ ಜೀವನ. ಊರಿನಲ್ಲಿ ಇವರೆಂದರೆ ಎಲ್ಲರಿಗೂ ಪ್ರಾಣ. ಋಷಿಮುನಿಗಳಿಗೆ ಅಯೋಧ್ಯೆ ತಪೋಭೂಮಿಯಾಗಿತ್ತು. ಎಲ್ಲರೂ ರಾಮಸೀತರನ್ನು ಗೌರವದಿಂದ ಕಾಣುತ್ತಿದ್ದರು. ಏಕಾಏಕಿ ಇವರ ಬದುಕಿನಲ್ಲಿ ಬಿರುಗಾಳಿ ಬೀಸಿತ್ತು. ಐಕ್ಯತೆ ಒಳೆಯಿತ್ತು. ಓ ರಾಮ, ಒಂದೇ ಮಾತಿನಿಂದ ರಾಮನನ್ನು ಕಾಡಿಗಟ್ಟಿ ಭರತನಿಗೆ ಪಟ್ಟ ಕಟ್ಟಲು ಕೈಕೇಯಿ ಹಠ ಹಿಡಿದಳು. ಓ ರಾಮ ಎಂದು ದಶರಥ ಪ್ರಾಣ ಬಿಟ್ಟನು. ಔದಾರ್ಯದಿಂದ ಭರತ ಕಾಡಿನಲ್ಲಿ ರಾಮನನ್ನು ಕಂಡು ಕೊನೆಗೆ ಅವರ ಪಾದುಕೆಯನ್ನು ಹೊತ್ತು ತಂದ. ಅಂಜಲಿ ಬದ್ಧನಾಗಿ ಶ್ರೀರಾಮ ಪಾದುಕೆಯನ್ನು ಪಟ್ಟ ಕಟ್ಟಿ ಭರತ ರಾಜ್ಯವಾರ ಮಾಡಿದ. ಆಹಾ, ಅದೆಂತ ಸೋದರ ಪ್ರೇಮ ಭರತನದು. ರಾಮಾಯಣವನ್ನು ಬರೆದವರು ವಾಲ್ಮೀಕಿ ಮಹರ್ಷಿ. ಜೈ ಶ್ರೀರಾಮ್, ಧನ್ಯವಾದಗಳು, ಶುಭ ದಿನ.
1: ಪುಟಾಣಿ ಚಿನ್ಮಯಿ ಆದಿಂದ ಅಮ್ಮಹಾವರೆಗೆ ರಾಮಾಯಣದ ಘಟನೆಗಳನ್ನ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು. ಚಿನ್ಮಯಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ನರ್ಸರಿಯ ಮಕ್ಕಳು ನಕ್ಷತ್ರಗಳ ಹೆಸರನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಇಶಾನಿ. ನಾವು ಈಗ 27 ನಕ್ಷತ್ರಗಳು. ಶ್ರೀನಿ, ವರಾಣಿ, ಕೃತಿಕಾ, ರೋಹಿಣಿ, ಪ್ರಕಾಶಿಯ, ಆದಿದ್ರಾ, ಪುನರಾಶು, ಪುಷ್ಯ, ಆಶ್ಲೇಷ, ಮತ, ಉಪ, ಉತ್ತರ, ಅಶ್ವ, ಚಿತ್ತ, ಶ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪುರಾಶರ, ಉತ್ತರಶರ, ಶ್ರವಣ, ಸತೀಶ, ಶತವಿಷ, ಪೂರ್ವಭಾಗ, ಉತ್ತರಭಾಗ, ದೇವತಿ, ದೇವತಿ. ಥ್ಯಾಂಕ್ ಯು.
1: ನಕ್ಷತ್ರಗಳ ಹೆಸರನ್ನ ಹೇಳಿದಂತ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ UKGಯ ಮಕ್ಕಳು ತೋಟಕ್ಕೆ ಹೋಗೋ ತಿಮ್ಮ ಈ ಹಾಡನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
4: ಮೈ ನೇಮ್ ಇಸ್ ಸಾಹಿತ್ಯ ಫ್ರಮ್ UKG. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ. ಮೈ ನೇಮ್ ಇಸ್ ಪ್ರತೀಕ್ಷಾ. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ. ಐ ಆಮ್ ಸ್ಟಡಿಂಗ್ ಇನ್ UKG.
5: ಐ ಆಮ್ ಮೋಹಿತಾ ಫ್ರಮ್ UKG. ಮೈ ಸ್ಕೂಲ್ ನೇಮ್ ಇಸ್ ವಿದ್ಯಾದೀಪ ವಿದ್ಯಾಲಯ.
6: ತೋಟಕ್ಕೆ ಹೋಗೋ ತಿಮ್ಮ, ತೋಳಗೊಂಡಿತ್ತಮ್ಮ, ಹಸು ಮೇಯಿಸೋ ತಿಮ್ಮ, ಹಸು ಹಾರಿತಮ್ಮ, ಹೂ ಬಿಡಿಸೋ ತಿಮ್ಮ, ಹಾವು ಬಂದಿತ್ತಮ್ಮ, ಕಾವಲಿ ತಾರೋ ತಿಮ್ಮ, ಕಾಲು ನೋವು ಅಮ್ಮ, ನೀರು ಸೇದೋ ತಿಮ್ಮ, ಕೈ ನೋವು ಅಮ್ಮ, ಪಾಠ ಬರೆಯೋ ತಿಮ್ಮ, ಬಳಬ ಇಲ್ಲ ಅಮ್ಮ, ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದೇನಮ್ಮ. ಧನ್ಯವಾದಗಳು, ಶುಭ ದಿನ.
1: ಹಾಡನ್ನ ಹೇಳಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ RML ನಗರದಲ್ಲಿರುವಂತಹ ವಿದ್ಯಾದೀಪ ವಿದ್ಯಾ ಮಂದಿರದ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಹಕರಿಸಿದಂತ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಆರತಿ ಜನಾರ್ದನ್, ಹಾಗೆ ಶಾಲೆಯ ಮುಖ್ಯಸ್ಥರಿರ್ಬೋದು, ಹಾಗೆ ಶಿಕ್ಷಕರು, ಹಾಗೆ ಪೋಷಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
7: ಕನ್ನಡ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ, ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449-8467-98. ಸಂಖ್ಯೆ ಮತ್ತೊಮ್ಮೆ 9449-8467-98.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ RJ ಅರ್ಪಿತಾ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದ ಮಾತುಕತೆ ಇರುತ್ತೆ. ಕನ್ನಡ ಅನ್ನೋ 3 ಅಕ್ಷರಗಳ ಪದ ಏನಿದೆ, ಬಹಳ ಸುಂದರವಾದ ಪದ, ಮನಸ್ಸಿಗೆ ಹತ್ತಿರವಾಗುವಂತಹ ಪದ. ಅದರಲ್ಲೂ ನನ್ನ ಕನ್ನಡ, ನಮ್ಮ ಪ್ರೀತಿಯ ಕನ್ನಡದ ಬಗ್ಗೆ ಇವತ್ತು ಮಾತನಾಡೋಣ ಅಂತ. ಜೊತೆಗೆ ನಮ್ಮವರು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕಂತ ನಮ್ಮೊಟ್ಟಿಗಿದ್ದಾರೆ. ಹೌದು, ನಮ್ಮ ನಾಡು ನುಡಿ ಎಷ್ಟು ಇತಿಹಾಸವನ್ನ ಹೊಂದಿರುವಂತದ್ದು ಅಲ್ವಾ? ಖಂಡಿತವಾಗ್ಲೂ ಕನ್ನಡ ಅನ್ನೋ ಭಾಷೆಗೆ ಸಾಕಷ್ಟು ವರ್ಷಗಳ ಇತಿಹಾಸ ಕೂಡ ಇರುವಂತದ್ದು. ಆದ್ರೆ ಈ ಕನ್ನಡ ಭಾಷೆಗೆ ಯಾವುದೇ ರೀತಿ ಮಿತಿ ಇಲ್ಲ. ಕನ್ನಡ ಭಾಷೆ ಅನ್ನೋದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕನ್ನಡ ಬೇರೆ ರಾಜ್ಯ, ಬೇರೆ ದೇಶದಲ್ಲೂ ಕೂಡ ತನ್ನದೇ ಆದ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ. ಇನ್ನು ಇವತ್ತು ವಿಶೇಷವಾಗಿ ಕಡಲ ದಾಟಿದ ಕನ್ನಡಿಗರು ಮರೆಯದಂತಹ ಕನ್ನಡ ಪ್ರೇಮ, ಈ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಅಂತ. ಕೇಳುಗರೆ, ಸ್ಥಳ ಬದಲಾಗಬಹುದು ಆದ್ರೆ ಸಂಸ್ಕಾರ ಬದಲಾಗಲ್ಲ. ಭಾಷೆ ಬದಲಾಗಬಹುದು ಆದ್ರೆ ಕನ್ನಡ ಭಾಷೆಯ ಮೇಲಿರುವಂತಹ ಪ್ರೀತಿ ಎಂದೂ ಬದಲಾಗಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾವಿರಾರು ಮೈಲಿ ದೂರ ಇರುವಂತಹ ಕನ್ನಡಿಗರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಕನ್ನಡದಲ್ಲಿ ಮಾತನಾಡ್ತಾ ನಮ್ಮ ಸಂಸ್ಕೃತಿಯನ್ನ ಹೇಗೆ ಉಳಿಸ್ಕೊಂಡಿದ್ದಾರೆ ಅಂತ ಅವರನ್ನೇ ಕೇಳೋಣ. ಹಾಗೆ ಮೊದಲನೇದಾಗಿ ನಮ್ಮೊಟ್ಟಿಗೆ ಇವತ್ತು ಅನಿಲ್ ಶೇಖರ್ ಅವರು ಮಾತಾಡ್ತಾ ಇದ್ದಾರೆ. ಇವರೊಟ್ಟಿಗೆ ಇವತ್ತಿನ ಕನ್ನಡದ ವಿಶೇಷ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಅನಿಲ್ ಶೇಖರ್ ಅವರೇ, ನಮಸ್ತೆ.
8: ನಮಸ್ತೆ.
7: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಧನ್ಯವಾದಗಳು. ಥ್ಯಾಂಕ್ ಯು.
7: ಹೇಗಿದ್ದೀರಾ ಸರ್?
8: ಸೂಪರ್.
7: ಸೂಪರ್ ಆಗಿದ್ದೀರಾ.
8: ಬೊಂಬಾಟ್
7: ಬೊಂಬಾಟ್. ನಮ್ಮ ಕನ್ನಡ ಹೇಗಿದೆ ಸರ್?
8: ನಿಮಗೆ ತುಂಬ ಚಂದ ಇದೆ.
7: ಚಂದ ಆಯ್ತಾ ಅಲ್ವಾ ಸರ್? ಚಂದಾಗಿರೋ, ಅಂದವಾಗಿರೋ, ಮುದ್ದಾಗಿರೋ ಭಾಷೆ ಸರ್ ನಮ್ಮ ಕನ್ನಡ. ಹೀಗಿರುವಾಗ ಸರ್, ನಾನು ಕೇಳ್ಪಟ್ಟಿದ್ದೀನಿ ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ, ಆದ್ರೆ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದ್ರಿ. ಅಲ್ಲಿ ಹೇಗಿತ್ತು ಸರ್ ನಮ್ಮ ಕನ್ನಡ? ಅಂದ್ರೆ ನೀವಲ್ಲಿ ಹೋದಾಗ
8: ಶುರು, ನಾನು 93 ಹೋದೆ ಅಲ್ಲಿಗೆ, ಅಷ್ಟು ಕನ್ನಡ ಇದ್ದಿಲ್ಲ, ಬಟ್ ಕ್ರಮೇಣ ಅದು ಬೆಳೀತಾ ಹೋಯ್ತು.
7: ಈಗ ಭಾರತ ಬಿಟ್ಟು ವಿದೇಶದಲ್ಲಿ ಇರೋಕ್ಕಿಂತ ಎಷ್ಟು ವರ್ಷ ಆಗಿದೆ ಸರ್?
8: 33 ವರ್ಷ.
7: 33 ವರ್ಷದಿಂದ ಅಲ್ಲೇ ಇದ್ದೀರಾ. ಆದ್ರೂ ನಿಮ್ಮ ಹತ್ರ ಮಾತಾಡುವಾಗ ನಾನು, ನೀವು ಇಲ್ಲಿನವರೇನೆ ಅಂದ್ರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಸರ್, ಎಲ್ಲೂ ಕೂಡ ಮರ್ತಿಲ್ಲ, ಹೇಗೆ ಸರ್ ಇದು ಸಾಧ್ಯ?
8: ಗೊತ್ತಿಲ್ಲ, ಇಲ್ಲಿ ಇಲ್ಲಿ ಬಂದಾಗ ಕೇಳ್ತಾರೆ ಯಾಸ ಯಾವೂರು ಅಂತ. ನಾನು ಶಿವಮೊಗ್ಗ ಅಂತ ಹೇಳ್ತೇನೆ, ನಾನು ಅಮೆರಿಕ ಅಂತ ಹೇಳದೇ ಇಲ್ಲ. ಅದೇನು, ನಾನು ಯಾವತ್ತು ನಮ್ ನಡೆ ಬಿಟ್ಟಿಲ್ಲ, ನುಡಿ ಬಿಟ್ಟಿಲ್ಲ, ಯಾವ್ದು ಮರ್ತಿಲ್ಲ, ಯಾವ್ದು ಏನೋ ಗೊತ್ತಿಲ್ಲ ದೇವ್ರದೆ
9: ಹಾಗೆ ಇದೆ.
8: ನಮ್ಮ ಅಪ್ಪ ಅಮ್ಮ ಹಾಗೆ ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲೇ. ನಾನು ಮನೇಲಿ ಸಾಹಿತ್ಯ ಕಲೆ ಸಂಸ್ಕೃತಿ ಸಂಗೀತ ಅದು ದಿನನಿತ್ಯ ಇತ್ತು. ಯಾವತ್ತು ಇಲ್ಲದೆ ದಿನ ಅಂತಲೇ ಇಲ್ಲ. ಅವಾಗೆಲ್ಲ ಟಿ ವಿ ಇದ್ದಿಲ್ಲ, ಇದರ ಆಕಾಶವಾಣಿ ಬುಕ್ಸು ಅಥವಾ ಇವೆಂಟ್ಸ್ ಹೋಗ್ತಿದ್ವಿ ಅಷ್ಟೇ. ಅದರಲ್ಲಿ ಸೊ ಯಾವತ್ತೂ ನಮ್ಗೆ ಬಿಟ್ಟಿಲ್ಲ ಅದು. ಅದು ದೇವ್ರ ದಯೆ ಹಾಗೆ ಉಳ್ಕೊಂಡಿದ್ದಾರೆ ಹತ್ರ ಅದು.
9: ಸರ್, ಇನ್ನೊಂದು ನಿಮ್ಮ ಬಗ್ಗೆ ತುಂಬಾ ಖುಷಿ ಪಡೋ ವಿಷಯ ಏನು ಗೊತ್ತಾ, ಈಗ ನಾವೆಲ್ಲರೂ ಫೋನ್ ಬಂತು ಅಂತ ಹೇಳಿದ್ರೆ ಹಲೋ ಅಂತ ಹೇಳ್ತೀವಿ, ಆದ್ರೆ ನೀವು ಆ ರೀತಿ ಮಾಡಲ್ಲ. ಪ್ರತಿ ಸರಿ ನನಗೆ ಒಟ್ಟಿಗೆ ಮಾತಾಡುವಾಗ ನಮಸ್ಕಾರ ರೀ ನಮಸ್ಕಾರ ರೀ ಅಂತ ಹೇಳ್ತೀರಾ. ಹಲೋ ಅನ್ನೋ ಪದನೇ ಬಿಟ್ಬಿಟ್ಟಿದ್ರ, ಬಟ್ ಕನ್ನಡದಿಂದನೇ ನಿಮ್ಮ ಮಾತು ಶುರು ಆಗ್ಬೇಕು ಅಂತ ಹೇಳ್ತೀರಾ ಸರ್, ಅದು ತುಂಬಾ ಖುಷಿ ಕೊಡುತ್ತೆ. ಇದು ಹೇಗೆ ಸಾಧ್ಯ? ನಿಮಗೆ ಗೊತ್ತೇ ಇಲ್ಲ ನೋಡಿ, ಕನ್ನಡ ಅನ್ನೋದು ನಿಮ್ಮೊಳಗೆ ಬೆರೆತು ಹೋಗ್ಬಿಟ್ಟಿದೆ. ನಿಜ ಸರ್, ನಾನು ಪ್ರತಿ ಸರಿ ನಿಮಗೆ ಫೋನ್ ಮಾಡಿ ಮಾತಾಡುವಾಗ ನೀವು ನಮಸ್ಕಾರ ರೀ ನಮಸ್ಕಾರ ರೀ ಅಂತ ಹೇಳ್ತೀರಾ. ಹೌದು, ಹಲೋ ಅಂದಿದ್ದು ನಾನು ಕೇಳಿಸ್ಕೊಂಡೇ ಇಲ್ಲ ಸರ್. ಸೊ ಹೀಗಿರುವಾಗ ಸರ್, ನನಗೆ ಇನ್ನೊಂದು ತುಂಬ ಖುಷಿ ಪಡೋ ವಿಷಯ ಏನಪ್ಪ ಅಂದ್ರೆ, ನೀವು ಈಗ ಕರ್ನಾಟಕದಲ್ಲಿ ಇಲ್ಲ,
8: ಕ್ಯಾಲಿಫೋರ್ನಿಯಾದಲ್ಲಿದ್ದೀರಾ.
9: ಅಲ್ಲಿ ಕೂಡ ನಮ್ಮ ಕನ್ನಡ ಭಾಷೆಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಸೇರ್ಕೊಂಡು ಅಲ್ಲಿರುವಂತಹ ಕನ್ನಡಿಗರಿಗೆ ಕಲಿಸ್ತಾ ಇದ್ದೀರಾ. ಈ ಒಂದು ವಿಷಯದ ಬಗ್ಗೆ ಏನ್ ಹೇಳ್ತೀರಾ ಸರ್?
8: ಇಲ್ಲ, ನಾನು ಈ ಊರಿಗೆ ಮೂವ್ ಆಗಿ ಈಗಿರೋ ಊರಿಗೆ ಮೂವ್ ಆಗಿ 5 ವರ್ಷ ಆಯ್ತು. ಅಲ್ಲಿ ಗೊತ್ತಾಯ್ತು ಅವ್ರು ಕನ್ನಡ ನಡೆಸಿದ್ರೆ ಅಂತ. ನಾವು ಮುಂಚೆ ಇದ್ದ ಊರಲ್ಲಿ ನನ್ನ ಮಗ ಬೇರೆ ಕನ್ನಡ ಸಂಘದ ಕನ್ನಡ ಕ್ಲಬ್ ಪ್ರೋಗ್ರಾಮ್ ಹೋಗ್ತಾ ಇದ್ದ. ಅಲ್ಲಿ 5 ವರ್ಷ ಹೋದ, ಕಲ್ತ್ಕೊಂಡ. ಅದು ಹೇಗೆ ಏನೋ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಆ ಪದ ನಂಗೆ ಬರ್ತಿಲ್ಲ ಈಗ. ಇಲ್ಲಿ ಬಂದಾಗ ಇಂಡಿಯಾ ಬಂದಾಗ ಬೋರ್ಡೆಲ್ಲ ಓದ್ತಿದ್ದ, ಶಿವಮೊಗ್ಗ ಓ ಬೆಂಗಳೂರಿಗೆ ಬಸ್ ಹೋಗುತ್ತ ಅಂತ ಹೇಳ್ತಾ ಇದ್ದ. ಅವನಿಗೆ ಆ ಕನೆಕ್ಷನ್ ಇತ್ತು, ಬೆಳೀತಾ ಬಂತು. ಓ ನಾನು ನನಗೂ ಈ ಊರಿಗೂ ಏನೋ ಬಾಂಧವ್ಯ ಇದೆ ಅಂತ ಬರ್ತಾ ಇತ್ತು. ಸೊ ಅದು ನೋಡಿ ಭಾಳ ಖುಷಿ ಆಯಿತು. ಕನ್ನಡ ನಮ್ಮ ಥರ
9: ಸಲೀಸಾಗಿ ಮಾತಾಡಲಿಲ್ಲ,
8: ಇದ್ದಿದ್ರು ಕೂಡ ಮಾತಾಡ್ತಾನೆ ಬರೀತಾನೆ ನಿಧಾನ, ಬಟ್ ಇಟ್ಸ್ ಓಕೆ. ನಾನು ಹೇಳಿದೆ ನೋಡೋ, ಪರ್ಫೆಕ್ಷನ್ ಬೇಡ, ಪಾರ್ಟಿಸಿಪೇಷನ್ ಬೇಕು ಅಂತ. ಈ ಊರಿಗೆ ಹೋದಾಗ ನಂಗೆ ಆಸೆ ಇತ್ತು ನಾನು ಕೂಡ ಏನಾರ ಮಾಡಬೇಕು ಈ ದಿಕ್ಕಿನಲ್ಲಿ, ನನ್ನ ಕಲಾಗಿದ್ದು ಅಳಿದ ಸೇವೆ ಮಾಡಬೇಕು ಅಂತ. ವಿನಾಯಕ್ ಸರ್ ಪರಿಚಯ ಆದರು, ಸರ್ ನಾ ಏನಾರ ಕೆಲಸ ಕೊಡಿ ಮಾಡ್ತೀನಿ ಅಂತ ಅವ್ರ ಜೊತೆ ಕೂಡ್ಕೊಂಡು ಮಾಡ್ತಾ ಇದ್ದೀವಿ.
9: ಓಕೆ ಸರ್, ಅಲ್ಲಿರುವಂತಹ ವಿದ್ಯಾರ್ಥಿಗಳೊಡನೆ ನೀವು ಕೂಡ ಕನ್ನಡದಲ್ಲೇ ಮಾತಾಡ್ತೀರಾ, ಹೇಗೆ?
8: ಹೌದು, ಯಾವತ್ತು ಕನ್ನಡ ಮಾತಾಡಿದ ಇಲ್ಲ
9: ಮನೇಲಿ
8: ಕನ್ನಡ, ಫ್ರೆಂಡ್ಸ್ ಕನ್ನಡ, ಎಲ್ಲ ಇಂಗ್ಲಿಷ್ ಇದೇ ಇರುತ್ತೆ ಇಲ್ಲ ಅಂತಲ್ಲ, ಬಟ್ ಕನ್ನಡ ಮಾತಾಡಿದ ದಿನ ಇಲ್ವೇ ಇಲ್ಲ.
9: ಕನ್ನಡ ಮಾತಾಡದೇ ಇರೋ ದಿನ ಇಲ್ವೇ ಇಲ್ಲ. ಎದ್ದಾಗಿಂದ ಮಲಗೋ ತನಕ ಕೂಡ ಕನ್ನಡ ಭಾಷೆ ಬಂದೇ ಬರುತ್ತೆ ಅಲ್ವಾ ಸರ್?
8: ನನ್ನ ಫ್ರೆಂಡ್ಸ್ ಕುಲಿಗೆ ಕನ್ನಡ ಮಾತಾಡೋದ್ರೆ ಕನ್ನಡ ಮಾತಾಡೋದು ನಾನು. ಸೊ ಆ ಥರ ಐ ಫೈಂಡ್ ರೀಸನ್ಸ್ ಟು ಸ್ಪೀಕ್ ಇನ್ ಕನ್ನಡ.
9: ಸರಿ, ಕನ್ನಡ ಭಾಷೆ ಕಲಿಸೋದ್ರಿಂದ ಅದು ಅಲ್ಲಿರುವಂತಹ ಅಂದ್ರೆ ಬೇರೆ ದೇಶದಲ್ಲಿರುವಂತ ಕನ್ನಡಿಗರಿಗೆ ಕನ್ನಡ ಭಾಷೆ ಕಲಿಸೋದ್ರಿಂದ ಏನೆಲ್ಲ ಅನುಕೂಲ ಆಗ್ಬಹುದು ಸರ್?
8: ಅನುಕೂಲ ಒಂದು, ನಾನು ಏನೋ ಇಂಟ್ಯಾಂಜಿಬಲ್ ಹೇಳ್ತಂದ್ರೆ ಮಕ್ಕಳಿಗೆ ಬಂದಾಗ ಅವರಿಗೆ ಏನೋ ಒಂಥರ ಕನೆಕ್ಷನ್ ಇಟ್ ಗೆಟ್ಸ್ ಡೀಪರ್. ಓ ಆಮೇಲೆ ತಾತಾಜಿ ಅಪ್ಪ ಅಮ್ಮ ಸಂಬಂಧಿಗೆ ಬಂದಾಗ ಏನೋ ಕನ್ನಡ ಮಾತಾಡಿದಾಗ ಎರಡೇ ಪದ ಮಾತಾಡಲಿ ಅದು ಏನೋ ಒಂಥರ
9: ಖುಷಿ
8: ಆಗುತ್ತೆ ಬಹಳ. ಇಟ್ಸ್ ಪ್ರೈಸ್ಲೆಸ್.
9: ಸರ್, ಹಾಗೆ ನಾನು ಕೇಳ್ಪಟ್ಟೆ ಈಗ ಸ್ಯಾನ್ ಹೋಕಿನಲ್ಲಿ ಒಂದು ಕನ್ನಡ ಸಂಘ ಇದೆ, ಅಲ್ಲಿ ನಮ್ಮ ಕನ್ನಡ ಕಲಿಕಾ ಕಾರ್ಯಕ್ರಮ ಅಂತ ಹೇಳಿ ನೀವೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿರುವಂತಹ ವಿದೇಶಿಗರಿಗೆ ಕನ್ನಡವನ್ನ ಕಲಿಸಿ ಸೊ ಕನ್ನಡದ ಬಗ್ಗೆ ಹೆಚ್ಚು ಭಾಷಾಭಿಮಾನ ಬೆಳೆಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎಷ್ಟು ಮಟ್ಟಿಗೆ ಜೊತೆ ಆಗಿರ್ತೀರಾ ಸರ್? ಅಂದ್ರೆ ನೀವು ಕೂಡ ಅಲ್ಲಿ ಹೋಗಿರ್ತೀರಾ, ಅವರೊಟ್ಟಿಗೆ ಬೆರೀತೀರಾ, ಹೇಗೆ ಎಲ್ಲ ಮಾಡ್ತೀರಾ ಸರ್?
8: ಟೀಚಿಂಗ್ ಅದು ಶೈಕ್ಷಣಿಕ ಭಾಗ ಬಿಟ್ಟು ಉಳಿದಲ್ಲ, ನಾನು ವಿನಾಯಕಲ್ಲ ಕೆಲಸ ಮಾಡ್ತೀವಿ. ಅಂತ ಬ್ಯಾಕ್ಗ್ರೌಂಡ್ ಸೀನ್ಸ್ ನಾವು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಉದ್ದೇಶ ಏನು, ಟೀಚರ್ಸ್ ಶಿಕ್ಷಕಿಯರಿಗೆ ತೊಂದರೆ ಹಾಕೊಡೋದು,
9: ತೊಂದರೆ ಹಾಕೊಡೋದು.
8: ಅವ್ರ ಕೆಲಸ ಅವ್ರು ಮಾಡಿದ್ರೆ ಪಾಪ, ಅವರು ಕೂಡ ಎಲ್ಲ ವಾಲಂಟಿಯರ್ಸು, ಕೆಲವರು ಕೆಲಸ ಮಾಡ್ತಾರೆ, ಫ್ಯಾಮಿಲಿ ಇದೆ ಆಯ್ತಾ. ಇದಕ್ಕೆ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ಬೇಕು. ಸೊ ಪ್ರತಿ ಮಚ್ ವೀಕೆಂಡ್ಸ್ ಎಲ್ಲ ಶನಿವಾರ ಬೆಳಗ್ಗೆ ಒಂದೊಂದು ಕ್ಲಾಸ್ ಮಾಡ್ತಾರೆ ನಮ್ಮ ರೆಗ್ಯುಲರ್ ಕನ್ನಡ ಕ್ಲಾಸ್ಗೆ. ಹೈಸ್ಕೂಲ್ ಪ್ರೋಗ್ರಾಮು ಸಂಡೇ ಮಾಡ್ತಾರೆ. ಅಂದರೆ ವೀಕೆಂಡ್ ಪ್ರತಿ ಮಚ್ ಅವರಿಗೆ ಟೈಮ್ ಅವ್ರು ಡಿವೈಡ್ ಮಾಡಬೇಕಲ್ಲ.
9: ಓಕೆ,
8: ನಮ್ಮ ಕೈಲಾಗಿ ಏನು ಮಾಡ್ಬೋದು ಅವ್ರು ಮೇಕ್ ದ ಲೈಫ್ ಈಸಿ ಅಂತ ನಾವೆಲ್ಲ ಮಾಡ್ತೀವಿ.
9: ಸರಿ, ಈಗ ವಾರದಲ್ಲಿ 2 ದಿನಗಳು ಮಾತ್ರ ತರಗತಿಗಳು ನಡೆಯುತ್ತೆ.
8: ಹೈಸ್ಕೂಲಿಗೆ ಸಂಡೇ ಮಾಡ್ತಾರೆ, ಅಂದ್ರೆ ಸ್ಯಾಟರ್ಡೆ ನೈಟ್ ಮಾಡ್ತಾರೆ, ಶನಿವಾರ ಬೆಳಗ್ಗೆ ರೆಗ್ಯುಲರ್ ಕನ್ನಡ ಕ್ಲಾಸ್ ಮಾಡ್ತಾರೆ.
9: ಮಾಡ್ತಾರೆ ಅಂದ್ರೆ ವಾರದಲ್ಲಿ 2 ದಿನ ಕಲಿತರೂ ಕೂಡ ಕನ್ನಡವನ್ನ ಚೆನ್ನಾಗಿ ಕಲಿಬಹುದಾ ಸರ್?
8: ಅಂದ್ರೆ ಪೇರೆಂಟ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ. ಒಂದು ಕ್ಲಾಸ್ ಆನ್ಲೈನ್ ಕ್ಲಾಸ್, ಪೇರೆಂಟ್ಸ್ ಎಲ್ಲ ಪಾಪ ತುಂಬಾ ಪ್ರೊಆಕ್ಟಿವ್ ಆಗಿ ಮನೇಲಿ ಮಾತಾಡೋದು, ಹೋಮ್ವರ್ಕ್ ಮಾಡೋದು ಆತರ ಫಾಲೋ ಥ್ರೂ ಮಾಡ್ತಾರೆ. ಅದು ತುಂಬಾ ಹೆಲ್ಪ್ ಆಗುತ್ತೆ.
9: ನಾನು ಕೇಳ್ಪಟ್ಟಿದ್ದೀನಿ ಸರ್, ಅಲ್ಲಿ ನೀವೇ ಕನ್ನಡಿಗರೆಲ್ಲ ಸೇರಿಕೊಂಡು ಒಂದು ಪಠ್ಯ ಪುಸ್ತಕಗಳನ್ನ ಕೂಡ ತಯಾರು ಮಾಡ್ತೀರಾ, ಅದು ಸುಲಭವಾದ ಸುಲಲಿತವಾದ ಕನ್ನಡದ ಬಗ್ಗೆ ಇರುವಂತಹ ಒಂದು ಪಠ್ಯ ಪುಸ್ತಕ ಅಂತ, ಅದ್ರ ಬಗ್ಗೆ ಹೇಳಿ. ಈ ಒಂದು ಥಾಟ್ ಹೇಗೆ ಬಂತು?
8: ಅದನ್ನು ಬೇರೆ ಸರ್ ಹತ್ರ ಇಲ್ಲಿ ಇಂಡಿಯಾ ಬರೋಕ್ಕಿಂತ ಮುಂಚೆ ನಮ್ದು ಫೈನಲ್ಸ್ ಎಕ್ಸಾಮ್ ಇತ್ತಲ್ಲ, ನಮ್ಮ ಪ್ರಿನ್ಸಿಪಲ್ ಅವರು ಎಲ್ಲ ಪಿ ಡಿ ಎಫ್ ಫೈಲ್ನ ಕಳಿಸಿದ್ರು. ನಾನು ಹೇಳಿದೆ ಕ್ವಶನ್ ಪೇಪರ್ ನಮ್ಮಲ್ಲಿ ಪ್ರಿಂಟ್ ಮಾಡಿ ಕಲೆಕ್ಟ್ ಮಾಡಿ ಸ್ಟೇಪಲ್ ಮಾಡಿ ತಂದು ಕೊಡ್ತೀನಿ ಅಂತ. ಪ್ರಿಂಟ್ ಮಾಡಿದಾಗ ಎಲ್ಲ 9 ತರಗತಿ ಪ್ರಿಂಟ್ ಮಾಡಿದಾರೆ ಮನೆಯಲ್ಲಿ. 6 ತರಗತಿ ಕನ್ನಡ ಕ್ಲಾಸು, 3 ತರಗತಿ ಹೈಸ್ಕೂಲ್ ಪ್ರೋಗ್ರಾಮ್. ಪ್ರತಿ ತರಗತಿ ಕ್ವಶನ್ ಪೇಪರ್ ನಾನು ಓದ್ತಾ ಇದ್ದೆ. ಆ್ಯಂಡ್ ಇಟ್ ವಾಸ್ ಬಿಯಾಂಡ್ ಇಂಪ್ರೆಸಿವ್. ಇಷ್ಟೆಲ್ಲ ಕಲ್ತ್ಕೊಳ್ತಾರ ಅಂತ, ಇಷ್ಟು ಕಲ್ತ್ಕೊಳ್ದಾಗ ನಮ್ಮ ಟೆಕ್ಸ್ಟ್ ಬುಕ್ಸ್ ಹೇಗಿರಬೇಕು ಹೇಗಿರಬೇಡ ಅಂತ, ಅದು ತುಂಬ ಶ್ಲಾಘನೀಯ.
9: ಓಕೆ ಓಕೆ. ಸೊ ಹಾಗಾಗಿ ನಾಡಲ್ಲಿ ಅಂದರೆ ಕರ್ನಾಟಕದಲ್ಲಿ ನಿಮ್ಮ ಕನ್ನಡ ಗುರುಗಳಿಂದ ಕಲಿತಂತಹ ಪಾಠಗಳು ನಿಮಗೆ ಅಲ್ಲಿ ಪ್ರಯೋಜನಕ್ಕೆ ಬಂತೆ ಸರ್? ಅಂದರೆ ಈಗ ಪಠ್ಯ ಪುಸ್ತಕ ತಯಾರು ಮಾಡೋಕ್ಕಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳೊಡನೆ ಏನಾದರೂ ಒಡನಾಟ ಇಟ್ಕೊಂಡಿದ್ರೆ.
8: ತಂದೆ ಶಿಕ್ಷಕರಲ್ಲ, ಅದು ಹೇಗೋ ಬಂದ್ಬಿಡೋದು ಅಂತ ಕಾಣುತ್ತೆ.
9: ಓಕೆ,
8: ಹೇಳಕ್ಕೆ ಕಷ್ಟ ಆಗುತ್ತೆ. ನೋಡ್ತಾ ನೋಡ್ತಾ ನೋಡ್ತಾ ಬೆಳೆದಿದ್ದಾನಲ್ಲ, ಅದು ಮೇ ಬಿ ಅದು ನನ್ನಲ್ಲಿ ಬಂದ್ಬಿಡೋದು ಅಂತ ಕಾಣುತ್ತೆ.
9: ಸೊ ಶಿಕ್ಷಕರಾಗಿರುವಂತಹ ತಂದೆಯನ್ನ ಪಡ್ಕೊಂಡಂತಹ ನೀವೇ ಧನ್ಯರು ಸರ್. ಸರಿ, ಈಗ ಇಲ್ಲಿರುವಂತಹ ಕನ್ನಡಿಗರಿಗೆ ಈಗ ನೀವೇ ನೋಡ್ತಿರ್ಬೋದು ಕನ್ನಡ ಕೆಲವರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅಂದ್ರೆ ಇಂಗ್ಲಿಷ್ ಅಲ್ಲೇ ಹೆಚ್ಚು ಮಾತಾಡೋದು, ಕನ್ನಡವನ್ನ ಮರೆಯೋದು, ಕನ್ನಡ ಮಾತಾಡಿದ್ರೆ ಎಲ್ಲಿ ಅವಮಾನ ಆಗುತ್ತೋ ಅನ್ನೋ ಒಂದು ರೀತಿಯಲ್ಲಿ ಕೆಲವರಿಗೆ ಮನೋಭಾವನೆ ಇದೆ. ಸೊ ನೀವು ಕನ್ನಡದ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
8: ನಾನು ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಏನೋ ಈಗ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನನ್ನ ಮಮ್ಮಿ ಅಂತ ನೆವಿ ನನ್ನ ತಪ್ಪಿದೆ ಗೊತ್ತಿಲ್ಲ, ಬಟ್ ನನಗೆ ಅರ್ಥಾಗಿರೋ ಪ್ರಕಾರ ಈಗ ಇಂಗ್ಲೀಷ್ ಒಂದು ವರ್ಡ್ ತಗೊಂಡ್ರೆ ಅದರಲ್ಲಿ ಪದ ಇದೆ ಮತ್ತು ಅರ್ಥ ಇದೆ. ಅದೇ ಕನ್ನಡ ಭಾಷೆ ತಗೊಳ್ಳಿ, ಅದರಲ್ಲಿ ಒಂದು ಪದ ಇದೆ, ಅರ್ಥ ಇದೆ, ಭಾವನೆ ಇದೆ.
9: ಭಾವನೆ ಇದೆ ಖಂಡಿತ
8: ಅಲ್ವಾ?
9: ಹೌದು,
8: ಅದು ನನ್ನ ಪ್ರಕಾರ. ಈಗ ಭಕ್ತಿ ಅಂತ ಹೇಳ್ತೀರ, ಅದು ಇಂಗ್ಲೀಷ್ ವರ್ಡಲ್ಲಿ ಡಿವೋಷನ್ ಹೇಳ್ಬೋದು, ಬಟ್ ಒಂಥರ ಡೀಪ್ ಹೋಗಲ್ಲ ಅದು ಅಲ್ವಾ? ಅದಕ್ಕೆ ನಮ್ಮ ಮಗನಿಗೆ ಹೇಳ, ಏನೋ ನಮ್ಮ ಭಾಷೆ ಕಲ್ತ್ಕೋಬೇಕು, ಆ ಡಿಮೆನ್ಷನ್ ನಿಮ್ಗೆ ಬರಬೇಕು, ಭಾವನೆ ಬರಬೇಕು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಹೇಳಿದೆ, ನಮ್ಮ ಭಾಷೆ ಇದು
9: ಖಂಡಿತ,
8: ಅದರಲ್ಲಿ ಸಂಕೋಚ ಏನೋ ಅವಮಾನ ಏನೋ ಅರ್ಥವೇ ಆಗಲ್ಲ. ನಾ ಇಲ್ಲಿ ಬಂದರೂ ಕೂಡ ನಾನು ಇಂಗ್ಲೀಷ್ ಮಾತಾಡೋದೇ ಇಲ್ಲ, ಇಲ್ಲಿ ಕನ್ನಡನ ಮಾತಾಡೋದು. ನಾನು ಬೆಂಗಳೂರಿಗೆ ಹೇಳ್ತಾರೆ, ಒಂದು ನನ್ನ ಮಗ ಫ್ರೆಂಚ್ ಕಲ್ತ್ಕೊಳ್ತಾನೆ, ಜರ್ಮನ್ ಕಲ್ತ್ಕೊಳ್ತಾನೆ, ಕನ್ನಡ ಬರೋದೇ ಇಲ್ಲ ಅಂತ. ಯಾಕೆ, ಏನಾಗಿದೆ, ತಪ್ಪೇನಿದೆ ಅಂತ, ಅವಮಾನ ಬರೋದಂತ. ನಮ್ಮ ಅದು ಹೆಮ್ಮೆ ವಿಷಯ ಅಲ್ವಾ ನಮ್ಮ ಕನ್ನಡ ಅಂತ?
9: ಹೌದು ಸರ್, ಖಂಡಿತ ತುಂಬಾ ಒಳ್ಳೆ ವಿಚಾರವನ್ನ ತಿಳಿಸ್ಕೊಟ್ರಿ. ಈಗ ಇಂಗ್ಲಿಷ್ ಅಂತ ಒಂದು ಪದ ಇರುತ್ತೆ, ಅದರ ಅರ್ಥ ಇರುತ್ತೆ ಅಷ್ಟೇ, ಆದ್ರೆ ಕನ್ನಡದಲ್ಲಿ ಪದಗಳ ಅರ್ಥ ಜೊತೆಗೆ ಭಾವನೆ ಬೆಸ್ದಿರುತ್ತೆ ಸರ್. ಈಗ ಯಾವುದೇ ಒಂದು ಪದವನ್ನ ಹೇಳಬೇಕಾದ್ರೆ ಅದ್ರ ಹಿಂದೆ ಒಂದು ಭಾವನೆ ಇರುತ್ತೆ, ಮನಸ್ಸಿಗೆ ನಾಟತೆ ನಮ್ಮ ಭಾಷೆ ಅಲ್ವಾ ಸರ್? ದೊಡ್ಡ ದೊಡ್ಡ ಕವಿಗಳು ಕೂಡ ಹೇಳ್ತಾರೆ, ಯಾರು ಬೇಕಾದ್ರೂ ಕಲಿಬಹುದು ಕನ್ನಡ, ನಮ್ದು ಸುಲಭ ಭಾಷೆ ಕನ್ನಡ ಅಂತ ಅಲ್ವಾ ಸರ್? ಸೊ ಹೀಗಿರುವಾಗ ನೀವು ನಮ್ಮ ಕನ್ನಡಿಗರಿಗೆ ಕೂಡ ಒಳ್ಳೆ ಸಲಹೆಯನ್ನ ಕೊಟ್ರಿ, ಕನ್ನಡವನ್ನ ಮಾತಾಡಿ, ನಮ್ಮ ಭಾಷೆನ ನಾವು ಬಳಸೋದ್ರಲ್ಲಿ ಯಾವುದೇ ರೀತಿ ಅವಮಾನ ಆಗ್ಲಿ ಅಥವಾ ಸಂಕೋಚ ಆಗ್ಲಿ ಬೇಡ ಅಂತ ಅಲ್ವಾ ಸರ್?
8: ನೀವು ಇಂಗ್ಲಿಷ್ ಕಲ್ತ್ಕೊಳ್ಳಿ, ಫ್ರೆಂಚ್ ಕಲ್ತ್ಕೊಳ್ಳಿ, ಜರ್ಮನ್ ಯಾವ್ದು ಬೇಕು ಕಲ್ತ್ಕೊಳ್ಳಿ, ಬಟ್ ನಿಮ್ಮ ರೂಟ್ಸ್ ಬೇರು ಮರಿಬೇಡಿ. ಅಷ್ಟೇ, ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಯಾರು, ನಿಮ್ಮ ಆನ್ಸೆಸ್ಟರ್ಸ್ ಯಾರು, ನಿಮ್ ಯಾವೂರು, ಅದನ್ನ ಎಲ್ಲರೂ ಮರಿಬೇಡಿ. ಸ್ಟೇ ಗ್ರೌಂಡೆಡ್ ಅಂತ
9: ಡೌನ್ ಟು ಅರ್ತ್ ಅಂತ
8: ಹೇಳ್ತಾರಲ್ಲ,
9: ನಿಜ ನಿಮ್ ಭಾಷೆನ ಕೂಡ ಕೇಳುವ ಖುಷಿ ಆಗತ್ತೆ ಸರ್. ಎಲ್ಲೂ ಕೂಡ ಇಂಗ್ಲಿಷ್ ಪದ ಹೆಚ್ಚಾಗಿ ಬಳಸೋದೇ ಇಲ್ಲ, ಇಲ್ಲಿ ಇರುವಂತಹ ಈಗಲೂ ಇಲ್ಲೇ ಇರುವಂತಹ ಕನ್ನಡಿಗರ ತರನೇ ಮಾತಾಡ್ತೀರಾ ಸರ್. ಸೊ ಅನಿಲ್ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾನೇ ಖುಷಿ ಆಯ್ತು, ಹಾಗೆ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ, ನಿಮ್ಮ ಶಾಲೆ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಕನ್ನಡ ಕಲಿಕಾ ಕಾರ್ಯಕ್ರಮ ಅಂತ ಹೇಳಿ ಒಂದು ಶಾಲೆಯನ್ನ ನಡೆಸ್ತಾ ಇದ್ರೆ, ಅಂದ್ರೆ ಸಂಸ್ಥೆಯನ್ನ, ಆನ್ಲೈನ್ ಕ್ಲಾಸ್ ಇದ್ರು ಪರವಾಗಿಲ್ಲ, ಆದ್ರೂ ಅಲ್ಲಿರುವಂತಹ ಕನ್ನಡಿಗರಿಗೆ ಕನ್ನಡ ಭಾಷೆನ ಕಲಿಬೇಕು, ಕನ್ನಡ ಭಾಷಾಭಿಮಾನವನ್ನ ಹೆಚ್ಚಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದೀರಾ. ನಿಮ್ಮ ಕೆಲಸಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸರ್.
8: ಥ್ಯಾಂಕ್ ಯು.
9: ಆ್ಯಂಡ್ ನಿಮ್ಮ ಸಮಯನ ಕೂಡ ಬಿಡು ಮಾಡಿಕೊಂಡು ಈ ಒಂದು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ, ಹಾಗೆ ನಿಮಗಿರುವಂತಹ ಭಾಷಾಭಿಮಾನದ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ, ಅದಕ್ಕಾಗಿ ಕೂಡ ಆತ್ಮೀಯ ಧನ್ಯವಾದಗಳು ಸರ್.
8: ಅವಕಾಶ ಕೊಟ್ಟದಕ್ಕೆ ಬಹಳ ಕೃತಜ್ಞತೆ.

0: ಓಕೆ ಸರ್, ನಮ್ಮ ರೇಡಿಯೋ ಶಿವಮೊಗ್ಗದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ನಮ್ಮ ತಂದೆಯವರು ಭಾಳ ಹೇಳ್ತಾರೆ, ನಂಗೆ ಭಾಳ ಖುಷಿ ಆಯಿತು ಇದು ಎರಡು ಸಲ ಬರ್ತಿರೋದಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಭೇಟಿ ಮಾಡೋದು. ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡೋದು, ಭಾಳ ಖುಷಿ ಆಯಿತು ಕೂಡ.
0: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಅನಿಲ್ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅಲ್ವಾ? ಹೌದು, ಕಡಲ ದಾಟಿದ್ರು ಕೂಡ ಕರಗದಂತಹ ಕನ್ನಡದ ಪ್ರೇಮ, ಇಷ್ಟು ಅದ್ಭುತವಾಗಿ ಅವರ ಕನ್ನಡದ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು ಅಲ್ವಾ? ಖಂಡಿತವಾಗ್ಲೂ ಅವ್ರನ್ನೆಲ್ಲ ನೋಡುವಾಗ ತುಂಬಾ ಖುಷಿಯಾಗತ್ತೆ, ಕನ್ನಡದ ಮೇಲಿರುವಂತಹ ಗೌರವ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗಿದ್ರೆ ಕೇಳುಕರೆ, ಈ ಕಾರ್ಯಕ್ರಮ ಮುಂದುವರಿಯತ್ತೆ, ಹಾಗೆ ವಿದೇಶದಲ್ಲಿರುವಂತಹ ಕನ್ನಡಿಗರು ಅವರ ಕನ್ನಡ ಅಭಿಮಾನವನ್ನ ವ್ಯಕ್ತಪಡಿಸೋದು ಇನ್ನೂ ಬಾಕಿ ಇದೆ. ಇವರೆಲ್ಲರ ಮಾತನ್ನ ಕೇಳಬೇಕು ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ವಿಶೇಷವಾದ ಕನ್ನಡ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಈಗ ನೀವು ಕೇಳ್ತಾ ಇರೋದು ಕನ್ನಡಿಗರ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮ. ಹಾಗೆ ಕೇಳುಗರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಹೀಗಿರುವಾಗ ನಮ್ಮ ಕನ್ನಡಿಗರು ಎಲ್ಲಿದ್ರು ಕನ್ನಡಿಗರೇ ಕಣ್ರಿ, ಅವರಿಗೆ ಕನ್ನಡದ ಮೇಲಿರುವಂತಹ ಭಾಷಾಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಹಾಗೀಗ ನಮ್ಮೊಟ್ಟಿಗೆ ಇನ್ನೊಬ್ಬರು ಹೆಮ್ಮೆಯ ಕನ್ನಡಿಗರು ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಈ ಮಾತುಕತೆಯನ್ನ ಪ್ರಾರಂಭಿಸೋಣ. ಈಗ ನಮ್ಮೊಟ್ಟಿಗಿದ್ದಾರೆ ವಿನಾಯಕ್ ಅನಂತರಾಮ್ ಅವರು. ಸರ್ ನಮಸ್ತೆ.
7: ನಮಸ್ಕಾರ ಅರ್ಪಿತಾ,
6: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಬಹಳ ಬಹಳ ಧನ್ಯವಾದ. ಮೊದಲಾಗಿ ನಿಮಗೆ ಹಾಗೂ ರೇಡಿಯೋ ಶಿವಮೊಗ್ಗಗೆ ನಮ್ಮ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಈ ಅವಕಾಶ ಒದಗಿಸಿಕೊಟ್ಟಿದ್ದಕ್ಕೆ. ಅಷ್ಟೇ ಅಲ್ಲ, ಅನಿಲ್ ಶೇಖರ್ ಅವರ ತಂದೆ ಆದ ಪ್ರೊಫೆಸರ್ ಚಂದ್ರಶೇಖರ್ ಅವರು, ತಾಯಿ ಭಾರತಿ ಅವರು ನಮಗೆ ಬಹಳ ಆತ್ಮೀಯರು, ಬೇಕಾದವರು, ದೊಡ್ಡವರು, ಗುರುಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೂ ಎಲ್ಲರ ಪರವಾಗಿ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ಬಿಟ್ಟು ಮತ್ತೊಮ್ಮೆ
3: ಕಾರ್ಯಕ್ರಮ ಶುರು ಮಾಡೋಣ. ವಿನಾಯಕ್ ಸರ್, ಈಗ ಕೇಳುಗರಿಗೆ ಒಂದ್ ಸ್ವಲ್ಪ ಡೌಟ್ ಕಾಡ್ತಾ ಇರತ್ತೆ, ಇವರು ಕನ್ನಡಿಗರಂತಾರೆ ಬೇರೆ ಕಡೆ ಎಲ್ಲೋ ಇದಾರೆ ಅಂತಾರೆ, ಏನ್ ಇವ್ರ ಕತೆ, ಸ್ವಲ್ಪ ಅರ್ಥ ಆಗ್ತಿಲ್ವಲ್ಲ ಅಂತ. ಅವ್ರಿಗೆ ಒಂದಿಷ್ಟು ಕ್ಲಾರಿಟಿ ಕೊಡ್ಬೋದಾ ಸರ್? ನೀವು ಹುಟ್ಟಿದಲ್ಲಿ, ಬೆಳೆದಿದ್ದಲ್ಲಿ, ಈಗ ಇರೋದಲ್ಲಿ, ಅದ್ರ ಬಗ್ಗೆ ಹೇಳಿ ಸರ್.
7: ಖುಷಿಯಾಗಿ, ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಕರ್ನಾಟಕದಲ್ಲಿ. ಮೂಲತಃ ಮಳವಳ್ಳಿ ತಾಲೂಕು, ಮಳವಳ್ಳಿ ಸಿಟಿ ಅವರೇನೆ ನಮ್ ತಂದೆ, ನಮ್ ತಾತ ಎಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಬಟ್ ನಾವು ಹುಟ್ಟೋ ಸಮಯದಲ್ಲಿ ನಮ್ ತಂದೆ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಕಂಪ್ನಿಗೆ ರೀಜನಲ್ ಮ್ಯಾನೇಜರ್ ಆಗಿದ್ರು. ಸೊ ಅದರಿಂದ ನಾವು ಮೈಸೂರವರಾದ್ರೂ ಹುಬ್ಬಳ್ಳಿಲಿ ಬೆಳೆದ್ವಿ. ಸೊ ಅದ್ರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇತ್ತು. ಮುಖ್ಯವಾಗಿ ನಾನು ಹುಬ್ಳಿಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ದ್ವಿಭಾಷಾ ಶಾಲೆಯಲ್ಲಿ ಕಲ್ತಿದ್ದು, ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಶಾಲೆಯಲ್ಲಿ. ನಾನು ಕನ್ನಡ ಪ್ರಾಥಮಿಕವಾಗಿ ಭಾಷೆಯಾಗಿ ಕಲ್ತೇ ಇಲ್ಲ, ನನ್ನ ಸ್ವಇಚ್ಛೆಯಿಂದ ಮಾತೃಭಾಷೆ ಕನ್ನಡ, ಅದರಿಂದ ಮನೆಯಲ್ಲಿ ಕನ್ನಡ ಕಲ್ತಿದ್ದು ನನ್ನ ಮುಖ್ಯ ಏನು ಹೇಳಬೇಕು ಅಂದ್ರೆ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಬಟ್ ಹುಬ್ಳಿ ಬೆಳೆದಿದ್ರಿಂದ ನನಗೆ ಉತ್ತರ ಕರ್ನಾಟಕದ್ದು, ದಕ್ಷಿಣ ಕರ್ನಾಟಕದ್ದು ಎರಡೂ ಕನ್ನಡದ ಏನು ತುಂಬಾ ಚೆನ್ನಾಗಿ ಪರಿಚಯ ಇದೆ. ನಾನು ಮಾತಾಡುವಾಗ ಜನ ಏನು ಅಬ್ಸರ್ವ್ ಮಾಡಿ ಹೇಳೋದೇನು ಅಂದ್ರೆ, ಓ ಏನು ಸರ್ ನೀವು ಮೈಸೂರು ಕನ್ನಡದಿಂದ ಉತ್ತರ ಕರ್ನಾಟಕದ ಭಾಷೆಗೆ

0: ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755.

0: ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಆಲ್ ಇನ್ ಒನ್ ರೌಂಡ್. ಸೊ ತರಲೆ ಪ್ರಶ್ನೆಗಳಿರುತ್ತೆ, ಫನಿ ಕಾಮಿಡಿ ಪ್ರಶ್ನೆಗಳು ಇರುತ್ತೆ, ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಪ್ರಶ್ನೆಗಳು ಇರುತ್ತೆ, ಓಕೆನಾ? ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಸ್ವಲ್ಪ ಫನ್ನಿ ಆಗಿರುತ್ತೆ. ಇದಕ್ಕೆ ಇದೇ ಆನ್ಸರ್ ಅಂತ ಏನೂ ಇರೋದಿಲ್ಲ, ಆದರೆ ಅವರ ಒಂದು ಫನ್ನಿ ಆನ್ಸರ್ ಹೇಗಿರುತ್ತೆ ಅಂತ ಕೇಳೋಣ, ಓಕೆನಾ? ಎಸ್, ಹಲೋ,
5: ನಮಸ್ತೆ ಮೇಡಮ್.
4: ನಮಸ್ತೆ,
5: ನಾನ್ ಪ್ರಕಾಶ್ ಮೇಡಮ್, ತುರ್ವೇಕೆರೆಯಿಂದ.
4: ಓಕೆ ಪ್ರಕಾಶ್ ಸರ್, ತಿಂಡಿ ಆಯ್ತಾ?
5: ಆಯ್ತು ಮೇಡಮ್.
4: ಏನ್ ಮಾಡಿದ್ರಿ
5: ಮೇಡಮ್? ಮುದ್ದೆ ಅನ್ನ ಸಾಂಬಾರ್.
4: ಓಕೆ ಸೂಪರ್. ಓಕೆ, ಇವತ್ತಿನ ಟಾಪಿಕ್
5: ಪಾಯಸ ಮಾಡಿದ್ರು.
4: ಹಾ ಹಾ,
5: ಸೂಪರ್ ಬಂದಿದೆ ಮೇಡಮ್.
4: ಹೌದಾ? ಓಕೆ, ಸಂಡೆ ಅಂತ ಸ್ಪೆಷಲ್.
5: ಅದೇ ಮೇಡಮ್.
4: ಓಕೆ ಓಕೆ ಪ್ರಕಾಶ್ ಅವರೇ, ಈಗ ಫನ್ನಿ ಫನ್ನಿ ಪ್ರಶ್ನೆ ಕೇಳ್ತಾ ಇದೀನಿ.
5: ಒಳ್ಳೆ ಎಕ್ಸಾಮ್ ಇಟ್ಟಿದ್ದೀರಾ.
4: ಓಕೆ ಅಲ್ವಾ, ದಿಢೀರಂತ ಎಕ್ಸಾಮ್ ಇಟ್ರೆ ಯಾರು ಬರ್ತಾರೆ?
5: ವಾಟ್ಸಪ್ ಖಂಡಿತ
4: ಖಂಡಿತ. ಓಕೆ ರೆಡಿನಾ?
5: ಟ್ರೈ ಮಾಡ್ತೀವಿ. ಎಕ್ಸಾಮ್ ಬಹಳ ಕಷ್ಟ ಇದೆ ನನಗೆ.
4: ಇದಕ್ಕೆ ಉತ್ತರ ನಿಮ್ಮ ಫನ್ನಿ ಆನ್ಸರ್. ನಾವ್ ನಮ್ದು ಅಂದ್ರೆ ಇದೇ ತರ ಉತ್ತರ ಅಂತ ಇರೋದಿಲ್ಲ. ನಿಮ್ಮ ಫನ್ನಿ ಆನ್ಸರ್ ಹೇಗಿರುತ್ತೆ
5: ಕೇಳಿದೆ, ಗೊತ್ತಾಯ್ತು.
4: ಓಕೆನಾ, ಈಗ ಒಂದ್ ವೇಳೆ ನಾಯಿಗಳಿಗೆ ಮೊಬೈಲ್ ಸಿಕ್ಬಿಟ್ರೆ ಅವುಗಳು ಮೊದಲು ಡೌನ್ಲೋಡ್ ಮಾಡೋ ಆಪ್ ಯಾವ್ದಿರ್ಬಹುದು?
5: ಬೋಬೋ.
4: ಆ ಬೋಬೋ, ಅದು ಆಪ್ ಯಾವ ಡೌನ್ಲೋಡ್ ಮಾಡುತ್ತೆ? ಈಗ ನಮಗಾದ್ರೆ ನಾವು ತಿನ್ಲಿಕ್ಕೆ ಜೊಮ್ಯಾಟೋ ಅಲ್ಲ ಡೌನ್ಲೋಡ್ ಮಾಡ್ತೀವಿ, ಅವು ಯಾವುದು? ಸಿಂಪಲ್ ಉತ್ತರ, ಸಿಂಪಲ್ ಆಗಿದೆ. ನೀವು ಅದೇ ಅದೇ ಅಲ್ಲೇ ಆನ್ಸರ್ ಇದೆ, ನಾನು ಹೇಳಿದ್ರಲ್ಲೇ ಆನ್ಸರ್ ಇದೆ. ಒಂದ್ ವೇಳೆ ನಾಯಿಗಳಿಗೂ ಮೊಬೈಲ್ ಸಿಕ್ಬಿಟ್ರೆ ಅವುಗಳು ಮೊದಲು ಡೌನ್ಲೋಡ್ ಮಾಡೋ ಆಪ್ ಯಾವುದು ಅಂತ? ಹೇಳ ಜೊಮ್ಯಾಟೋನೇ, ಜೊಮ್ಯಾಟೋ ಅಥವಾ ಸ್ವಿಗ್ಗಿ. ಯಾಕಂದ್ರೆ ದಿನ ಮನೆ ಊಟ ತಿಂದು ಬೇಜಾರಾಗಿರುತ್ತೆ, ಅಥವಾ ಪಕ್ಕದ ಮನೆಯಲ್ಲಿ ಬೋಂಡಾ ಅಂಗಡಿ ಚಿಕನ್ ಪೀಸ್ ಆರ್ಡರ್ ಮಾಡೋದಕ್ಕೆ, ಅವು ಬೌಬ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಅಥವಾ ಟಿಕ್ಟಾಕ್ ರೀಲ್ಸ್ ನ ಡೌನ್ಲೋಡ್ ಮಾಡ್ತವೆ.
5: ಇವತ್ತು ಮಾತ್ರ ಬಹಳ ಖುಷಿ ಆಯ್ತು ಬಿಡಿ ಮೇಡಮ್, ಈ ತರ ಇಟ್ಟಿದ್ರೆ ಅಂದ್ರೆ.
4: ಥ್ಯಾಂಕ್ ಯು ಥ್ಯಾಂಕ್ ಯು, ಸೇಮ್ ಆನ್ಸರ್.
5: ಖುಷಿ ಆಯ್ತು,
4: ಥ್ಯಾಂಕ್ ಯು.
5: ಪಾಕರೆ ಬಿಡಿ, ನೀವು ಎಷ್ಟು ಹೊತ್ತು ಕೊಟ್ಟಿದ್ರೆ, ಒಂದು ಗಂಟೆ ಕೊಟ್ಟಿದ್ರೆ ಹೇಳ್ತಿರಲಿಲ್ಲ ಬಿಡಿ.
4: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
5: ಇಲ್ಲ ಚೆನ್ನಾಗಿದೆ ಮೇಡಮ್, ಖುಷಿ ಆಯ್ತು ಮೇಡಮ್, ಖುಷಿ.
4: ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಪ್ರಕಾಶ್ ಅವರು, ಉತ್ತರವನ್ನ ಅಲ್ಲೇ ಅಲ್ಲೇ ಹತ್ರದಲ್ಲೇ ಇದ್ರು ಅವರು. ಸೊ ಅದು ಕೂಡ ಜೊಮ್ಯಾಟೋ, ಏನೋ ಸ್ವಿಗ್ಗಿ ಅಂತೆ ಜೊಮ್ಯಾಟೋ ಅಂತೆ. ತಿನ್ನಕ್ಕೆ ಯಾವ್ದಾದ್ರೆ ಏನೋ ಆ್ಯಪ್, ಎಲ್ಲದಕ್ಕೂ ಎಲ್ಲರಿಗೂ ಗೊತ್ತಿದೆ ಈಗ ಆ್ಯಪ್ನ ಹೆಂಗೆ ಬಳಸ್ಬೇಕು ಅಂತ. ಹಾಗೆ ಬಹು ಬಹು ಅಂತ ರೀಲ್ಸ್ ಮಾಡೋದಕ್ಕೆ ನಮ್ಮ ಟಿಕ್ಟಾಕು ಅಥವಾ ಇನ್ಸ್ಟಾಗ್ರಾಮ್ ಸಾಕು. ಸೊ ಇದ್ರದ್ದ ರಿಲೇಟಿವ್ ಆಗಿ ನಾವು ಯೋಚನೆ ಮಾಡ್ಬೋದು, ಏನು ಮಾಡಬೇಕಾಗತ್ತೆ ನಾವು ಮುಂದಿನ ಪೀಳಿಗೆಯಲ್ಲಿ ಅಂತ. ಓಕೆನಾ? ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಇವತ್ತು ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಯಾರು ಎಲ್ಲ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಆಗಾಗ ಕಾಲ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಲ್ವಾ? ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
6: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ, ನಮಾಜ್ ಅವರೇ.
6: ಆರಾಮದಿರಿ ಮೇಡಮ್?
4: ಸೂಪರ್ ಆಗಿದ್ದೀವಿ, ನೀವು?
6: ನಾವೆಲ್ಲ ಆರಾಮದೇ ನೋಡಿ ಮೇಡಮ್.
4: ನಾಷ್ಟ ಆಯ್ತಾ?
6: ಊಟ ಆಯ್ತು ಮೇಡಮ್, ಇಲ್ಲಿ ಮದುವೆಗೆ ಬಂದಿವಿ ಮೇಡಮ್. ದಾವಣಗೆರೆ ನಾವು ಉಮೇಶ್ ಸಿರಿಗಿರಿ ಅಂತ ಹೇಳಿದಾರೆ, ಒಬ್ರು ಕೆಳಗುರು. ದಾವಣಗೆರೆಗೆ ಬಂದ್ರಿ ಮೇಡಮ್, ಇಲ್ಲಿ ಮದುವೆ ಫಂಕ್ಷನ್ ಆಗದೆ ನೋಡ್ರಿ.
4: ಓಕೆ ಓಕೆ. ಎಸ್
6: ಈಗ ಏನಾಯ್ತು ಮೇಡಮ್,
4: ನಿಮ್ ಇವತ್ತು ಆಲ್ ರೌಂಡರ್, ಆಲ್ ಇನ್ ಒನ್ ರೌಂಡ್ ಎಲ್ಲದು.
6: ಹಾ,
4: ನಿಮ್ಮ ಪ್ರಶ್ನೆ ಇವಾಗ ಫನ್ನಿ ಪ್ರಶ್ನೆ ಇದು. ಡುಮ್ಟಕ್ಕ ಡುಮ್ಟಕ್ಕ ಹಿಂದ್ಗಡೆ ಕೇಳಿಸ್ತಾ ಇದೆ. ಓಕೆ, ಇವಾಗ ನಿಮಗೊಂದು ವರ ಸಿಕ್ಕಿ ನಿಮ್ಮ ಬಾಸ್ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯುವ ಶಕ್ತಿ ಬಂದ್ರೆ ನೀವು ಮೊದಲು ಏನ್ ಮಾಡ್ತೀರಾ? ನಿಮಗೊಂದು ವರ ಸಿಗುತ್ತೀಗ, ನಿಮ್ಮ ಬಾಸ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಬಂದ್ರೆ ನಿಮಗೆ ನೀವು ಮೊದಲು ಏನ್ ಮಾಡ್ತೀರಾ ಅಂತ?
6: ನಾವ್ರಿ ಮೊದಲು ಅವ್ರಿಗೆ ಕೇಳ್ತೇವ್ರಿ ಮೇಡಮ್, ಅವ್ರಿಗೆ ನಮ್ಮ ನಿಮ್ ಮನಸ್ಸನ್ನ ಏನದ ನಾವ್ ಕೇಳ್ಬೇಕ್ರಿ ಅವ್ರಿಗೆ. ಅವ್ರು ಕೇಳಿಂದ ಅದಕ್ಕೆ ಏನ್ ಹೇಳ್ತಾರ ನೋಡ್ಕೊಂಡು ಕೇಸಿಂದ್ರಿ ನಾವ್ ವಿಚಾರ ಮಾಡುದ್ರಿ ಮುಂದ.
4: ಹೌದಾ?
6: ಹೌದ್ರಿ ಮೇಡಮ್.
4: ಹಂಗೆ ಫಸ್ಟ್ ಅವ್ರ ಪರ್ಮಿಷನ್ ತಗೊಂತೀರಿ?
6: ಹೌದ್ರಿ ಮೇಡಮ್.
4: ಓಕೆ, ಇದು ನಿಮ್ಮ ಉತ್ತರ. ಓಕೆ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
6: ಧನ್ಯವಾದ, ನಮಸ್ಕಾರ.
4: ಓಕೆ, ಎಸ್, ಇದು ಹೆಂಗೆ ಅಂತಂದರೆ ಅವರು ಫಸ್ಟ್ ಪರ್ಮಿಷನ್ ಕೇಳ್ತಾರಂತೆ, ನಾನು ಹಂಗೆ ಮಾಡ್ತಿರ್ಲಿಲ್ಲ. ನಾನು ಏನು ಮಾಡ್ತಿದ್ದೆ ಗೊತ್ತಾ ಸ್ನೇಹಿತರೆ, ಫಸ್ಟು ಲೀವ್ ಲೆಟರ್ ರೆಡಿ ಮಾಡ್ತಿದ್ದೆ. ಯಾಕಂದರೆ ಅವ್ರ ಬಾಯಲ್ಲಿ ಗುಡ್ ಜಾಬ್ ಅಂದಾಗ ಮನಸ್ಸಲ್ಲಿ ಇವನಿಗೆ ಇನ್ನಷ್ಟು ಕೆಲಸ ಕೊಡಬೇಕು ಅಂತ ಅನ್ಕೊತಾ ಇರ್ತಾರೆ ಅಂತ ಗ್ಯಾರಂಟಿ ಆಗುತ್ತೆ. ಹಾಗಾಗಿ ನಾನೊಂದು ಆ ರೀತಿ ಉತ್ತರ ಕೊಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಓಕೆನಾ? ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ ಶುಭೋದಯ. ಸೂಪರ್ ಆಗಿದ್ದೀವಿ, ನೀವು?
7: ನಾವು ಆರಾಮಿದ್ದೇವೆ. ಮಳೆ ಬರ್ತಾ ಇತ್ತು, ನಾಟಿ ಮಾಡ್ತಾ ಇದ್ವಿ ಸೊಪ್ಪುಕೋಸ.
4: ಸೂಪರ್ ಸೂಪರ್,
7: ಮಳೆ ಬಂತು.
4: ಓಕೆ,
7: ನಿಂತ್ಕೊಂಡ್ವಲ್ಲ, ಮಾಡಿದ್ವಿ ಕೈಯೆಲ್ಲ ಕೆಲಸ ಇದ್ದು, ಆದ್ರೆ ಕಾರ್ಯಕ್ರಮ ಕೇಳ್ತಾ ಇದ್ದೆ.
4: ಓಕೆ ಸೂಪರ್. ಓಕೆ ಷಡಾಕ್ಷರಿ ಸರ್, ಇವಾಗ ನಿಮಗೆ ಒಂಥರ ಹಳೆ ನೆನಪುಗಳ ಪ್ರಶ್ನೆ. ನಿಮ್ಮ ಚಿಕ್ಕ ವಯಸ್ಸಿನ ಬೆಸ್ಟ್ ಮೆಮೊರಿ ಅಂತಂದ್ರೆ ನೆನಪಾಗೋದು ಯಾವುದು? ಹಾಗೆ ಸ್ಯಾಟರ್ಡೇ ಹಾಫ್ ಡೇ ಸ್ಕೂಲ್ ಅಥವಾ ಶಕ್ತಿಮಾನ್ ಸೀರಿಯಲ್ ಏನಾದ್ರು ನೋಡ್ತಾ ಇದ್ರ ನೀವು?
7: ಶಕ್ತಿಮಾನು ಎಲ್ಲ ಒಂದ್ಸ ಸ್ವಲ್ಪ ಯಾವಾಗ ಒಂದೊಂದ್ಸಲ
4: ನೋಡ್ತಾ ಇದ್ರಿ? ನಿಮ್ಮ ಹಳೆ ನೆನಪು
7: ಇಲ್ಲ ನಮ್ಗೆ. ರಾಮಾಯಣ ನೋಡ್ತಾ ಇದ್ವಿ.
4: ರಾಮಾಯಣ ನೋಡ್ತಾ ಇದ್ರಿ? ಓಕೆ.
7: ಹಲೋ,
4: ಸ್ಯಾಟರ್ಡೇ ಬಂದ ತಕ್ಷಣ ಈ ಶನಿವಾರ ಬಂದ ಕೂಡಲೇ ಏನ್ ಮಾಡ್ತಾ ಇದ್ರಿ?
7: ಶನಿವಾರ ಅಂದ್ರೆ ನಾವು ಎಲ್ಲ ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ನಮ್ ಜಮೀನ್ ಕಡೆ ಹೋಗ್ತಾ ಇರ್ತೀವಿ.
4: ಓಕೆ ಓಕೆ.
7: ಅಲ್ಲಿ ಅಲ್ಲೇ ಆಟ ಆಡ್ತೀವಿ.
4: ಓ ಸೂಪರ್ ಸೂಪರ್, ಇದು ನೆನಪು ನಿಮ್ಮ ನಿಮ್ಮ ಹಳೆ ನೆನಪು.
7: ಹೌದೌದು, ಭಾನುವಾರ ಅಂದ್ರೆ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಇಡೀ ದಿವಸ ನಾವು ಈ ಪಾರ್ಕೋತಿ ಆಡೋದು, ಗೋಲಿ ಗೋಲಿ ಬುಗುರಿ ಈ ತರ ಆಟಗಳನ್ನ ಆಡ್ತಿದ್ವಿ. ಮನೆಯಲ್ಲೆಲ್ಲ ಸ್ವಲ್ಪ ದನಗಳು ಇರ್ತಿದ್ವು, ದನಗಳು ಹೊಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಈಗ ಏನಾಗಂದ್ರೆ ಕಾಲ ಕಳೀತಾ ಇರ್ತಿದ್ವಿ.
4: ಇವಾಗ ಕಾಲಗಳ ಮತ್ತೆ ಮತ್ತೆ ವಾಪಸ್ ಬರ್ಬೇಕು ಅಂತ ಅನ್ಸುತ್ತ? ಹಳೆ ಕಾಲ
7: ಬಂದ್ರೆ ಚೆನ್ನಾಗಿರುತ್ತೆ. ನಮ್ ಹಳ್ಳಿ ಭಾಗದಲ್ಲೂ ಅಲೆ ಮರಕಿಕೆ ಆಗ್ತಿದಾವೆಲ್ಲ.
4: ಹೌದು ಹೌದು,
7: ಆಟಗಳಾಗಿರ್ಬೋದು, ಒಂದು ಯಾವ್ದು ಪ್ರತಿ ಒಂದು ಕೃಷಿಯಿಂದ ಬದಲಾವಣೆ ಆಗಿದೆ ಈಗ.
4: ಟೆಕ್ನಾಲಜೀಸ್ ಬಂದಿರೋದ್ರಿಂದ ಇನ್ನು ಚೆನ್ನಾಗಿ ಆಗ್ತಾ ಇದೆ.
7: ಹೌದು, ಮನೆಯಲ್ಲೇ ಆಗ್ಲಿ, ಈಗ ಮೊಬೈಲ್ ಇಲ್ಲ ಟಿವಿ ಆಗಿರ್ಲಿಲ್ಲ, ಅವ್ರು ಬೇಕಾದ ಕೆಲಸಗಳನ್ನ ಮಾಡ್ಕೊಂತಾ ಇದ್ರು. ರಾತ್ರಿ ಆಗ್ಲಿ ಕೆಲಸಗಳನ್ನ ಮಾಡ್ಕೊಂತಾ ಇರ್ತಿದ್ರು. ಒಂದ್ ನಾವು ಗಂಡ್ ಮಕ್ಳೆಲ್ಲ ಈಗ ಹಗ್ಗ ಹುರೇಗಳು ಬೇಕಾದ ಹೊಸ್ಕೊನೋದು, ನಾಳೆ ಏನ್ ಕೆಲ್ಸ ಬೇಕು ಅನ್ನೋದನ್ನ ತಯಾರಿ ಮಾಡ್ಕೊಂಡ್ರು. ಈಗ ಯಾವ್ದಿಲ್ಲ, ಎಲ್ಲ ರೆಡಿಮೇಡ್ ಪಾಕೆಟ್ ನಲ್ಲಿ ತರೋದು, ಮನೆ ತುಂಬಾ ಪ್ಲಾಸ್ಟಿಕ್ ಹರಡೋದು.
4: ನಮ್ಮ ಷಡಾಕ್ಷರಿ ಸರ್ ಅವರು ಅವರ ಒಂದು ಬಾಲ್ಯದ ದಿನದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
8: ಹಲೋ,
4: ನಮಸ್ತೆ. ನಮಸ್ತೆ ವೇದಾ ಮೇಡಮ್. ಚಾ ಆಯ್ತಾ? ನಮ್ದು ತಿಂಡಿ ಆಯ್ತು, ದೋಸೆ.
8: ದೋಸೆ.
4: ಓಕೆ, ಈಗ ಪ್ರಶ್ನೆಗೆ ರೆಡಿನಾ?
8: ರೆಡಿ ರೆಡಿ.
4: ನಿಮ್ ಕೈಗೆ ಒಂದು ಟೈಮ್ ಮೆಷಿನ್ ಸಿಕ್ಕರೆ ನಿಮ್ಮ ಫಾಸ್ಟ್ ಯಾವ ದಿಕ್ಕಿಗೆ ನೀವು ವಾಪಸ್ ಹೋಗೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಅಂದ್ರೆ ನಿಮ್ಗೆ ಫಸ್ಟ್ ನಾನು ಆ ದಿಕ್ಕಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಯಾವ ದಿಕ್ಕು?
8: ಅರ್ಥ ಆಗ್ಲಿಲ್ಲ.
4: ಅಂದ್ರೆ ನಿಮ್ ಕೈಗೆ ಒಂದು ಟೈಮ್ ಅಂತ ಟೈಮ್ ಮೆಷಿನ್ ಸಿಕ್ಕಿದ್ರೆ ನೀವು ಹಳೆಗೆ ದಿಕ್ಕು ಅಂದ್ರೆ ಒಂದು ನೀವು ಹಳೆ ನೆನಪಿಗೆ ಹೋಗೋದಾದ್ರೆ ಯಾವ ನೆನಪಿಗೆ ಹೋಗ್ತೀರಾ?
8: ಹಿಂದೆ.
4: ಹೌದು, ಫ್ಲಾಶ್ ಬ್ಯಾಕ್.
8: ನಾನು ಬಾಲ್ಯಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ.
4: ಓಕೆ.
8: ಅದು ಎಂತ ಅಂತ ಹೇಳಿದ್ರೆ, ಮನೆಯಲ್ಲಿ ಕಷ್ಟ ಇರ್ಲಿ, ದುಃಖ ಇರ್ಲಿ, ನಷ್ಟ ಇರ್ಲಿ, ಯಾವ್ದು ಇದ್ರು ಅದು ನಮ್ಗಷ್ಟೊಂದು ನಮ್ ಮನ್ಸಿಗೆ ತಟ್ಟುದಿಲ್ಲ. ಕ್ಷಣಕ್ಕೇನೋ ಒಂದ್ ದೊಡ್ಡವ್ರಿಗೆ ಮಾಡುವಾಗ ಅನ್ಸತ್ತೆ, ನಮ್ ಮನ್ಸಿಗೆ ತಟ್ಟುದಿಲ್ಲ. ಆಮೇಲಂತೂ ನಮ್ಗೆ ಅದು ಇರೋದಿಲ್ಲ. ಮುಗ್ಧ ಮನ್ಸಲ್ವಾ, ಫ್ರೀ ಆಗಿರ್ತೀವಿ, ಕ್ಷಣಕ್ ಮಾತ್ರ ಇರೋದಿಲ್ಲ. ಮತ್ತೆ ಇನ್ನೇನಂತ ಹೇಳಿದ್ರೆ, ಬೇರೆ ಬೇರೆ ವಿಷಯಗಳೆಲ್ಲ ಇರ್ತಾವಲ್ವಾ. ಚಿಕ್ಕದಿರುವಾಗ ನಮ್ ದೊಡ್ಡವರು ನಮ್ ಮೇಲೆ ಅಷ್ಟೊಂದು ಗಂಭೀರವಾದ ಒಂದು ಜವಾಬ್ದಾರಿ ಅಥವಾ ಎಂತದ ಕಾಳಜಿ ಇದನ್ನೆಲ್ಲ ಹೇರೋದಿಲ್ಲ. ನಮ್ಮಷ್ಟಕ್ಕೆ ನಾವು ಇರೋದು, ಅದೆಲ್ಲ ತುಂಬಾ ಇಷ್ಟ ಆಗತ್ತೆ.
4: ಅದನ್ನ ನೆನ್ಸ್ಕೊಳಕ್ಕೆ ನಿಮ್ಗೆ ಇಷ್ಟ ಆಗತ್ತೆ?
8: ನಾವು ಈ ರಜೆ ಬಂತು ಅಂದ್ರೆ ಮಳೆಗಾಲದಲ್ಲಿ ಶನಿವಾರ ರೀತಿಯಲ್ಲಿ ರಜೆ ಬರುತ್ತಲ್ಲ, ಈ ನಮ್ ಗುಡ್ಡೆಲ್ಲ ಒಂದು ಒಳ್ಳೆ ಹೂ ಆಗತ್ತೆ ನೋಡಿ, ದುಡ್ಡು ಮಲ್ಲಿಗೆ. ನಮ್ ಕಡೆ ಎಲ್ಲ ತುಂಬಾ ಫಸ್ಟ್ ಮಳೆ ಬಿದ್ದುಳ್ಳೆ ಅವಾಗ ನೋಡ್ಬೇಕು ನೀವು, ಗುಡ್ಡೆ ಎಲ್ಲ ಬರೀ ಪಂಟೆ ಹಾಕ್ದಂಗಿರುತ್ತೆ ನೋಡಕ್ಕೆ. ಅದನ್ನೆಲ್ಲ ಕೊಯ್ಯೋದು, ಮಾಲ ಮಾಡೋದು, ದೇವಿ ಹಾಕೋದು, ನಾವು ಉಳ್ಕೊಳೋದು, ಅಮ್ಮಿ ಕೊಡೋದು, ಇದೆಲ್ಲ ತುಂಬಾ ತುಂಬಾ ಖುಷಿ ಆಗುತ್ತೆ. ಮತ್ತೆ ಬೇರೆ ಬೇರೆ ಹಣ್ಣುಗಳು ಬರ್ತವೆ ಅವಾಗ, ನೇರಳೆ ಹಣ್ಣು ಬೇರೆ ಬೇರೆ ಎಲ್ಲ ಇರ್ತವೆ.
4: ಓ ಸೂಪರ್ ಸೂಪರ್. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ವೇದಾ ಮೇಡಮ್ ಅವರು, ಅವ್ರ ಕೈಗೆ ಏನಾರು ಟೈಮ್ ಪೀಸ್ ಏನಾರು ಸಿಕ್ಕಿದ್ರೆ ಅಥವಾ ಏನೋ ಮೆಷಿನ್, ಟೈಮ್ ಮೆಷಿನ್ ಏನಾದ್ರು ಸಿಕ್ಕಿದ್ರೆ ಅವರು ಆ ಮೆಷಿನಲ್ಲಿ ಹಿಂದಕ್ಕೆ ಹೋಗ್ಬಿಟ್ಟು ಅವರ ಒಂದು ಬಾಲ್ಯದ ನೆನಪುಗಳನ್ನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾ ಅವರ ಬಾಲ್ಯದ ನೆನಪನ್ನ ಅವರು ಸಹ ನಮ್ಮ ಜೊತೆ ಹಂಚ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
9: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್.
4: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
9: ಗುಡ್ ಮಾರ್ನಿಂಗ್. ಎಲ್ಲ ಸುಲಭದೆಲ್ಲ ಕೇಳಿದ್ರೆ ಕಬ್ಬಿಣದ ಕಡಲೆ ನಮಗೆ ಕಾದಿದೆ ಗೊತ್ತಿಲ್ಲ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನಿನ್ನೆಯಿಂದ.
4: ಸೂಪರ್ ಸೂಪರ್. ಯಾವಾಗ್ಲೂ ಇಲ್ಲ ಬರ್ತಾ ಇಲ್ಲ ಅಂತ ನಾವು ನೀವು
9: ಮಳೆ ಬರ್ಬೇಕು ಮೇಡಮ್. ಯಾವ್ದೇ ಅಲ್ಲಿ ಕಾವೇರಿ ಆಗ್ಲಿ, ತುಂಗಭದ್ರಾ ಆಗ್ಲಿ, ನಮ್ಮ ಹೇಮಾವತಿಲಿ ನೀರು ಇಲ್ಲ, ಕುಡಿಯೋದಕ್ಕೂ ನೀರು ಕಷ್ಟ. ಮತ್ತೆ ರೈತರಿಗಂತೂ ಕಂಗಾಲಾಗಿದ್ದಾರೆ. ಬೆಳೆ ಮಳೆ ಬಂದ್ರೆ ಬೆಳೆ ಅವರಿದ್ರೆ ಸೈನಿಕರಿಗೆ ಒಂದು ಆಹಾರ ಅವು ಇದು ಎಲ್ಲ ಜನಗಳಿಗೆಲ್ಲ ಇದಾಗುತ್ತೆ. ಇಂತ ಒಂದು ಸಂದರ್ಭದಲ್ಲಿ ವರುಣರಾಯ ಕೃಪೆ ತೋರಿ ಮತ್ತೆ ಮಳೆ ಬರ್ಲಿ ಅಂತ ಮತ್ತೊಮ್ಮೆ ಹೇಳ್ತೇನೆ ಮೇಡಮ್.
4: ಓಕೆ ಓಕೆ. ಇವತ್ತಿನ ಪ್ರಶ್ನೆ ಏನಿಲ್ಲ, ತುಂಬಾ ಸಿಂಪಲ್. ಇವತ್ತು ಸಂಡೇ ಅಲ್ವಾ, ನಿಮ್ಮ ಮನೆಯಲ್ಲಿ ಇವತ್ತಿನ ಸ್ಪೆಷಲ್ ಅಡಿಗೆ ಏನು?
9: ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಅಡಿಗೆ ಇವತ್ತು ಚಿತ್ರಾನ್ನ.
4: ಚಿತ್ರಾನ್ನ, ಚಿತ್ರಾನ್ನ ಜೊತೆಗೆ
9: ಟೊಮೆಟೊ ಗೊಜ್ಜು.
4: ಸೂಪರ್. ಈಗ ಮಧ್ಯಾಹ್ನ ಹೊತ್ತಿನಲ್ಲಿ ಅದಿಷ್ಟು ಖಾಲಿ ಮಾಡ್ಬೇಕು ಅಂತಂದ್ರೆ ಖಾಲಿ ಆಗಿದೆಯಾ, ಖಾಲಿ ಮಾಡ್ಬೇಕಾ?
9: ಖಾಲಿ ಆಗಿಲ್ಲ, ಸ್ವಲ್ಪ ಇದೆ.
4: ಇದೆಯಾ? ಅಯ್ಯಯ್ಯೋ, ಏನ್ ಮಾಡೋದೀಗ, ಏನ್ ಮಾಡ್ತೀರಾ ಮತ್ತೆ?
9: ಖಾಲಿ ಮಾಡ್ಬೇಕಲ್ವಾ?
4: ಹೌದು,
9: ಖಾಲಿ ಮಾಡ್ಬೇಕು ಅಂದ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು.
4: ಏನ
9: ಚಿತ್ರಾನ್ನ?
4: ಇಲ್ಲ, ಖಾಲಿ ಮಾಡ್ಬೇಕಪ್ಪ ಅಷ್ಟೇ. ನೀವು ತಿನ್ನಂಗಿಲ್ಲ ಆದ್ರೆ ಯಾರು ತಿನ್ನಂಗಿಲ್ಲ, ಒಟ್ಟಲ್ಲಿ ಖಾಲಿ ಆಗ್ಬೇಕು, ಎಲ್ಲೂ ವೇಸ್ಟ್ ಮಾಡಂಗಿಲ್ಲ.
9: ಹಂಗಾದ್ರೆ ಪೂರ್ತಿ ಏನು ಬೇಯಿಸಲೇಬಾರದು, ಹಂಗೆ ಇರ್ಬೇಕು.
4: ಹಾಗಲ್ಲ, ಈಗ ನಿಮ್ ಹತ್ರ ಇರತ್ತೆ ಅಲ್ವಾ ಚಿತ್ರಾನ, ಅದು ಒಟ್ಟಿನ ಖಾಲಿ ಆಗ್ಬೇಕು ಅಂದ್ರೆ ಸೀದಾ ಅದನ್ನ ರೇಡಿಯೋ ಸ್ಟೇಷನ್ ಕಳಿಸ್ಬೇಕಷ್ಟೇ. ಓಕೆ, ನಮ್ಮ ಸಂಕಪ್ಪ ಸರ್ ಅವರು ಚಿತ್ರಾನ್ನ ಮಾಡಿದ್ದಾರೆ ನೋಡಿ. ಖಾಲಿ ಮಾಡ್ಬೇಕು ಆದ್ರೆ ಏನ್ ಮಾಡೋದಂತ ಗೊತ್ತಿಲ್ಲ, ಸೊ ಸೀದಾ ನಮ್ಮ ರೇಡಿಯೋ ಸ್ಟೇಷನ್ ಕಳ್ಸಿದ್ರೆ ನಾನಂತ ತಿನ್ನಕ್ ರೆಡಿ. ಓಕೆನಾ? ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
10: ಹಲೋ, ನಮಸ್ತೆ.
4: ನಮಸ್ತೆ.
10: ರಕ್ಷಿತಾ ಅಲ್ವಾ?
4: ಅಲ್ಲ, ನಾನೇ ನಾನೇ. ಓಕೆ, ಬೀನಾ ಮೇಡಮ್, ಆಯ್ತಾ ತಿಂಡಿ?
10: ಆಯ್ತಪ್ಪ, ಪಲಾವ್ ಮಾಡಿದ್ವಿ ಇವತ್ತು.
4: ಓಕೆ, ಈಗ ನಿಮ್ಮ ಪ್ರಶ್ನೆ, ನಿಮ್ಮ ಫೋನ್ ಅಲ್ಲಿರೋ ಆಲ್ಬಮ್ ನಲ್ಲಿ ಅತಿ ಹೆಚ್ಚು ಫೋಟೋಗಳು ಯಾರದ್ದಿವೆ?
10: ನಮ್ಮ ಮನೆಯವರು ಎಲ್ಲರೂ ಫೋಟೋಸ್ ಇದೆ, ಜೊತೆಗೆ ನಾನ್ ಹಾಡಿರೋ ಫೋಟೋಗಳು ಬಹಳ ಜಾಸ್ತಿ
4: ಇದಾವೆ.
10: ನಾನು ವಿಡಿಯೋ ಮಾಡಿ ಮಾಡಿ.
4: ಓಕೆ, ಆ ಫೋಟೋಸ್ ಇದೆ, ಗ್ಯಾಲರಿ ತುಂಬಾ ತುಂಬಿದೆ.
10: ಹೌದು, ಜಾಸ್ತಿನೇ ಇದಾವೆ.
4: ಈಗ ಅದನ್ನ ಯಾರಾದ್ರೂ ನೋಡಿದಾಗ, ಈಗ ನೆಕ್ಸ್ಟ್ ಫೋಟೋ ತೆಗೆಯಕ್ ಹೋಗ್ಬೇಕು, ನಿಮ್ದು ಸ್ಪೇಸ್ ಫುಲ್ ಆಗಿರುತ್ತೆ, ಅವಾಗ ಏನ್ ಮಾಡ್ತೀರಾ, ಯಾವ್ದನ್ನ ಡಿಲೀಟ್ ಮಾಡ್ತೀರಾ?
10: ನನ್ನ ಹಾಡುಗಳು ಹಳೆ ಹಾಡುಗಳನ್ನ ತೆಗಿತೀನಿ, ಆಮೇಲೆ ಎಲ್ರು ಫೋಟೋಸ್ ಮಾತ್ರ ಇಟ್ಕೊಂಡಿರ್ತೀನಿ.
4: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
10: ಎಲ್ರಿಗೂ
4: ಸೇಮ್ ಕ್ವೆಶನ್ ಇಲ್ಲ, ಎಲ್ಲರೂ ರೆಡಿ ಆಗ್ಬಿಡ್ತೀರಾ, ಸೊ ಬೇರೆ ಬೇರೆ ಪ್ರಶ್ನೆ. ಖಂಡಿತ ಖಂಡಿತ. ಓಕೆ ಮಾ, ಥ್ಯಾಂಕ್ ಯು,
10: ಥ್ಯಾಂಕ್ ಯು.
4: ಸೂಪರ್ ಆಗಿ ಆನ್ಸರ್ ಮಾಡಿದ್ರು ನಮ್ಮ ಬೀನಾ ಮೇಡಮ್ ಅವರು. ಏನು ಇಲ್ಲ ಅಂದ್ರೆ ಅವ್ರು ಹಳೆ ಇದು ಏನು ವಿಡಿಯೋಸ್ ಹಳೇದು ಹಾಡನ್ನು ನಾನು ಮಾಡಿ ಹಾಕ್ತಾ ಇರ್ತೀನಿ, ಸೊ ಅದನ್ನು ಡಿಲೀಟ್ ಮಾಡಿ ಫ್ರೆಂಡ್ಸಿಂದ ಯಾವುದಾದ್ರೂ ನಾವು ಫೋಟೋ ತೆಗಿಬೇಕಾದ್ರೆ ಇರಬೇಕಾದ್ರೆ ಅದನ್ನು ನಾನು ಇಟ್ಕೊಳ್ತೀನಿ ಅಂತ ತಿಳಿಸ್ತಾ ಇದ್ರು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ ಕರೆ ಕಟ್ಟಾಯಿತು. ಓಕೆ, ಸೊ ಹಲೋ ಹಲೋ
11: ಹಲೋ,
4: ಗುಡ್ ಮಾರ್ನಿಂಗ್.
11: ಗುಡ್ ಮಾರ್ನಿಂಗ್,
4: ಗುಡ್ ಮಾರ್ನಿಂಗ್ ಶಾಂತಿನಿ ಮೇಡಮ್. ತಿಂಡಿ ಆಯ್ತಾ?
11: ತಿಂಡಿ ಆಯ್ತು ಮೇಡಮ್.
4: ಓಕೆ, ಏನ್ ಮಾಡಿದ್ರಿ
11: ಇವತ್ತು? ಅಕ್ಕಿ ರೊಟ್ಟಿ ಸೋರೆಕಾಯಿ ಪಲ್ಯ.
4: ಐ,
11: ತುಂಬಾ ಮಳೆ,
4: ತುಂಬಾ ಮಳೆ, ಮಳೆಗೆ ಅಕ್ಕಿ ರೊಟ್ಟಿ ಸೋರೆಕಾಯಿ ಪಲ್ಯ. ಓಕೆ, ಇವಾಗ ನಿಮಗೆ ಒಂದು ಏನು ತಲೆಗೆ ಹುಳ ಬಿಡ ಪ್ರಶ್ನೆ
11: ಬಿಡಿ ನೋಡೋಣ, ಅದಕ್ಕೆ ಪರಿಹಾರ ನೀವೇ ಕೊಡ್ತಾ ಹೋಗ್ತೀರಾ?
4: ಓಕೆ ಮಾ, ಅದು ಹುಟ್ಟೋದು ಸಮುದ್ರದಲ್ಲಿ ಆದ್ರೆ ಇರೋದು ನಿಮ್ಮ ಮನೆ ಅಡುಗೆ ಮನೆಯಲ್ಲಿ, ಏನದು?
11: ಉಪ್ಪು.
4: ಐ, ಸೂಪರ್ ಅಲ್ವಾ? ಸಮುದ್ರಕ್ಕೆ ಹೋದಾಗ ನೀವು ಅಕಸ್ಮಾತ್ ಆಗಿ ಬಾಯೊಳಗೆ ನೀರು ಹೋಗಿದುಂಟಾ?
11: ಹೋಗಿದೆ, ಹೋಗಿದ್ದುಂಟು. ಯಾವ್ದು ತಮಿಳ್ನಾಡಲ್ಲಿ ಇದೆಯಲ್ಲ, ಯಾವ್ದದು
4: ಮರೀನಾ ಬೀಚ್,
11: ಮರೀನಾ ಬೀಚ್ ಅಲ್ಲಿ ನಾವು ಒಂದ್ ಗ್ರೂಪ್ ಹೋಗಿದ್ವಿ, ನಮ್ಮನೆ ಫ್ರೆಂಡ್ಸ್ ನಾವೆಲ್ಲ ಇತ್ತೀಚೆಗೆ 2016-17 ಆ ಟೈಮಲ್ಲಿ, ಹದಿನಾರು ಅಲ್ಲ ಕರೋನಾ ಬರೋ ಟೈಮಲ್ಲಿ, 18-19 ಆ ಟೈಮಲ್ಲಿ. ಆ ಎಷ್ಟು ಒಂದ್ ಅಲೆ ಬಂದ್ಬಿಟ್ರೆ ಎಳ್ಕೊಂಡು ಹೋಗ್ಬಿಡತ್ತೆ ಅನ್ನೋದಕ್ಕೆ ನಿಜಕ್ಕೂ ಬಹಳ ಎದ್ರಕೊಂಡ್ಬಿಟ್ಟಿದೀನಿ. 2 ಸತಿ ಮುಂದಕ್ಕೆ ಹೋಗಿ ಮೂವ್ ಆಗಿ ಆಮೇಲೆ ಎಲ್ಲಾರು ಬಂದ್ ಇಟ್ಕೊಂಡ್ರು.
4: ಸೂಪರ್ ಸೂಪರ್,
11: ನೀರೆಲ್ಲ ಹೋಗಿತ್ತು, ತಲೆ ಮೇಲೆಲ್ಲ ಬಂದ್ಬಿಟ್ಟಿತ್ತು.
4: ಅಯ್ಯೋ ದೇವ್ರೆ, ಸೂಪರ್ ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಎಸ್ ಶಾಂತಿನಿ ಮೇಡಮ್ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ಹಾಗೆ ಅವರು ಕೂಡ ಮರೀನಾ ಬೀಚ್ ಅಲ್ಲಿ ಅವರು ಏನೋ ಮುಳುಗಿದ್ರಂತೆ, ಫುಲ್ ನೀರು ಕುಡ್ದಿದ್ದು ಆಯ್ತು ಅಂತ ತಿಳಿಸ್ತಾ ಇದ್ರು ಶಾಂತಿನಿ ಮೇಡಮ್ ಅವರು. ಓಕೆ, ಎಸ್, ಇವತ್ತಿನ ನಮ್ಮ ಟಾಪಿಕ್ ಏನು ಇಲ್ಲ, ಆಲ್ ಇನ್ ಒನ್ ರೌಂಡ್. ಸೊ ತಲೆಗೆ ಹುಳು ಬಿಡುವಂತಹ ಪ್ರಶ್ನೆ, ಹಾಗೆ ಫನ್ನಿ ಪ್ರಶ್ನೆ, ನಿಮ್ಮ ಲೈಫ್ ಸ್ಟೈಲ್ ಪ್ರಶ್ನೆ ಏನು ಇರುತ್ತೆ ಅಂತ ಹೇಳ್ತಾ ಈಗ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
13: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
12: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
13: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
12: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
13: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
14: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ಆಲ್ ಇನ್ ಒನ್ ರೌಂಡಿಗೆ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ. ಸೊ ತಲೆ ಹರಟೆ ಪ್ರಶ್ನೆಗಳು, ಫನ್ನಿ ಪ್ರಶ್ನೆಗಳು, ಹಾಗೆ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಈಗ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳೋಣ. ಹಲೋ, ಓಕೆ, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಈಗ ನಾನು ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಉತ್ತರವನ್ನು ನೀವು ಕೂಡ ಮೆಸೇಜ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ. ಒಂದು ಕೋಣೆಯಲ್ಲಿ ಮೂರು ಜನ ಇದ್ದಾರೆ, ಅದರಲ್ಲಿ ಒಬ್ಬ ಕುರುಡ, ಒಬ್ಬ ಮೂಗ, ಇನ್ನೊಬ್ಬ ಕಿವುಡ. ಈಗ ಮೂಗನಿಗೆ ಕಿವುಡನನ್ನು ಕೊಲೆ ಮಾಡಬೇಕು ಅಂತಿದೆ. ಹಾಗಾದರೆ ಮೂಗ ಅದನ್ನು ಕುರುಡನಿಗೆ ಹೇಗೆ ಹೇಳ್ತಾನೆ? ಇದು ಪ್ರಶ್ನೆ. ಮತ್ತೊಮ್ಮೆ ಹೇಳ್ತೀನಿ, ಒಂದು ಕೋಣೆಯಲ್ಲಿ ಮೂರು ಜನ ಇದ್ದಾರೆ, ಅದರಲ್ಲಿ ಒಬ್ಬ ಕುರುಡ, ಒಬ್ಬ ಮೂಗ, ಇನ್ನೊಬ್ಬ ಕಿವುಡ. ಈಗ ಮೂಗನಿಗೆ ಕಿವುಡನನ್ನು ಕೊಲೆ ಮಾಡಬೇಕು ಅಂತ ಇದೆ. ಹಾಗಾದರೆ ಮೂಗ ಅದನ್ನು ಕುರುಡನಿಗೆ ಹೇಗೆ ಹೇಳ್ತಾನೆ ಅನ್ನೋ ಪ್ರಶ್ನೆ. ಇದಕ್ಕೆ ನೀವು ಕೂಡ ಕರೆ ಮಾಡಿ ಉತ್ತರವನ್ನು ಕೊಡಬಹುದು ಅಥವಾ ಮೆಸೇಜ್ ಮುಖಾಂತರ ನಮಗೆ ತಿಳಿಸ್ಬೋದು ಅಂತ ಹೇಳ್ತಾ ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಕೇಳಿ, ವಾಪಸ್ ಬನ್ನಿ. ಎಸ್, ಎಂಜಾಯ್ ದ ಸಾಂಗ್.

0: Hello.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ, ಅದಕ್ಕೆ ಉತ್ತರವನ್ನ ನಮ್ಮ ಕೇಳುಗರು ಕಳಿಸಿದ್ದಾರೆ. ಶಾಂತಾ ಮೇಡಮ್ ಅವರು ಕೈಯಲ್ಲಿ ಆಕ್ಷನ್ ಮಾಡ್ತಾನೆ ಅಂತ. ಹೌದಾ? ಸರಿನಾ, ನೋಡೋಣ. ಆದರೆ ನೆಕ್ಸ್ಟು ನಮ್ಮ ಅನಂತ್ ರಾಜು ಸರ್, ನನಗಂತೂ ಗೊತ್ತಿಲ್ಲ ಮೇಡಮ್. ನಾನು ನಿಮ್ಮ ಆನ್ಸರೇ ಕೇಳ್ತಾ ಇದ್ದೀನಿ, ಆನ್ಸರ್ನ ಹೇಳಿ ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಅನಂತ್ ರಾಜು ಅವರು. ಹಾಗೆ ನೆಕ್ಸ್ಟು ಮತ್ಯಾರು ಓಕೆ, ಹಾಂ ನನಗೂ ಗೊತ್ತಿಲ್ಲ ಮೇಡಮ್ ಅಂತ ಆಶಾ ಅವರು ಕಳಿಸಿದ್ದಾರೆ. ಓಕೆ, ಈಗ ನಮ್ಮ ವೇದಾ ಮೇಡಮ್ ಅವರು ನೋಡೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ವೇದಾ ಮೇಡಮ್, ಕ್ವಶನ್ಗೆ ಉತ್ತರ ಸಿಕ್ತಾ?
2: ಪ್ರಶ್ನೆ ಕೇಳಿದ್ರಲ್ಲ.
1: ಹೌದು. ಇಲ್ಲ ಇಲ್ಲ, ಇದೆ, ನೀವು ಉತ್ತರವನ್ನ ಹೇಳ್ಬೋದು. ಮೂಗ
2: ಏನ್ ಮಾಡ್ತಾನಂದ್ರೆ, ಒಂದು ದಿಂಬನ್ ತಗೊಂಡ್ಬಂದು ಕುರುಡನ್ ಹತ್ರ ಮುಟ್ಟಿಸ್ಕೊಂಡು ಹೇಳ್ಕೊಡ್ತಾನೆ.
1: ಓಕೆ,
2: ಅಮುತ್ತೆ ಸಿಗುದಕ್ಕೆ ಇಟ್ಟು ಅವಾಗ ಕುರುಡ ಏನ್ ಮಾಡ್ತಾನೆ, ಬಂದು ಅವನು.
1: ಓಕೆ, ಯಾಕಂದ್ರೆ ಕುರುಡನಿಗೆ ಏನೂ ಕಾಣಲ್ಲ, ಮೂಗ ಹೇಳಿದ್ರು ಕೇಳಲ್ಲ.
2: ಗೊತ್ತಾಗತ್ತರಿ
1: ಅಲ್ವಾ,
2: ಬರೀತಾರೆ ಮಾಡ್ತಾನೆ, ದಿಂಬನ್ ತಕೊಂಡು ಅವನಿಗೆ ಏನು ಅಂತ ಪರಿಚಯ ಮಾಡ್ತಾನೆ. ಮೊದಲು ಗೊತ್ತಾಗುತ್ತದೆ
1: ಖಂಡಿತ,
2: ಮೂಗನ ಕುರುಡನ ಕೈಯಿಂದ ಹಿಂಗ ಮುಕ್ಕಿಸಿ ಈ ತರ ಹೇಳ್ಕೊಡ್ತಾನೆ. ಇವ್ನು ಕೊಲ್ಬೇಕು ಅಂತ.
1: ಸೂಪರ್, ಇದು ನಿಮ್ಮ ಉತ್ತರ. ಓಕೆ ಓಕೆ, ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ವೇದಾ ಮೇಡಮ್ ಉತ್ತರವನ್ನ ಕೇಳಿಸ್ಕೊಂಡ್ರಿ. ಸೊ ಇದಕ್ಕೆ ನನ್ನ ಉತ್ತರ ಏನಪ್ಪಾ ಅಂದ್ರೆ, ಮೂಗನಿಗೆ ಕಿವುಡನನ್ನ ಕೊಲ್ಬೇಕಾಗಿರೋದು ಹೌದು, ಅದನ್ನ ಕುರುಡನಿಗೆ ಹೇಳೋ ಅಗತ್ಯವೇ ಇರೋದಿಲ್ಲ. ಯಾಕಂದ್ರೆ ಕುರುಡನಿಗೆ ಏನು ಕಾಣಿಸಲ್ಲ, ಮೂಗನಿಗೆ ಹೇಳಿದ್ರು ಕೇಳೋದಿಲ್ಲ ಅಲ್ವಾ. ಸೊ ಪ್ರಶ್ನೆ ಸೂಪರ್ ಆಗಿತ್ತು. ಪ್ರಶ್ನೆ ಎಲ್ಲ ಮರ್ತೋಗಿರ್ತೀರಾ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಪ್ರಶ್ನೆ ನಾನು ನಿಮಗೆ ರಿಪೀಟ್ ಮಾಡ್ತೀನಿ. ಒಂದು ಕೋಣೆಯಲ್ಲಿ ಮೂರು ಜನ ಇರ್ತಾರೆ, ಅದರಲ್ಲಿ ಒಬ್ಬ ಕುರುಡ, ಒಬ್ಬ ಮೂಗ, ಇನ್ನೊಬ್ಬ ಕಿವುಡ. ಈ ಮೂಗನಿಗೆ ಕಿವುಡನನ್ನು ಕೊಲೆ ಮಾಡಬೇಕಾಗಿರುತ್ತೆ, ಹಾಗಾಗಿ ಮೂಗ ಅದನ್ನು ಕುರುಡನಿಗೆ ಹೇಗೆ ಹೇಳ್ತಾನೆ ಅಂತ. ಸೊ ಆನ್ಸರ್ ನಾನು ಹೇಳಿದಾಯಿತು. ಸೊ ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂಥರ ಹುಳ ಬಿಟ್ಟಂಗೆ, ಹೆಂಗೋ ಒಂಥರ ಇವತ್ತು ಟ್ವಿಸ್ಟಿಂಗ್ ಪೇಪರ್ ಇತ್ತು ಶ್ವೇತಾ ಅಂತಲೂ ಅಂದ್ಕೊಳ್ತಾ ಇರ್ತೀರಾ. ಓಕೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಕರೆ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಅಲ್ಲ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಸ್, ನಿಮಗೋಸ್ಕರ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಸಾಂಗನ್ನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮ ಮಧುರ ಗಾನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ

0: ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818182358083. ಸಂಖ್ಯೆ ಮತ್ತೊಮ್ಮೆ 0818285808383. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಶ್ರೋತೃಗಳೇ ನಮಸ್ಕಾರ. ನಾನು ನಿಮ್ಮ ಗೆಳೆಯ ಜನಾರ್ದನ ಪೈ, ಪ್ರೀತಿಯಿಂದ ಜೆ ಪಿ ನೀವು ಆಲಿಸ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ ಎಫ್ ಎಂ 90.8. ಭವಿಷ್ಯಕ್ಕಾಗಿ ಭರವಸೆಗಾಗಿ ನಮ್ಮ ಬಾನುಲಿ ಕಣ್ರಿ. ನನಗಿವತ್ತು ಒಂಥರ ಖುಷಿ ಖುಷಿಯಾಗಿದೆ, ಹಾಗೆಯೇ ಒಂದು ಸ್ವಲ್ಪ ನೋವು ಕೂಡ ಆಗಿದೆ. ಖುಷಿಯಾಗಿದೆ ಯಾಕೆ ಅಂದರೆ, ಕಳೆದ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಮಳೆ ಇಲ್ಲ ಮಳೆ ಇಲ್ಲ ಅಂಥೇಳಿ. ಸದ್ಯಕ್ಕೆ ನಮ್ಮ ಊರಿನ ಸುತ್ತಮುತ್ತ ಮಳೆ ಆಗ್ತಾ ಇದೆ, ಭಾಳ ಖುಷಿ ಕಣ್ರಿ. ನಮ್ಮ ಹೊಳೆಯಲ್ಲಿ ಸ್ವಲ್ಪ ನೀರು ಕೂಡ ಬಂದಿದೆ. ತುಂಗೆ ಸ್ವಲ್ಪ ನಗ್ತಾ ಇದ್ದಾಳೆ, ಭಾಳ ಖುಷಿಯಾಯಿತು. ಹಾಗೆ ಕರ್ನಾಟಕದ ಎಲ್ಲ ಕಡೆ ಮಳೆ ಆಗಲಿ, ಯಾಕೆ ಅಂದರೆ ಮಳೆ ಇದ್ದರೆ ತಾನೇ ಜೀವನ ಅನ್ನೋದು. ನೋವು ಯಾಕೆ ಅಂತ ಹೇಳಿದರೆ, ನನ್ನೊಬ್ಬ ಬಾಲ್ಯದ ಗೆಳೆಯ ನನ್ನೊಂದಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಅಕಾಲಿಕವಾಗಿ ಮರಣ ಹೊಂದಿದ್ರು ಪಾಪ. ಇವತ್ತವ್ರ ಮನೆ ಹತ್ರ ಹೋಗಿದ್ದೆ, ನಾನು ನೋಡಿದಿರಿ ಎಷ್ಟೊಂದು ಜನ ಗೊತ್ತಾ, ಆಶ್ಚರ್ಯ ಆಯಿತು. ಯಾಕೆಂದರೆ ನಾವು ಬಿಟ್ಟು ಹೋಗೋದು ಅದು ಒಂದೇ ಕಣ್ರಿ. ಒಂದು ಕಡೆ ಒಬ್ಬರು ಸಾಹಿತಿ ಬರೀತಾರೆ, ಒಳಿತು ಮಾಡು ಮನುಜ ನೀನಿರುವುದು 4 ದಿವಸ, ಒಳಿತು ಮಾಡು ಮನುಜ ನೀನಿರುವುದು 4 ದಿವಸ. ಒಳ್ಳೆ ಕೆಲಸ ಮಾಡಿದರೆ ಇದೇ ರೀತಿ ಕಣ್ರಿ, ಹೋಗ್ತಾ ಹೋಗ್ತಾನೂ ಕೂಡ ಜನ ನಮ್ಮನ್ನು ಗುರುತಿಸ್ತಾರೆ, ಅದೇ ಅಲ್ವಾ ಬದುಕಿನ ಅರ್ಥ. ನಾನು ಇವತ್ತು ಹೊರಟಿದ್ದು ಆ ತುಂಗೆಯ ಮಡಿಲಲ್ಲಿ, ಒಂದು ಅದ್ಭುತವಾದ ಊರು ಕಣ್ರಿ ಶಿವಮೊಗ್ಗಕ್ಕೆ ಅತ್ಯಂತ ಹತ್ತಿರವಾದದ್ದು. ನಮಗೆಲ್ಲ ರಾಜ್ಯಕ್ಕೆ ಮಾತ್ರ ಪ್ರಸಿದ್ಧಿಯಲ್ಲ ಈ ಊರು, ಇಡೀ ದೇಶ ಹೊರ ದೇಶಗಳಲ್ಲೂ ತನ್ನ ಛಾಪು ಮೂಡಿಸಿದ ನಾಡಿದು. ನನ್ನ ಮಿತ್ರರಾದ ಶ್ರೀನಿಧಿಯವರು, ನನ್ನ ಮಿತ್ರರಾದ ಶ್ರೀನಿಧಿಯವರು ನನ್ನ ಒಂದ್ಸತಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ. ನಾನು ಕೇಳಿದೆ, ಶ್ರೀನಿಧಿಯವರೇ ನಿಮ್ಮೂರಲ್ಲಿರೋ ಪ್ರತಿಭೆ ಇದ್ದರೆ ನನಗೆ ದಯವಿಟ್ಟು ತಿಳಿಸಿ ಅಂಥೇಳಿ. ಅವರು ಹಾಗೆ ನನ್ನನ್ನು ಕರೆದಿದ್ದರು, ಮತ್ತೂರಿಗೆ ಎಂಟ್ರಿ ಕೊಟ್ಟೇರಿ. ಮತ್ತೂರಿಗೆ ಎಂಟ್ರಿ ಕೊಡ್ತಾ ಶಿವಮೊಗ್ಗದಿಂದ ಎರಡು ಕಡೆ ಉತ್ತಮವಾದ ತೋಟಗಳು, ಒಳ್ಳೆ ಗಾಳಿ, ಒಂಥರ ರೀ ಒಳಗೆ ಹೋದ್ರೇ ಸಾಕು, ಯಾವುದೋ ಆಧ್ಯಾತ್ಮಿಕ ಚಿಂತನೆಯ ಸೆಂಟ್ರಿಗೆ ಹೋದಂಗೆ ಆಯಿತು ನನಗೆ. ನಿಜವಾಗಲೂ ನನಗೆ ಅನೇಕರು ಮಿತ್ರರಿದ್ದಾರೆ ಅದರಲ್ಲಿ. ಮೊದಲನೇದಾಗಿ ಶ್ರೀನಿಧಿಯವರೇ, ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದರೆ ನಿಮಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಮಿತ್ರರಾದ ಪಟ್ಟಾಭಿಯವರು, ಪಟ್ಟಾಭಿಯವರು ನನ್ನ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರು ಕೂಡ. ಶ್ರೋತೃಗಳೇ ನಿಮಗೆ ಗೊತ್ತಿರಲಿ, ಮತ್ತೂರು ಒಂದು ವಿಶೇಷ ಸಂಸ್ಕೃತಿ, ಸಂಸ್ಕೃತಕ್ಕೆ ಇಡೀ ಪ್ರಪಂಚದಲ್ಲೇ ಪರಿಮಳ ಬೀರಿದ ಸೆಂಟ್ರ್ ಕಣ್ರಿ. ರಿಯಲಿ ಅಲ್ಲಿ ಹೋಗ್ತಾ ಇದ್ರೇ ಸಾಕು ಒಂಥರ ಅವ್ಯಕ್ತ ಖುಷಿ ಆಗುತ್ತೆ. ಅಲ್ಲಿ ಎಂಟ್ರಿ ಆದಾಗ 4 ಜನ ನನ್ನ ಮಿತ್ರರು ಹಾಡುಗಾರರು ಸಿಕ್ಕಿದ್ರು. ಒಬ್ರಿಗಿಂತ ಒಬ್ಬರು ಅದ್ಭುತವಾಗಿ ಹಾಡ್ತಾರೆ ಕಣ್ರಿ. ಹಾಡು ಕೇಳ್ತಾ ಇದ್ರೆ ಊಟ ಕಾಫಿ ತಿಂಡಿ ಕೂಡ ಮಾಡಲಿಕ್ಕೆ ಮನಸ್ಸು ಬರಲ್ಲ ಶ್ರೋತೃಗಳೇ. ಆದ್ದರಿಂದ ನಿಮಗೆ ನಾನು ಇವತ್ತು ಈ ಹಾಡನ್ನ ಲೈವ್ ಶೋನಲ್ಲಿ ಕೂತಿದ್ದೀನಿ. ನೀವು ಹಾಡು ಕೇಳ್ತಾ ಇರಬೇಕು, ಹಾಗೆ ಅಭಿಪ್ರಾಯವನ್ನು ಹೇಳ್ತಾ ಇರಬೇಕು. ನೀವು ಕೂಡ ಒಂದು ಹಲೋ ಅಂದರೆ ಬಹುಶಃ ಈ ಹಾಡುಗಾರರು ಬಹುಶಃ ಖುಷಿಯಾಗುತ್ತೆ. ಯಾಕೆಂದರೆ ಕಲಾವಿದರಿಗೆ ಬೇಕಾಗಿರೋದೆ ಅದೇ ಅಲ್ವಾ, ನಿಮ್ಮ ಒಂದು ಚಪ್ಪಾಳೆ, ನಿಮ್ಮ ಒಂದು ಹಾರೈಕೆ ಕೇಳಿ. ಒಂದು ಗ್ರೂಪ್ ಸಾಂಗನ್ನು ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಇದ್ದೀನಿ.
1: ಸರ್ವೇಶಾಂ ನಮಸ್ಕಾರ. ನಾವಿಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರಕೃತಿಯ ಸೊಬಗನ್ನು ವರ್ಣಿಸುವ ಒಂದು ಹಾಡನ್ನು ಹಾಡ್ತಾ ಇದ್ದೀವಿ. ಇದರ ರಚನೆ ಹೊಸಹಳ್ಳಿಯ ಶ್ರೀ ರಾಜಾರಾಮ್ ಮೂರ್ತಿಯವರು, ಸಂಗೀತ ಸಂಯೋಜನೆ ಶ್ರೀ ಲಕ್ಷ್ಮೀ ಕೇಶವ ಅವರು ನಮ್ಮ ಮತ್ತೂರಿನವರೇ ಆಗಿದ್ದಾರೆ. ಈ ಹಾಡನ್ನು ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇವೆ.

0: ಸೊತ್ತುಗಳೇ ಕೇಳಿದ್ರಲ್ವಾ, ನೋಡಿ ಆ ಮೂರು ಹೆಣ್ಮಕ್ಕಳ ವಿಶೇಷ ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಮಾಜ ಅಥವಾ ನಾವುಗಳು ಹೇಗೆ ಅಂದರೆ, ಫಸ್ಟ್ ತನ್ನ ಹೆಸರು ತಾನು ಅಂತ ಇರುವ ಈ ಬದುಕಿನಲ್ಲಿ ಅವರು ಮುಟ್ಟಿದ್ದು ಶಿವಮೊಗ್ಗೆಯನ್ನು, ನಂತರ ಮುಟ್ಟಿದ್ದು ಜಿಲ್ಲೆಯನ್ನು, ನಂತರ ಮುಟ್ಟಿದ್ದು ಕರ್ನಾಟಕವನ್ನು, ನಂತರ ಮುಟ್ಟಿದ್ದು ತಮಗೆ ಜನ್ಮ ಕೊಟ್ಟ ಮತ್ತೂರನ್ನು, ಪಕ್ಕದಲ್ಲಿರುವ ಹೊಸಳ್ಳಿಯನ್ನು. ನೋಡಿ ಅದೇ ಸ್ವಾರ್ಥರಹಿತ ಬದುಕು ಎಷ್ಟು ಪರಿಮಳವಾಗಿರುತ್ತೆ ಅಂತ ಹೇಳಿದರೆ, ಆದ್ದರಿಂದ ಮತ್ತೂರಿಗೆ, ಮತ್ತೂರಿನ ಎಲ್ಲ ಜನಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮತ್ತೂರು ನೀವು ಒಂಥರ ವಿಶೇಷವಾದ ಸ್ಥಳ ಕೂಡ, ಅದು ಬಹುಶಃ ಸುಮಾರು ದೇವರುಗಳು ಕೂಡ ಅಲ್ಲೇ ನೆಲೆಸಿರ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲ ಸಮಸ್ತ ಮತ್ತೂರಿನ ನಾಗರಿಕರಿಗೆ, ಶ್ರೀನಿಧಿ ಪಟ್ಟಾಭಿಯವರಾಗಲಿ, ಅನೇಕರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ, ಶ್ರೋತೃಗಳೇ ನೀವು ಆಲಿಸ್ತಾ ಇದ್ದೀರಾ ಈ ಕಾರ್ಯಕ್ರಮ. ನೋಡಿ ನಿಮಗೆ ನಾನು ಆಗಲೇ ಹೇಳಿದೆ, ನಮ್ಮ ರೇಡಿಯೋ ನಂಬರ್ಗೆ ತಾವು ಕಾಲ್ ಮಾಡ್ಬೋದು. ಈ ಹಾಡುಗಾರರಿಗೆ, ಈ ಸಂಗೀತಗಾರರಿಗೆ ಬೇಕಾಗಿರೋದು ಒಂದು ಒಳ್ಳೆ ನೆಲೆ ಅಲ್ವಾ? ನಮ್ಮ ನಂಬರ್ 9686096279. ಲೈವ್ ಶೋನಲ್ಲಿ, ನೇರ ಶೋನಲ್ಲಿ ನಾನಿದ್ದೀನಿ. ಈಗ ಮತ್ತೂರಿನ ಇನ್ನೊಂದು ಪ್ರತಿಭೆಯನ್ನು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ. ಶ್ರೋತೃಗಳೇ, ಹೆಸರು ಶಿವಕುಮಾರ್ ಅಂತ ಹೇಳಿ, ಒಳ್ಳೆ ಹಾಡ್ತಾರ್ರಿ. ನಾನು ಮತ್ತೂರಿಗೆ ಹೋದಾಗ ಅವರ ಹಾಡು ಕೇಳ್ತಾನೆ ಖುಷಿಯಾಗ್ಬಿಟ್ಟೆ. ನಮ್ಮ ಶ್ರೋತೃಗಳಿಗೆ ಇವರನ್ನು ಪರಿಚಯ ಮಾಡಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದ್ದೆ. ಶಿವಕುಮಾರ್ ಅವರೇ, ವೆಲ್ಕಮ್ ಟು ದ ಶೋ, ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಥ್ಯಾಂಕ್ ಯು ಶಿವಕುಮಾರ್.
1: ಥ್ಯಾಂಕ್ ಯು ಸರ್.
0: ಮುಂದೆ ಬನ್ನಿ ಸ್ವಲ್ಪ. ಇನ್ನು ಇವತ್ತು ನಿಮ್ಮ ಹಾಡು ಯಾವುದು, ಆ ಹಾಡಿನ ಸಾಹಿತ್ಯ ಯಾರು ಇದ್ದರೆ ಒಂಚೂರು ಪರಿಚಯ ಮಾಡಿಕೊಟ್ಟು ನೀವು ಹಾಡಬಹುದು ಪ್ಲೀಸ್.
1: ನಾನೀಗ ಹಾಡುತ್ತಿರುವ ಹಾಡು ಶ್ರೀ ಮಂಜುನಾಥ ಚಿತ್ರದ ಆನಂದ ಪರಮಾನಂದ, ಸಾಹಿತ್ಯ ಹಂಸಲೇಖ ಅವರು, ಸಂಗೀತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
0: ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ, ಬ್ರೇಕ್ ಅಲ್ಲ, ಅವರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ, ಮಾತಾಡಿ. ಹಲೋ,
2: ಇದ್ದೀನಿ.
0: ಹಾ, ಮಾತಾಡಿ.
2: ಸ್ಪಾಟ್ ಲೈಟ್ ನಲ್ಲಿ ಒಳ್ಳೆ ಕಾರ್ಯಕ್ರಮ ತಂದಿದ್ದೀರಾ.
0: ಥ್ಯಾಂಕ್ ಯು ಸರ್.
2: ನಿಜವಾಗ್ಲೂ ಸಂತೋಷ ಅನ್ನಿಸ್ತು.
0: ಓಕೆ,
2: ನಮ್ಮ ಒಂದು ವಿಶೇಷ ಅಂದ್ರೆ ಮತ್ತೂರು ಅಂತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ, ಶಿವಮೊಗ್ಗ ಜಿಲ್ಲೆಗೆ, ಭಾರತಕ್ಕೆ ಒಂದು ಹೆಮ್ಮೆಯ ಸ್ಥಳ. ಯಾಕಂದ್ರೆ ಇವತ್ತಿಗೂ ಕಲೆ, ಸಾಹಿತ್ಯ, ಸಂಸ್ಕೃತಿ, ಅದರಲ್ಲೂ ಎಲ್ಲಾ ಭಾಷೆಗೆ ಬೇರಾಗಿರುವಂತ ಸಂಸ್ಕೃತವನ್ನು ಉಳಿಸಿ ಬೆಳೆಸಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಆಧ್ಯಾತ್ಮಿಕವಾಗಿ ನಮ್ಮ ಸಂಗೀತ ಕ್ಷೇತ್ರಕ್ಕೂ ಒಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಗಮಕ ಕಲೆ ಅಂತಕ್ಕಂಥದ್ದು ಬಹಳ ವಿರಳ, ಅದು ಅಲ್ಲಿನ ಜನ ಅಲ್ಲಿ ಮಾಡ್ತಾರೆ. ಮತ್ತೂರು ಜೊತೆಗೆ ಹೊಸಹಳ್ಳಿಯಲ್ಲೂ ಕೂಡ ಎರಡಕ್ಕೂ ಒಂದಕ್ಕೊಂದು ಬೆಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ತುಂಬಾ ಸಂತೋಷ ಅನ್ಸುತ್ತೆ. ನಾನು ಶಿವಮೊಗ್ಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೋಡಿದ್ದೇನೆ. ಅಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮತ್ತೂರು ಮತ್ತು ಇವರು ಹೊಸಹಳ್ಳಿ ಅವರು ಇಬ್ರು ನೀಡ್ತಾರೆ. ಹಿನ್ನೆಲೆ ಗಾಯನ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಯಾವುದೇ ಇರ್ಲಿ, ಒಟ್ಟಿನಲ್ಲಿ ನಮ್ಗೆ ಮತ್ತೂರು ಮತ್ತೆ ಹೊಸಹಳ್ಳಿ ಅಂತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿಯ ಪ್ರತೀಕ ಕ್ಷೇತ್ರಗಳಾಗಿವೆ. ಅವರು ಇಂದಿನ ಪೀಳಿಗೆಗಲ್ಲ, ಈಗಿನ ಪೀಳಿಗೆಗಲ್ಲ, ಮುಂದಿನ ಪೀಳಿಗೆಗಳು ಸಹ ತಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಅವರು ಪಸರಿಸ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷ ಅನ್ಸುತ್ತೆ ಸರ್. ಇವತ್ತು ಎಫ್ ಎಂ ಮೂಲಕ ನೀವು ಇದನ್ನ ಮತ್ತಷ್ಟು ಬೆಳಕಿಗೆ, ಪ್ರಖರತೆಗೆ ತರ್ತಾ ಇದ್ದಾರೆ. ತುಂಬಾ ಸಂತೋಷ ಅನ್ನಿಸ್ತಿದೆ
0: ಸರ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೂರು ನೀವು ಆಲಿಸ್ತಾ ಇದ್ದೀರಿ ಕಾಣುತ್ತೆ. ನೋಡಿ ನಮ್ಮ ಶ್ರೋತೃಗಳು ಹೇಳಿದ್ರು ಮತ್ತೂರಿನ ಗಂಧ ಹೇಗಿದೆ ಅಂತೇಳಿ. ನಿಜವಾಗ್ಲೂ ಬಹಳ ಹೆಮ್ಮೆ ರೀ ಮತ್ತೂರು ನಮ್ಮ ಜೊತೆಗೆ ಜೋಡಿಸ್ಕೊಂಡಿರೋದು. ಯಾಕೆಂದ್ರೆ ಸಂಸ್ಕೃತವನ್ನ ಮೇಲ್ ಹರಡಿ ಅದರ ಏನು ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಪರಿಚಯಿಸಿದ ನಾಡು ಮತ್ತೂರು. ಮತ್ತೂರಿನ ಸಮಸ್ತ ನಾಗರಿಕರಿಗೆ, ಹಿರಿಯರಿಗೆ, ಮಾತೆಯರಿಗೆ ಮತ್ತೊಮ್ಮೆ ನಾನು ನಮಸ್ತ. ಶಿವಕುಮಾರ್, ತಾವು ತಮ್ಮ ಹಾಡನ್ನು ಪ್ರಾರಂಭ ಮಾಡ್ಬೋದು. ಓ ಎಸ್,

0: ಸುಮಾರು ಸತಿ ಹೇಳಿದೆ, ಬೇಜಾರಾಗ್ಬೇಡಿ ಶಿವಕುಮಾರ್, ನಾನು ಇರೋದೇ ಹೀಗೆ, ನೆನ್ಕೊಂಡು ಬರಬೇಡಿಯಪ್ಪ, ಹಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು, ಕೇಳಲೇ ಇಲ್ಲ ರೀ. ಹಠ ಬಿಡದ ಈ ಯುವಕ ಬಂದು ಹಾಡಿದ್ದು ಆನಂದ ಪರಮಾನಂದ ಅಂತೇಳಿ ಒಬ್ರು ಕಾಲ್ ಮಾಡ್ತಾ ಇದ್ದಾರೆ. ಕೇಳುವ, ನಮಸ್ಕಾರ
1: ಸರ್. ನಮಸ್ಕಾರ.
0: ನಾರಾಯಣ್ ಅವರಲ್ವಾ? ನಾರಾಯಣಪ್ಪನವರೇ, ನನ್ನ ಗೌರವಪೂರ್ಣ ನಮಸ್ಕಾರಗಳು, ಹೇಳಿ ಸರ್.
1: ಸರ್ ಸರ್ ತಮಗೂ ಕೂಡ ನನ್ನ ಶಿರಸಷ್ಟಾಂಗ ನಮಸ್ಕಾರಗಳು.
0: ಅಯ್ಯಯ್ಯೋ, ಸಂಕೋಚ ಮಾಡಬೇಡಿ ಸರ್, ಹೇಳಿ ಸರ್.
1: ಸರ್ ನಮಗ ನಿಮ್ಗೆ ಸೇತುವೆ ಕಟ್ಟಿದ ಎಫ್ ಎಂ ವಾಹಿನಿಗೆ ನಂದೊಂದು ನಮಸ್ಕಾರಗಳು.
0: ವೆರಿ ಸೋ ಸ್ವೀಟ್ ಆಫ್ ಯು ಸರ್, ಸೋ ಸ್ವೀಟ್.
1: ಆಮೇಲೆ ಸರ್ ಮೊದಲೇ ಹಾಡಿದ್ರಲ್ಲ ಮಕ್ಕಳು, ಕರುಣಾನಂದ ಸರ್ ಸಾಹಿತ್ಯ ರಚಿಸಿದವರಿಗೆ, ನಮ್ಮ ಶಿವಮೊಗ್ಗ ಬಗ್ಗೆ ಸಾಹಿತ್ಯ ರಚಿಸಿದವರಿಗೆ ನಮ್ಮ ನಿಮ್ಮೆಲ್ಲರ ಅಭಿನಂದನೆಗಳು ಸರ್.
0: ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಹುಡುಗ ಹೆಂಗಾಡ್ದ ಶಿವಕುಮಾರ? ಆನಂದ ಪರಮಾನಂದ, ಒಂದ್ ಲೈನ್ ಹಾಡಿ ಮತ್ತೆ ಕೇಳಿ ನಾರಾಯಣ್, ಕೇಳಿ ಮತ್ತೊಂದ್ ಲೈನ್.
1: ತುಂಬಾ ಅದ್ಭುತವಾಗಿ ಸರ್, ತುಂಬಾ ಅದ್ಭುತವಾಗಿ ಹಾಡಿದ್ರು ಅವರು. ಅದು ಸಿನಿಮಾ ಹಾಡೋ ಮತ್ತು ಹಂಸಲೇಖರ್ ಅವ್ರ ರಚನೆ ತುಂಬಾ ಅದ್ಭುತವಾಗಿ ಹಾಡಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಅದು ಸಾಹಿತ್ಯನೂ ತುಂಬಾ ಅದ್ಭುತವಾಗಿದೆ. ಆ ಮಕ್ಕಳ ಆಡಿದ್ದು ತುಂಬಾ ಚೆಂದಾಗಿತ್ತು ಸರ್. ಇದೊಂದು ಕಾರ್ಯಕ್ರಮ ನೀವು ತಂದಿರಲ್ಲ ಸರ್, ಅದಕ್ಕೆ ಒಂದು ಒಳ್ಳೆ ವಿವರಣೆ ಕೊಟ್ಟು ನೀವು ಹೇಳ್ತಿರಲ್ಲ ಸರ್.
0: ನಮಸ್ಕಾರ, ಥ್ಯಾಂಕ್ ಯು ಸರ್.
1: ತುಂಬಾ ತುಂಬಾ ಸಂತೋಷ ಸರ್. ನಾನು ಸಂಗೀತಮಯವಾಗಿ ಅವರು ಇದು ಕ್ಲಾಸಿಕಲ್ ಆಗಿ ಹಾಡಿದ್ರು ಅಂತ ಕಾಣುತ್ತೆ, ತುಂಬಾ ಅದ್ಭುತವಾಗಿತ್ತು ಸರ್. ನಾನು ಸಂಗೀತ ಕಲಿಯ ಪ್ರಯತ್ನ ಮಾಡಿದ್ದೆ ಸರ್.
0: ಓಕೆ,
1: ನಮ್ಮ ಹಣೆ ಬರ ಅದು ಆಗ್ಲಿಲ್ಲ.
0: ನೀವು ಪ್ರಯತ್ನ
1: ಆಗ್ಲಿಲ್ಲ ಸರ್, ತುಂಬಾ ನಾ ಪ್ರಯತ್ನ ಮಾಡಿದ್ದಹುದು, ಆದ್ರೆ ಸಂಗೀತ ಕಲೀಲಿಕ್ಕೆ ಆಗಿಲ್ಲ ಸರ್. ಆ ಮಕ್ಕಳು ಕಲ್ತು ಹಾಡ್ತಾರೆ ಅಂದ್ರೆ ಅವರನ್ನು ಹೆತ್ತವರು ಮಹಾ ಪುಣ್ಯವಂತರು
0: ಸರ್.
1: ಆಮೇಲೆ ಈ ಸಂಗೀತ ಈ ಸುದೆ ಹಿಂಗೆ ಮುಂದುವರಿಲಿ ಸರ್, ಬಹಳ ಸಂತೋಷ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ನಾರಾಯಣಪ್ಪನವರೇ. ನಿಮ್ಮ ಅನಿಸಿಕೆ ಕೂಡ ನೀವು ಹಾಕ್ಬೇಕು ನನ್ಗೆ. ನನ್ಗೆ ನಿಮ್ಮ ಅನಿಸಿಕೆನ ನಾನು ನೋಡ್ತಾ ಇದ್ದಾಗ ನಾನು ಇನ್ನು ಒಳ್ಳೆ ಕಾರ್ಯಕ್ರಮ ತರಬಹುದು, ಇದು ಬಹುಶಃ ಜನಗಳಿಗೆ ತಲುಪಿದೆ ಅಂತ ಆಗುತ್ತೆ. ನಾರಾಯಣಪ್ಪನವರೇ, ನಮ್ಮ ನಂಬರ್ ನಿಮ್ಗೆ ಗೊತ್ತಿದೆ ಅಲ್ವಾ? ಇದೇ ನಂಬರ್
1: ಗೊತ್ತಿದೆ ಸರ್, ಗೊತ್ತಿದೆ ನನಗೆ. ವಾಟ್ಸಪ್ ಸರಿಯಾಗಿ ಬರೆಯಕ್ ಬರಲ್ಲ ಸರ್, ನಾನು ವಿದ್ಯಾವಂತ ಅಲ್ಲ ಸರ್, ಅವಿದ್ಯಾವಂತ.
0: ಏ ಇಲ್ಲ ಇಲ್ಲ, ನೀವು ಓದ್ದವರೆಲ್ಲ ನೋಡಿ, ಒಂದು ಇದಿದೆ ಅಲ್ಲ, ಒಂದು ಹಳೆಯದಲ್ಲಿ ನನ್ನ ಅಮ್ಮ ಹೇಳ್ತಾ ಇದ್ರು, ಏನು ಓದಿ ಓದಿ ಕೂಚ್ಬಿಟ್ಟ, ಓದಲಿಲ್ಲ ನಮ್ಮ ರೈತ, ಅನ್ನ ಕೊಟ್ಟ ಅಂತೇಳಿ ನನ್ನಮ್ಮ ಅವಾಗ ಇದ್ನ 50 ವರ್ಷದ ಹಿಂದೆ, ಓದಿ ಓದಿ ಮರುಳಾದ ಕೂಚುಬಟ್ಟ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ. ಸರ್ ನೀವೇ ಸರ್ ಓದದಂದ್ರೆ ಡಿಗ್ರಿ ಅಲ್ಲ ಸರ್, ಮನಸ್ಸು.
1: ತುಂಬಾ ಒಳ್ಳೆ ಮಾತಾಡಿದ್ರಿ ಸರ್, ಇವತ್ತು ಇಂಥ ಮಾತಾಡೋರ್ಗ ತುಂಬಾ ಕಮ್ಮಿ ಜನ ಸರ್. ಆಮೇಲೆ ಅವತ್ತು ನೀವು ಒಂದ್ ಎರಡ್ ಸಲ ಹಾಡು ಹಾಡಿದ್ದ ತುಂಬಾ ಮೆಚ್ಕೊಂಡ್ರಿ, ಇವತ್ತೊಂದ್ ಎರಡ್ ಸಲ ಹಾಡು ಹೇಳ್ಬೇಕು ಅಂತ ನಂಗೆ ಆಸೆ ಇದೆ ಸರ್.
0: ಹಾಡಿ
1: ಸರ್. ಹೇಳ, ನಾನೇ ಬರ್ದಿದ್ದಂತ ಹೇಳ ಸರ್.
0: ಹೇಳಿ.
1: ನೀತಿಗೆ ನಾವು ತಲೆ ಬಾಗುವೆವು, ನ್ಯಾಯಕ್ಕೆ ನಾವು ಕೈ ಮುಗಿಯುವೆವು, ಹಿರಿಯರ ಪಾದಕ್ಕೆ ಎರಗುವ ನಾವು ಜನಹಿತವನ್ನೇ ಬಯಸುವೆವು, ಜನಹಿತವನ್ನೇ ಬಯಸುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು, ಜನಪದ ಗಾಯಕರು ನಾವು, ಜನಗಳ ಸ್ನೇಹಿತರು. ಏನೇ ಬರಲಿ ಒಗ್ಗಟ್ಟಿರಲಿ ಎನ್ನುತ್ತ ನಾವು ನಡೆಯುವೆವು, ದುಡಿಮೆಯ ದೇವರು ಎನ್ನುವ ತತ್ವ ನಾಡಿಗೆ ನಾವು ಸಾರುವೆವು, ಗೌರವದಿಂದ ನಡೆಯುವ ಜನರನ್ನು ಗೌರವದಿಂದಲೇ ನೋಡುವೆವು, ಗೌರವದಿಂದಲೇ ನೋಡುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು, ಜನಪದ ಗಾಯಕರು ನಾವು, ಜನಗಳ ಸ್ನೇಹಿತರು. ದ್ವೇಷದ ಗೋಡೆಯ ಕೆಡವುತ ನಾವು ಸ್ನೇಹದ ಸೇತುವೆ ಕಟ್ಟುವೆವು, ಸತ್ಯದ ಹಾದಿಯ ಹುಡುಕುತ ನಾವು ನೆಮ್ಮದಿ ಜೀವನ ಬಯಸುವೆವು, ನೆಮ್ಮದಿ ಜೀವನ ಬಯಸುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು, ಜನಪದ ಗಾಯಕರು ನಾವು, ಜನಗಳ ಸ್ನೇಹಿತರು.
0: ನಾರಾಯಣಪ್ಪನವರೇ, ಥ್ಯಾಂಕ್ ಯು ವೆರಿ ಮಚ್. ನೀವು
1: ಥ್ಯಾಂಕ್ ಯು ಸರ್. ಸಮಯದ ಅಭಾವ ನಮಗೆ ಗೊತ್ತಾಯ್ತು ಸರ್, ಸಮಯದ ಅಭಾವ ಇದೆ
0: ನಮ್ಗೆ. ಅವರು ಕಾಯ್ತಾ ಇದ್ದಾರೆ ಹಾಡು. ನೋಡಿ ನೀವು ಅವಿದ್ಯಾವಂತರು ಅಂದ್ರಿ, ನಿಮಗೆ ಜಾನಪದ ಹಿನ್ನೆಲೆ ಕೂಡ ಗೊತ್ತಿದೆ. ಒಳ್ಳೇದಾಗ್ಲಿ ಕಾಲ್ ಮಾಡಿದಕ್ಕೆ.
1: ಸಂತೋಷ, ತುಂಬಾ ಸಂತೋಷ. ನಾನು ಕೇಳ್ತಾನೆ ಇರ್ತೀನಿ, ನಿಮ್ ಕಾರ್ಯಕ್ರಮ ಬಿಡೋದೇ ಇಲ್ಲ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ತುಂಬಾ ಸಂತೋಷ, ಅವಕಾಶಕ್ಕಾಗಿ ಸಂತೋಷ ಸರ್. ಇನ್ನು ಮುಂದುವರಿಲಿ, ಹೀಗೆ ಮುಂದುವರಿಲಿ ಸರ್. ಇದು
0: ಆಯ್ತು ಆಯ್ತು. ಶಿವಕುಮಾರ್ ಒಂದು ಲೈನ್ ಅನ್ನ, ಒಂದು ಫಸ್ಟ್ ಒಂದು ಲೈನ್ ಹಾಡ್ಬಿಡಿ ಶಿವಕುಮಾರ್, ಒಂದು ಸ್ಟಾಂಜ ಹಾಡಿ ನೋಡ.
2: ಆನಂದ ಪರಮಾನಂದ, ಪರಮಾನಂದ, ತಾಯಿ ತಂದೆ.

0: ಶ್ರೋತೃಗಳೇ, ಆನಂದ ಪಡ್ತಾ ಇದ್ದೀರಿ ಅಂತ ನನ್ನ ಭಾವನೆ. ಅದ್ಭುತ ಅಲ್ಲೇನ್ರಿ, ಎಲ್ಲೋ ಎಲ್ಲೋ ಒಂದ್ ಕಡೆ ಮತ್ತೂರಲ್ಲಿ ಕೂತಿತ್ರಿ. ನಿಜವಾಗ್ಲೂ ಇಂಥ ಪ್ರತಿಭೆಗಳು ನನಗೆ ಸಹಕರಿಸಿದ ಶ್ರೀನಿಧಿ ಅವರೇ, ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ರೆ ನಿಮ್ಗೆ ಮತ್ತೊಂದು ನಮಸ್ಕಾರ. ನೀವು ಅವತ್ತು ಅಲ್ಲಿ ಬಂದಾಗ ನನಗೆ ಚಾ ಕೊಡ್ಲಿಲ್ಲ ಶ್ರೀನಿಧಿ ಅವರೇ, ನಿಮಗೆ ಇದ್ರ ಬಗ್ಗೆ ಸಿಟ್ಟಿದೆ. ನಿಮ್ಮ ಚಾಳಿ ಸದ್ಯಕ್ಕೆ ಬಿಟ್ಟಿದ್ದೀನಿ, ನೀ ಹೇಳ ನೀನು ಸ್ವಲ್ಪ ಹೊತ್ತಿಗೆ ನೀ ಬಾರಮ್ಮ. ಶ್ರೋತೃಗಳೇ, ಇನ್ನೊಂದು ಪ್ರತಿಭೆಯ ಪರಿಚಯ ಮಾಡಿಕೊಡ್ತೀನಿ ನಾನು. ಯಥಾರಾಜ ತಥಾ ಪ್ರಜಾ, ನನಗೆ ಒಬ್ಬ ಒಳ್ಳೆ ಅಪ್ಪನಿಗೊಂದು ಒಳ್ಳೆ ಮಗಳು ಕೂಡ, ಹೆಸರು ಕೀರ್ತನಾ ಅಂಥೇಳಿ ಹಾಡ್ತಾ ಇದ್ರೆ ನಿಜವಾಗ್ಲೂ ಸಂಡೇ ಚೇರ್ ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಬರಲ್ಲ. ಕೀರ್ತನಾ ಅವರೇ ನಮಸ್ಕಾರ.
1: ನಮಸ್ತೆ.
0: ಯಾವ ಹಾಡು ಹಾಡ್ತಾ ಇದ್ದೀರಿ?
1: ನಾನು ಹಾಡ್ತಾ ಇರೋದು ಗಾಳಿ ನುಡಿಯುವ ನಾಡಿಗೆ ಅಂತ.
0: ದಯವಿಟ್ಟು ಪ್ರಾರಂಭ, ಸಾಹಿತ್ಯ ಯಾರ್ದಮ್ಮ ಅದು?
1: ಇದು ಸಾಹಿತ್ಯ ಡಾಕ್ಟರ್ ನಂದಕುಮಾರ್ ಅಂತ.
0: ಯಾರು ಡಾಕ್ಟರ್ ನಂದಕುಮಾರ್ ಅವರು?
1: ಅವರು ನಮ್ಮ ಅಜ್ಜ ಆಗ್ಬೇಕು.
0: ಎಲ್ಲಿದ್ದಾರೆ?
1: ಅವರಿವಾಗ ಲಂಡನ್ ಅಲ್ಲಿ ಇದ್ದಾರೆ.
0: ಲಂಡನ್ ಅಲ್ಲಿರುವ ಅಜ್ಜ ನಂದಕುಮಾರ್, ನೀವು ನಮ್ಮ ಆಪ್ ನಿಂದ ಆಲಿಸ್ತಾ ಇದ್ರೆ ನಿಮ್ಮ ಮೊಮ್ಮಗಳು ಈ ಹಾಡನ್ನ ಹಾಡ್ತಾರೆ, ನಿಮಗೋಸ್ಕರ ಕೇಳ್ತಾ ಇರಿ. ಓಕೆ, ಹಾಡ್ಬಿಡಮ್ಮ.

0: ನಿಮ್ಮ ಯಾರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ನಿಮ್ಮ ಅಜ್ಜಯ್ಯನಿಗೆ ಹೇಳಬೇಕು, ಕೀರ್ತನಿಗೆ ಹೇಳಬೇಕು, ನಿಮ್ಮ ಅಪ್ಪ ಅವ್ರಿಗೆ ಹೇಳಬೇಕು ಗೊತ್ತಿಲ್ಲ. ಅದ್ಭುತವಾದ ಸಾಹಿತ್ಯ, ನಿಮ್ಮ ಪರಿಚಯ ಇನ್ನೊಂಚೂರು ಮಾಡಿಕೊಟ್ಬಿಡಮ್ಮಕ್ಕಿ.
1: ನಮ್ಮ ಅಜ್ಜ ಅವರು ಲಂಡನ್ನಲ್ಲಿ ಇವಾಗ ಕಳೆದ 4 decades ಭಾರತೀಯ ಭವನ್ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಸಾಹಿತ್ಯವನ್ನು ಬರೆದಿರುವಂಥದ್ದು ಇಲ್ಲಿ ನಮ್ಮ ಊರಿನ ಹೊಳೆ ಮೆಟ್ಲು. ಅವರು ಇವಾಗಿರೋದು ಲಂಡನ್ನಲ್ಲಿ. ಹಾಗೆ ಎಷ್ಟು ಜನ ನಾವು ಓದಕ್ಕೆ ಅಥವಾ ಕೆಲಸಕ್ಕೆ ಅಂತ ಬೇರೆ ಬೇರೆ ಊರಿಗೆ ಹೋಗಿರ್ತೀವಿ, ನಮ್ಮೂರು ನಮಗೆ ನೆನಪಾಗತ್ತೆ. ಎಷ್ಟೇ ಅಂದರೂ ನಮ್ಮೂರು ನಮಗೆ ಚಂದ ರೀ. ಆ ಥರ ಗಾಳಿ ನುಡಿಯತ್ತೆ ಅಲ್ಲಿ ಹೋದರೆ, ಪ್ರಕೃತಿಯ ಸೊಬಗು, ಹಸುವನ್ನುಣ್ಣುವಂಥ ಕರುವು, ಆಮೇಲೆ ಹಸುರಿನೆಲೆ.
0: ಕೇಳ್ತಾ ಇದ್ದೀರಾ, ಸಾಹಿತ್ಯ ಕೇಳ್ತಾ ಇದ್ದೀರಿ. ಯಾವಾಗಲೂ ಬರೆದು ಅಜ್ಜಯ್ಯನ ನೆನಪು ಮಾಡಿಕೊಂಡು ಈ ಹೆಣ್ಮಗು ಮತ್ತೂರಿಂದ ಬಂದಿದೆ. ಅಜ್ಜಯ್ಯನಿಗೂ ನಮಸ್ಕಾರ ಹೇಳ್ತಾರೆ, ತನ್ನ ಮಣ್ಣಿಗೂ ನಮಸ್ಕಾರ ಹೇಳ್ತಾರೆ, ತನ್ನ ಹೆತ್ತವರಿಗೂ ನಮಸ್ಕಾರ ಮಾಡಿ ಕೊನೆಗೆ ತನ್ನ ನೆಲ ಜಲವನ್ನು ಕೂಡ ಸ್ಮರಣೆ ಮಾಡ್ತಾರೆ. ಇದೇ ಅಲ್ವಾ ಮತ್ತೂರಿನ ಆ ಪರಿಮಳ? ಅದಕ್ಕೆ ಮತ್ತೂರು ಯಾವಾಗಲೂ ಒಂಥರ ಸುವಾಸನೆಯ ಹೆಸರಲ್ಲಿರುತ್ತೀರಿ. ಶ್ರೀನಿಧಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ. ಯಾಕೆಂದರೆ ನಮ್ಮ ಶ್ರೋತೃಗಳಿಗೆ ಇಂಥ ಪ್ರತಿಭೆಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಮೂಲತಃ ನೀವು ಮತ್ತು ನನ್ನ ಮಿತ್ರರಾದ ಅನಾ ವಿಜೇಂದ್ರ ಅವರು. ಥ್ಯಾಂಕ್ ಯು. ಒಬ್ಬರು ಯಾರೋ ಕಾಲರ್ ಇದ್ದಾರೆ, ಕಾಲ್ ಕೇಳಿಬಿಡುವ. ಓಕೆ, ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಸುಧಾ ವೆಂಕಟೇಶ್ ಅಂದ್ಬಿಟ್ಟು.
0: ಆಗ್ಲಿ ಮೇಡಮ್, ಹೇಳಿ ಸುಧಾ ಮೇಡಮ್. ಥ್ಯಾಂಕ್ ಯು,
2: ತುಂಬಾ ಒಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ಪ್ರತಿಭಾವಂತರನ್ನ ಆರಿಸಿ ಆರಿಸಿ ಕರ್ಕೊಂಡ್ ಬರ್ತಾ ಇದ್ದೀರಾ. ನಮೀಗ್ ರಸದೌತಣ್ಣ, ಸಂಡೆ ಹೇಗಪ್ಪ ಮಳೆ, ಹೊರಗಡೆ ಹೋಗಿ ಖುಷಿ ಪಡೋದಕ್ಕಿಂತ ಮನೆಯಲ್ಲೇ ಇದ್ದು ಖುಷಿ ಪಡ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ರು. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಹೇಳ್ತಾ ಇದಾರೆ. ನಾವು ಸಿಕ್ಕಾಬಟ್ಟೆ ಆನಂದ, ನಮಗೂ ಪರಮಾನಂದ ನೀಡ್ತಾ ಇದ್ರು. ಅವರದ್ದು ತುಂಬಾ ಚೆನ್ನಾಗಿ ಒಳ್ಳೆ ಹಾಡನ್ನ ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದಾರೆ. ತುಂಬಾ ತುಂಬಾ ಚೆನ್ನಾಗಿದೆ. ನಿಮಗೂ ಧನ್ಯವಾದಗಳು, ಎಫ್ಎಂಗೂ ಧನ್ಯವಾದಗಳು, ಹಾಗೂ ಎಲ್ಲ ಪ್ರತಿಭಾವಂತ ಗಾಯಕ ಗಾಯಕಿಯರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರಿ ಸರ್. ಇದೊಂದು ದಯವಿಟ್ಟು ಇನ್ನೂ 1 hour ಮಾಡಿದ್ರೆ ತುಂಬಾ ಖುಷಿ ಪಡ್ತೀವಿ ಕಾರ್ಯಕ್ರಮನ.
0: ಆದ್ರೆ ಏನ್ ಗೊತ್ತಾ ಸುಧಾ ಮೇಡಮ್, ಆಗ್ಲೇ 40-35 minutes ಓಡೋಗ್ಬಿಟ್ಟಿದೆ ಮಾತಾಡ್ತಾನೆ. ಈ ಮಕ್ಳು ಹಾಡ್ತಾ ಇದ್ರೆ ಸಮಯ ಓಡೋದೆ ಗೊತ್ತಾಗಲ್ಲ ನಮ್ದು.
2: ಅದೇ ಅದಕ್ಕೆ ಇನ್ನೊಮ್ಮೆ 1 hour ದಯವಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ.
0: ಅಲ್ಲ, ನಾನು ಸಮಯ ಆದ್ರೆ ಮತ್ತೊಮ್ಮೆ ಇವ್ರದ್ದು ಇನ್ನೊಂದು ಸಂಡೆ ಯಾವಾಗಾದ್ರೂ ಕರ್ಕೊಂಡು ಬರ್ತೀನಿ ಮೇಡಮ್. ಥ್ಯಾಂಕ್ ಯು.
2: ದಯವಿಟ್ಟು
0: ನಿಮ್ಮ ಅನಿಸಿಕೆಗಳು ನಮ್ಮ ವಾಟ್ಸ್ಆಪ್ ನಲ್ಲಿ ಹಂಚ್ಕೊಳ್ಳಿ ಮೇಡಮ್, ಪ್ಲೀಸ್. ಈ ಮಕ್ಕಳಿಗೂ ಸಹಾಯ ಆಗುತ್ತೆ.
2: ಅಂದ್ರೆ ಪ್ರತಿಭಾವಂತರು ಗುರುತಿಸೋದೇ ದೊಡ್ಡ ವಿಷಯ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಲ್ರಿಗೂ ಇಂತ ಒಳ್ಳೆ ವೇದಿಕೆ ಸಿಗ್ತಾ ಇರ್ಲಿ ಅಂತ ಆಶಿಸ್ತೀವಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಈಗ ಮತ್ತೊಬ್ಬ ಏನಂತಾರೆ ಹಾಡುಗಾರರು ನನ್ನ ಮುಂದೆ ಕೂತಿದ್ದಾರೆ. ಆ ಕಡೆ ಹೆಸರೇ ಒಂಥರ ಇದ್ರಿ, ಸುನೇತ್ರ ಅಂತ ಹೆಸರು. ಏನಮ್ಮ ಸುನೇತ್ರ ಅಂದ್ರೆ?
3: ಸುನೇತ್ರ ಅಂದ್ರೆ ಒಳ್ಳೆ ಕಣ್ಣು.
0: ಓಹೋ, ಅಂದ್ರೆ ನನ್ನ ಕಣ್ಣು?
3: ಅಲ್ಲ, ನನ್ನ ಕಣ್ಣು.
0: ನಿಮ್ಮ ತಂದೆ ತಾಯಿ ಅವರ ಹೆಸರು?
3: ನನ್ನ ತಂದೆ ಕೃಷ್ಣಮೂರ್ತಿ ಎಂಬಿ, ಹಾಗೂ ತಾಯಿ ಕುಸುಮ ಎಂಎಲ್.
0: ಓಕೆ ಓಕೆ, ಏನು ಹಾಡು ಹಾಡಬೇಕು ಅಂತ ಮಾಡಿದಿರಿ ಇವತ್ತು?
3: ನಾನು ಜಾನಪದ ಹಾಡನ್ನು ಹಾಡ್ತಾ ಇದ್ದೇನೆ, ದೂರದ ಬೆಟ್ಟದ ನೀರನ್ನು ಕಟ್ಟಿ ಅನ್ನುವಂತಹ ಒಂದು ಹಾಡನ್ನು ಹಾಡ್ತಾ
0: ಇದ್ದೇನೆ. ಪ್ಲೀಸ್ ಅಮ್ಮ.
3: ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದ

ನೀರನ್ನು ಹಾಯಿಸಿ ಹುಲ್ಸಾಗಿ ಪೈರು ಪಚ್ಚೆಯ ಬೆಳ್ದ್ಯಾರೆ, ಹೋ ಪೈರು ಪಚ್ಚೆಯ ಬೆಳ್ದ್ಯಾರೆ. ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ. ಬೆಳ್ದಾವು ಸುತ್ತಲೂ ಕಬ್ಬಿನ ತೋಟ,

0: ಚಿಲ್ಪಿಲಿ ಹಾಡ್ಯ ಓ ಹಕ್ಕಿಯ ಕೂಟ, ಹುರ್ಪನ್ನು ತಂದಿದೆ ಆ ನೋಟ, ಹುರ್ಪನ್ನು ತಂದಿದೆ ಆ ನೋಟ. ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ. ತುಂಬಿ ತುಳ್ಕುತ್ತಿರುವ ಕೆರೆಯನ್ನು ನೋಡಿ ತುಂಬಿ ತುಳ್ಕುತ್ತಿರುವ ಕೆರೆಯನ್ನು ನೋಡಿ ಹಿಗ್ಗಿದರೆಲ್ಲರೂ ನಲಿದಾಡಿ, ಹಿಗ್ಗಿದರೆಲ್ಲರೂ ನಲಿದಾಡಿ. ನಿರುತಾವು ನಮ್ಮನ್ನು ಕಾಪಾಡೆಂದು ನಿರುತಾವು ನಮ್ಮನ್ನು ಕಾಪಾಡೆಂದು ಪೂಜೆಯ ಗೈದರು ತಾವು ಬೇಡಿ, ಪೂಜೆಯ ಗೈದರು ತಾವು ಬೇಡಿ. ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ. ದೂರದ ಬೆಟ್ಟದ ನೀರನ್ನು ಕಟ್ಟಿ ಕೆರೆಯನ್ನು ತುಂಬ್ಯಾರೆ, ಕೆರೆಯನ್ನು ತುಂಬ್ಯಾರೆ. ನೀರನ್ನು ಹಾಯಿಸಿ ಹುಲ್ಸಾಗಿ ಪೈರು ಪಚ್ಚೆಯ ಬೆಳ್ದ್ಯಾರೆ, ಹೊ ಪೈರು ಪಚ್ಚೆಯ ಬೆಳ್ದ್ಯಾರೆ. ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ತಾನಿ ತಂದಾನೋ, ತಂದಾನಿ ತಾನೋ ದಾನಿ ತಂದಾನೋ, ತಂದಾನಿ ತಾನೋ ದಾನಿ ತಂದಾನೋ.
1: ಶ್ರದ್ಧೆಗಳೇ, ಕೇಳ್ತಾ ಇದ್ದೀರಾ, ಒಂದ್ ಕಡೆ ಭಾವಗೀತೆ, ಒಂದ್ ಕಡೆ ಭಕ್ತಿ ಗೀತೆ, ಇನ್ನೊಂದ್ ಕಡೆ ತಂದಾನಿ ತಾನೋ ಜಾನಪದ ಸಾಹಿತ್ಯ ಕೂಡ. ಈ ಕಲಾವಿದರನ್ನ ಯಾವ ರೀತಿ ಹೊಗಳಿದ್ರು, ಬಹುಶಃ ನನ್ನ ಹತ್ರ ಕನ್ನಡದ ಪದಗಳೇ ಸಿಗ್ತಾ ಇಲ್ಲ ರೀ. ನಾನು ಸುಮ್ಮ ಸುಮ್ಮನೆ ಹೊಗಳೋ ವ್ಯಕ್ತಿ ಇಲ್ಲ, ನಾನು ಒಂಥರ ನೇರವಾಗಿ ನಿರ್ದಾಕ್ಷಿಣ್ಯವಾಗಿರುವುದು. ನನ್ನ ಅಪ್ಪ ಅಮ್ಮ ನನ್ನ ಹೆಸರನ್ನೇ ಜನಾರ್ದನ ಅಂತ ಇಟ್ಟುಬಿಟ್ಟಿದ್ದಾರೆ. ನಾನು ಒಂಥರ ಕಠಿಣ ವ್ಯಕ್ತಿ ಕಣ್ರಿ. ಸುನೇತ್ರ, ಬಹಳ ಸುಂದರವಾಗಿ ಹಾಡಿದ್ಯಮ್ಮ, ರಿಯಲಿ ಬಹಳ ಅದ್ಭುತವಾದ ಥ್ರೋ ಇದೆ ನಿಮ್ಮ ವಾಯ್ಸಲ್ಲಿ ಕೂಡ. ನಮ್ಮ ಎಲ್ಲ ಕೇಳುಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಭಾನುವಾರ ಸ್ವಲ್ಪ ಬಿಸಿಲು ಬೇರೆ ಹೊರಗಡೆ ಇದೆ. ಶ್ರೋತೃಗಳೇ, ನೀವು ಆಲಿಸ್ತಾ ಇದ್ದೀರಿ, ಸುಮ್ಮನೆ ಕೂರ್ಬಾರ್ದು ಕಣ್ರಿ. ಕಲಾವಿದ್ರಿಗೆ ಬೇಕಾಗಿರೋದು ನಿಮ್ಮ ಹಲೋ ಅಲ್ವಾ. ನಮ್ಮ ನಂಬರ್ ನೋಟ್ ಮಾಡಿ, 9686890962729. ಈಗ ನಿಮಗೆ ಇನ್ನು ಇಷ್ಟೆಲ್ಲ ಹಾಡು ಕೇಳಿದ್ರಿ, ಭಗವಂತನ ಸ್ಮರಣೆ ಕೇಳಿದ್ರಿ, ಭೂಮಿಯ ಸ್ಮರಣೆ ಕೇಳಿದ್ರಿ, ಜಾನಪದ ಸಾಹಿತ್ಯವನ್ನು ಕೇಳಿದ್ರಿ, ಈಗ ಒಂದು ಮಧುರೆ ಗೀತೆ ನಿಮ್ಮ ಮುಂದೆ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಹೆಸರೇ ಒಂಥರ ವಿಶಿಷ್ಟವಾಗಿದೆ. ತಮ್ಮ ಹೆಸರು ಚಿನ್ಮಯಿ ಅಂತ ನನಗೆ ಕಾಣುತ್ತೆ. ಅಲ್ವಮ್ಮ, ತಮ್ಮ ಪರಿಚಯವನ್ನು ಮಾಡಿಕೊಡಮ್ಮ. ನಿಮ್ಮ ತಂದೆ ತಾಯಿಯವರ ಹೆಸರೇನಾದ್ರು ಹೇಳಿಬಿಡಿ ದಯವಿಟ್ಟು.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯಿ, ಮತ್ತೂರಿಂದ ಬಂದಿದ್ದೇನೆ. ತಂದೆ ಹೆಸರು ಗೋಪಾಲಕೃಷ್ಣ ಅಂತ, ತಾಯಿ ಭಾರತಿ ಅಂತ. ಇವಾಗ ಜಾನಪದ ಆಯಿತು, ನೀವು ಹೇಳಿದ್ರಿ, ಭಾವಗೀತೆ ಆಯಿತು, ಒಂದು ಫಿಲ್ಮ್ ಸಾಂಗ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಭಕ್ತಿ ಗೀತೆ ನಿಮ್ಮ ಮುಂದೆ
1: ಹೇಳಬೇಕು. ನೀವು ಆಗ್ಲೇ ನನ್ನ ಹತ್ರ ಹೇಳಿದ್ರಿ ಇನ್ನೊಂದು ಫಿಲ್ಮ್ ಸಾಂಗ್ ಹಾಡ್ತೀನಿ.
2: ಹೌದು, ಟೈಮ್ ಉಳಿದ್ರೆ ಖಂಡಿತ ಇನ್ನೊಂದು ಫಿಲ್ಮ್ ಸಾಂಗ್ ಹಾಡ್ತಿದ್ದೀನಿ. ಫಸ್ಟ್ ಭಕ್ತಿ ಗೀತೆ ಒಂದು ಹಾಡಿ, ನೆಕ್ಸ್ಟ್ ಫಿಲ್ಮ್ ಸಾಂಗ್.

0: ಚಿನ್ಮಯಿ ಅದ್ಭುತವಾದ ಭಕ್ತಿ ಗೀತೆ ಮಾ ನೋಡಿ, ಶ್ರುತುಗಳೇ ಅವ್ರು ಹೇಳ್ತಾರೆ, ನಾನಿನ್ನಲ್ಲಿ ಏನು ಬೇಡೇನು, ನೀನು ನನ್ನ ಹೃದಯದೊಳಗೆ ನಿಲ್ಲಿಸು ಸಾಕು, ಭಗವಂತ ಇದ್ರೆ ಎಲ್ಲ ಸಾಕು ಅಂತೇಳಿ. ಅದ್ಭುತವಾದ ಸಾಹಿತ್ಯ ಕೂಡ, ಎಂಥ ಭಕ್ತಿ ಗೀತೆ ಚಿನ್ಮಯಿ. ಥ್ಯಾಂಕ್ ಯು ಮಾ,
1: ಥ್ಯಾಂಕ್
0: ಯು ಸೋ ಮಚ್. ಈಗ ಶ್ರುತುಗಳೇ, ತಾವು ಮತ್ತೆ ಸೈಲೆಂಟಿಗೆ ಜಾರಿದ್ದಿರಲ್ಲ, ನೀವು ಮಾಡ್ತಾರೆ ತಪ್ಪು ತಾನೆ ರೀ, ಒಂದು ಕಾಲ್ ಮಾಡಿ ಹೇಳಬೇಕು. ಇಂಥ ಕಲಾವಿದ್ರಿಗೆ ನಾವು ಹುರಿದುಂಬಿಸ್ಲೇಬೇಕಲ್ವಾ. ಒಬ್ರು ಕಾಲರ್ ಕೂಡ ನಾನು ಹೇಳಿದ ಕೂಡಲೇ ಒಬ್ರು ಕಾಲರ್ ಬಂದರು, ಕಾಲ್ ತಗೊಳ್ಳುವ. ನಮಸ್ಕಾರ.
2: ಹಲೋ,
0: ನಮಸ್ಕಾರ, ಹೇಳಿ ಮೇಡಮ್.
2: ಹಾ ಸರ್, ನಾವೇನು ಗಂಧರ್ವ ಲೋಕದಲ್ಲಿ ಇದೀವ ಅಥವಾ ಶಿವಮೊಗ್ಗದಲ್ಲಿದೆ ಗೊತ್ತಾಗ್ತಿಲ್ಲ ಸರ್.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಹಲೋ,
0: ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ.
2: ನಿಜವಾಗ್ಲೂ ನನಗೆ, ನಾನು ಯಾವ್ದೋ ಗಂಧರ್ವ ಲೋಕದಲ್ಲಿ ಇದ್ದೀನೇನೋ ಅಂತ ಅನಿಸ್ತಾ ಇದೆ ಸರ್.
0: ಮತ್ತೂರು ಆಗಿದೆ ಮೇಡಮ್, ಒಮ್ಮೆ ಮತ್ತೂರಿಗೆ ವಿಸಿಟ್ ಮಾಡಿ ನೀವು, ಆ ಊರೊಳಗೆ ಎಂಟ್ರ್ ಆದ ಕೂಡಲೇ ಸಾಕು ಇದೇ ರೀತಿಯ ಭಾವನೆ ಬರುತ್ತೆ. ಹಾಗೆ ಇದ್ದಾರೆ ಈ ಹಾಡುಗಾರರು ಮೇಡಮ್.
2: ಹಲೋ,
0: ಹಾ ಕೇಳಿ, ಮಾತಾಡಿ ಮೇಡಮ್.
2: ಅಲ್ಲ, ನನಗೇನು ಕೇಳ್ತಾ ಇಲ್ಲ ಸರ್ ನಿಮ್ಮ ವಾಯ್ಸು.
0: ಹೌದಾ?
2: ಹಲೋ,
0: ನೀವು ಮತ್ತೆ ಕೇಳದಿದ್ರೆ ಹೆಂಗೆ? ಈಗ ನೋಡಿ ಮೇಡಮ್, ಈಗ ಕೇಳಿ. ಹಲೋ,
2: ಹೇಳಿ ಸರ್, ಹೇಳಿ.
0: ಮತ್ತೂರಿಗೆ ಹೋಗಿದ್ದೀರಾ ನೀವು?
2: ಸರ್ ಏನು ಕೇಳ್ತಾ ಇಲ್ಲ ನಿಮ್ಮ ವಾಯ್ಸ್ ನನಗೆ.
0: ಮತ್ತು ಓಕೆ ಓಕೆ, ಇರಿ ಬಿಡಿ, ಬೇರೆ ಒಂದು ಓಕೆ. ಯಾಕೋ ಲೈನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಇನ್ನೊಬ್ರು ಯಾರೋ ಕಾಲರ್ ಇದ್ರು, ಅವರ ಕಾಲ್ ಕೂಡ ಡಿಸ್ಕನೆಕ್ಟ್ ಆಯ್ತು, ಮತ್ತೆ ಬಂತು ಅವ್ರ ಕಾಲ್. ನೋಡುವ. ಹಲೋ,
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ, ಮಾಲತಿ ಪೈ ಶಿವಮೊಗ್ಗದಿಂದ.
0: ಓ ಹೇಳಿ ಮೇಡಮ್.
3: ಮತ್ತೂರಿಂದ ಒಳ್ಳೆ ಒಳ್ಳೆ ಕಂಠದ ಕಲಾವಿದರನ್ನ ಕರ್ಕೊಂಡು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು ಅವ್ರ ಹಾಡು ಕೇಳ್ತಾ. ಅವ್ರ ಭಕ್ತಿ ಗೀತೆ, ಜಾನಪದ ಗೀತೆ, ಎಲ್ಲ ಗೀತೆಗಳನ್ನ ತುಂಬಾ ಚೆನ್ನಾಗಿ ಹಾಡಿದ್ರು. ಇವರನ್ನ ಹೇಗೆ ಕರ್ಕೊಂಡ್ ಬಂದ್ರ ಸರ್ ಅಲ್ಲಿಂದ, ಮತ್ತೂರಿಂದ?
0: ನನ್ನ ಮಿತ್ರರೊಬ್ರು ಶ್ರೀನಿಧಿ ಅಂತಿದ್ದಾರೆ, ಪುಣ್ಯಾತ್ಮರು, ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಅವ್ರಿಗೆ ಕೇಳಿದೆ ದಯವಿಟ್ಟು ನಿಮ್ಮ ಊರಲ್ಲಿ ಪ್ರತಿಭೆ ಇದ್ರೆ ತಿಳಿಸಿ ಅಂತ ಹೇಳಿ. ಅವರು ಕೂಡ ಸಂಡೆ ನನ್ನನ್ನು ಕರೆದಿದ್ರು. ಮತ್ತೂರಿಗೆ ಹೋಗಿ ಕೂತಾಗ ಆರೆಂಟು ಜನ ಈ ಕಲಾವಿದರು ಬಂದಿದ್ರು, ಒಬ್ರಿಗಿಂತ ಒಬ್ರು ಅದ್ಭುತವಾಗಿದ್ರು. ನಾನು ಹೇಳಿದೆ ನಮ್ಮ ರೇಡಿಯೋಗೆ ಬನ್ನಿ, ನಮ್ಮ ಶ್ರೋತೃಗಳಿಗೆ ಕೂಡ ಕೇಳಿ ಅಂತ. ಅದೇ ಪ್ರಕಾರ ಈ ಮೂರು ಅದ್ಭುತವಾದ ಕಲಾವಿದರಿದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್.
3: ಮತ್ತೂರಿನ ಶ್ರೀನಿಧಿಯವರಿಗೆ ನನ್ನದೊಂದು ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಹಾಗೆ ಈ ಹುಡುಗರನ್ನ ಯಾವ ತರ ನಾನು ಅಭಿನಂದಿಸಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ದೇ ಡಿಸರ್ವ್ ಎವ್ರಿಥಿಂಗ್.
0: ಅರೆ ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಹಲೋ, ಹಲೋ, ಮಾತಾಡಿ. ಓಕೆ, ಹಲೋ, ಓಕೆ. ಶಿವಕುಮಾರ್, ಮತ್ತೊಂದು ಹಾಡು ಬಂದ್ಬಿಡ್ಲಪ್ಪ, ಈಗ ಟೈಮ್ ಆಗ್ತಾ ಬಂತು, 11:40 ಬೇರೆ ಆಗೋಗ್ಬಿಟ್ಟಿದೆ. ಪ್ಲೀಸ್.
4: ನಾನು ಈಗ ಭಾವಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸಾಹಿತ್ಯ ಜಿ ಎಸ್ ಶಿವರುದ್ರಪ್ಪ, ಸಂಗೀತ ಸಿ ಅಶ್ವಥ್.

0: very nice, very nice. What adbhut vagi. ಶಿವಕುಮಾರ್ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರಿ. ನಿಮ್ಮ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ಬಿಟ್ರೆ ಸತ್ಯವಾಗ್ಲೂ ಅದು. ನಿಮ್ಮ ಅಪ್ಪ ಅಮ್ಮನಿಗೆ ನನ್ನ ವೈಯಕ್ತಿಕ ನಮಸ್ಕಾರಗಳು ಕೂಡ ಹೇಳ್ಬಿಡಿ ಅಪ್ಪ. ರಿಯಲಿ ನಿಮ್ಮ ತಂದೆ ತಾಯಿಗಳು ಕೇಳ್ತಾ ಇದ್ದಾರಾ? ನಿಮ್ಮ ತಂದೆಯವರ ತಾಯಿಯವರ ಹೆಸರು?
1: ತಂದೆ ಹೆಸರು ಅಣ್ಣಪ್ಪ MH ಅಂತ, ತಾಯಿ ನೀಲಮ್ಮ ಅಂತ.
0: ಅಣ್ಣಪ್ಪ ಅವರೇ, ಅಮ್ಮ ನೀಲಮ್ಮ ಅವರೇ ನಮಸ್ಕಾರ. ಅಮ್ಮ ಎಂಥ ಮಗನನ್ನ ಎತ್ಬಿಟ್ಟಿದ್ದೀರಿ. ಇದನ್ನ ರಾಜ್ಕುಮಾರ್ ಅವ್ರಿಗೂ ಕೂಡ ಹೇಳ್ತಾ ಇದ್ರು. ಹಾಗೇನೆ ಬಹಳ ಅದ್ಭುತ ಹಾಡಮ್ಮ ಇವರಿಗೆ. ನೀವು ಸಂಗೀತ ಕಲ್ತಿದ್ದೀರಾ ಅಥವಾ ನೀವೇ ಕಲ್ತ್ಕೊಂಡು ಹಾಡಿದ್ದ?
1: ಸಂಗೀತ ಕಲ್ತಿಲ್ಲ, ನಾನೇ ಕಲ್ತ್ಕೊಂಡು ಫೋನ್ ನೋಡ್ಕೊಂಡು.
0: ವೆರಿ ನೈಸ್. ಒಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ. ನಮಸ್ಕಾರ.
2: ನಮಸ್ಕಾರ ಸರ್, ಶಂಭುಲಿಂಗ ಗುರುಪುರ ಮಂಡಕ್ಕೆ ಪರಿ.
0: ಮಂಡಕ್ಕಿ ಆಫೀರ್, ನೀವು ನಮ್ಗೆಲ್ಲ ಮಂಡಕ್ಕಿ ತಿನ್ಸ್ಬೇಕು ಶಂಭುಲಿಂಗ. ಹೇಳಿ ಶಂಭುಲಿಂಗ ಅವರೇ, ನಮ್ಮ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಹೇಳಿ. ಇಲ್ಲಿದ್ದಾರೆ ಕಲಾವಿದರು, ಟೈಮ್ ಮುಗಿತಾ ಬಂತು ನನಗೆ ಆದಷ್ಟು ಫಾಸ್ಟ್.
2: ಸಾ ನಾನು ಮಂಡಕ್ಕಿ ಆಫರ್ ಮಾಡ್ಕಂತ ನಾವು ಸಂಗೀತ ಒಂದೆಲ್ಲ ಕೇಳಿದ್ರೆ ಬಹಳ ಖುಷಿ ಆಯ್ತು. ಮತ್ತೂರು ಸಂಸ್ಕೃತ ಗ್ರಾಮ, ಅಲ್ಲಿರೋ ಕಾವ್ಯ ರಚನೆ ಎಲ್ಲ ಮಾಡೋರು, ಅಲ್ಲಿರೋ ಮತ್ತು ಕೃಷ್ಣಮೂರ್ತಿ ಅವ್ರದೆಲ್ಲ ನೆನ್ಪು ಬರುತ್ತೆ.
0: ವೆರಿ ನೈಸ್,
2: ಕೇಳಿ ಸಂತೋಷ ಆಯ್ತು ಸರ್. ಹೇಳ್ಬೇಕು ಅಂದ್ರೆ ಅಲ್ಲ, ಸ್ನೇಹಿತ ಒಂದ್ ಇಬ್ರು ಮೂರಲ್ಲಿ ನಮ್ ಜೊತೆ ಇದೆ, ಶಾಲೆ ಇದೆ, ಅಲ್ಲಿ ಬರ್ತಾ ಇದ್ರು. ಅದು ಏನೇ ಮಾತಾಡಿದ್ರು ಆ ಪೂರ್ತಿ ಸಂಸ್ಕೃತ ಗ್ರಾಮ ಅಂದ್ರೆ ಅಲ್ಲಿರೋ ಅಷ್ಟು ಸಂಸ್ಕೃತ ಮಾತಾಡ್ತಾರೆ. ಇಲ್ಲೊಬ್ರು ಬೃಂದಾನ ಹೋಟ್ಲ್ ಮುಂಚೆ ಹಳೆ ಬೃಂದಾನ ಹೋಟ್ಲ್ ಇತ್ತು, ಎಕ್ಸ್ಪೀಸ್ ಪಕ್ಕದಲ್ಲಿ ಒಬ್ರು ಮುಸ್ಲಿಮ್ಸ್ ಇದ್ರು ಸರ್. ಅವ್ರು ಸಂಸ್ಕೃತ ಮಾತಾಡ್ತಾರೆ ಸರ್. ಎಲ್ಲಿ ಆ ಬಿಲ್ಡಿಂಗ್ ಹೋದ್ಮೇಲೆ ಅವ್ರು ಎಲ್ಲಿ ಅವ್ರು ಎಲ್ಲಿದಾರೆ ಗೊತ್ತಿಲ್ಲ ಸರ್. ಬಿರಿಯಾನಿ ಮಾಡ್ಕೊಂಡಿದ್ರು
0: ಸಾಹೇಬ್ರು. ಈಗ ಕೊನೆಯದಾಗಿ ಇನ್ನೊಂದು ಹಾಡನ್ನ ನಾನು ನಿಮ್ಮ ಮುಂದೆ ಪ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಟೈಮ್ ಓಡ್ಬಿಟ್ಟಿದೆ ಕಾಣುತ್ತೆ ನನಗೆ. ಆಗಲೇ ಎಚ್ಚರಿಕೆಯ ಗಂಟೆ ಕೂಡ ಬಂದಿದೆ, ಸಮಯ ಆಯಿತು JP ಅವರೇ ಅಂಥೇಳಿ. ನಿಮ್ಮ ಕಾಲ್ ಕೂಡ ಬರ್ತಾ ಇದೆ ನನ್ನ ಹತ್ರ. ಕೀರ್ತನಾ ಕೂತ್ಕೊಂಡಿದ್ದಾಳೆ ಈಗ ನಿಮಗೆ ಲೈವ್ ಶೋನಲ್ಲಿ ಕೇಳಿ. ಕೀರ್ತನಾ, ಯಾವ ಹಾಡಮ್ಮ?
3: ಕಣ್ಣ ತುಂಬ ನಿನ್ನ ಬಿಂಬ ಅಂತ.
0: ವೆರಿ ನೈಸ್. ಫಿಲ್ಮ್ ಸಾಂಗ್ ಅದು?
3: ಅಲ್ಲ, ನಮ್ಮೂರಿನಲ್ಲಿ ಉತ್ಸವ ನಡೆಯುತ್ತೆ. ಆ ಉತ್ಸವದಲ್ಲಿ ನಮ್ಮ ಸ್ವಾಮಿ ಲಕ್ಷ್ಮೀಕೇಶವ ಬರ್ತಾ ಇದ್ರೆ ಒಳಗು ಹೊರಗು ಊರಿನಲ್ಲಿ ತೇರಿನಲ್ಲಿ ಎಲ್ಲ ಅವನೇ ಅನ್ನೋ ಭಾವ.
0: ದಯವಿಟ್ಟು ಹಾಡ್ಬಿಡಿ ಅಮ್ಮ.

0: ಕೀರ್ತನಾ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಶ್ರೋತೃಗಳೇ, ಕೇಳಿದ್ರ ಕಣ್ಣು ತೀರಿದ್ರೆ ನೀನು ಭಗವಂತನ ಸ್ಮರಣೆ. ಚನ್ನಕೇಶವ ಏನಮ್ಮ?
1: ಲಕ್ಷ್ಮೀಕೇಶವ.
0: ಲಕ್ಷ್ಮೀಕೇಶವ, ಲಕ್ಷ್ಮೀಕೇಶವನ ಸ್ಮರಣೆ ಕೂಡ. ಎಂತೆಂಥ ಹಾಡುಗಳ್ರಿ, ಆಶ್ಚರ್ಯ. ಅಂದ್ರೆ ಇವ್ರು ಯಾರು ಅಷ್ಟು ಸಂಗೀತ ಟೀಚರ್ ಜೊತೆ ಹೋಗದೆ ಇದ್ದವರೇ ಬಹುಶಃ ಇದ್ದಾರಾ? ಯಾರು ನಿಮಗೆ ಟೀಚರ್ ಯಾರು?
1: ಶುರುಗೆ ಗೋಪಾಲ್ ಮೇಷ್ಟ್ರು ಅಂತ ನಮ್ಮೂರ್ನವ್ರೆ.
0: ಓಕೆ, ಈಗಲೂ ಅಲ್ಲೇ ಇದ್ದಾರೆ ಊರಲ್ಲಿ?
1: ಹಾ.
0: ಗೋಪಾಲ್ ಮೇಷ್ಟ್ರೆ, ನನ್ನ ನಮಸ್ಕಾರಗಳು.
1: ನಂತರ ರಾಜೇಶ್ವರಿ ನಾಗೇಂದ್ರ ಪ್ರಕಾಶ್ ಅವರ ಹತ್ರ ಸೀನಿಯರ್ ತನಕ ಅಭ್ಯಾಸ ಮಾಡಿ.
0: ರಾಜೇಶ್ವರಿ ಮೇಡಮ್, ನಿಮಗೂ ನನ್ನ ಅನಂತಪೂರ್ಣ ನಮಸ್ಕಾರಗಳು. ನಿಮ್ಗೆ ಯಾರ ಮಗರುಗಳು?
2: ಪದ್ಮಿನಿ ದಿವಾಕರ್.
0: ಪದ್ಮಿನಿ ದಿವಾಕರ್ ಮೇಡಮ್, ಥ್ಯಾಂಕ್ ಯು, ಅದ್ಭುತವಾಗಿ ಹೇಳ್ಕೊಟ್ಟಿದ್ರ ಸಂಗೀತವನ್ನ ಈ ಮಕ್ಕಳಿಗೆ. ನಿಮ್ಮಿಬ್ಬರಿಗೆ ಚಿನ್ಮಯಿ ಇವರೇನಾ? ಓಕೆ, ಓಹೋ, ಪದ್ಮಿನಿ ದಿವಾಕರ್ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಾಸ್ಟ್ ಕಾಲರ್ ಕೇಳ್ಬಿಡುವ. ನಮಸ್ಕಾರ ಸರ್, ಯಾರು ಸರ್ ತಮ್ಮ ಪರಿಚಯ?
3: ನಾನು ಶ್ರೀನಿಧಿ ಮತ್ತು.
0: ಓಹೋ, ನಮಸ್ಕಾರ ಮಿತ್ರರು. ಅಹಂ ಜನಾರ್ದನ ಪೈ. ಮುಂದೆ ಬರಲ್ಲ ಶ್ರೀನಿಧಿ, ಕಲೀಲಿಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಆನಾ ವಿಜಯೇಂದ್ರ ಅವರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿ ಸರ್, ನಮ್ಮ ಕಾರ್ಯಕ್ರಮ ಆಲಿಸಿದ್ರಿ ತಾವು?
3: ಸರ್, ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಗ್ರಾಮದ ಪರವಾಗಿ ಇನ್ನು ಮುಂದೆ ಬರ್ತಕ್ಕಂತಹ ಅನೇಕ ಧ್ವನಿಗಳ ಮತ್ತೆ ಗಾಯಕರ ಎಲ್ಲರ ಪ್ರತಿಭಾವಂತರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದ್ದೇನೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.
3: ಮತ್ತೆ ನನ್ನ ಹೆಸರನ್ನು ತುಂಬಾ ಸತಿ ಉಲ್ಲೇಖ ಮಾಡಿದಿರಿ, ನಾನು ನಿಮಿತ್ತ ಮಾತ್ರ. ನನ್ನಿಂದ ಆಗಿ ಈ ಎಲ್ಲ ನಮ್ಮ ಪ್ರತಿಭೆಗಳಿಗೆ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು.
0: ಸರ್ ಸರ್, ಥ್ಯಾಂಕ್ ಯು ಸರ್. ನಾನು ಹಾಗೆ
3: ಈ ತರ ಸಹಕಾರ ನಿಮ್ಗೆ ಯಾವಾಗ್ಲೂ ಇದೆ, ನಮ್ಮೊಬ್ಬ ಕೋಡಲಷ್ಟೇ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಇನ್ನೊಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ. ಹಲೋ, ಇನ್ನೊಬ್ರು ಕಾಲರ್. ಹಲೋ ಹಲೋ
4: ಹಲೋ,
0: ಮಾತಾಡಿ ಮೇಡಮ್. ನಮಸ್ಕಾರ
4: ಸರ್. ನಮಸ್ತೆ, ನನ್ನ ಹೆಸರು ರಾಜಲಕ್ಷ್ಮಿ ಅಂತ.
0: ಮೇಡಮ್ ದೊಡ್ಡ ನಮಸ್ಕಾರ ಮೇಡಮ್. ರಾಜಲಕ್ಷ್ಮಿ ಅಂದ್ರೆ ನಮಗೊಂದು ಸ್ವಲ್ಪ ಆತ್ಮೀಯರು ಮೇಡಮ್ ಅವರು. ನಿಮ್ಮ ಮನೆ ಗೋಪಾಲ್ ಆ ಕಡೆ ನಮ್ಮ ಶಾಸ್ತ್ರಿಗಳು, ಮಿತ್ರರಾದ ಶಾಸ್ತ್ರಿಗಳವರ ಅಮ್ಮ ನೀವು.
4: ಖಂಡಿತ, ಹೌದು ಸರ್, ಹೌದು. ಸರ್, ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಗಾದೆ ಹೇಳ್ತಾರೆ, ಒಂದಕ್ಕಿಂತ ಒಂದು ಗಂಧಕ್ಕಿಂತ ಪರಿಮಳ ಅಂತ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ.
4: ಒಂದಕ್ಕಿಂತ ಒಂದು ಹಾಡು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಒಂದು ಮಗು ಹಾಡ್ತು ಚಿನ್ಮಯಿ ಇರ್ಬೇಕು, ದೇವ ಭಕ್ತಿ ಗೀತೆ ಅಂತ ಹಾಡಿದ್ದು ಧರ್ಮವತಿ ಹಂಸಾನಂದಿ ಭಾಗ್ಯಶ್ರೀ ರಾಗದ ಒಂದು ರಾಗ ಮಾಲಿಕೆಯಲ್ಲಿ ಹಾಡಿದ್ಲು, ತುಂಬಾ ಚೆನ್ನಾಗಿ ಹಾಡಿದ್ಲು ಸರ್. ಅದು ಅವಳು ಭಕ್ತಿ ಗೀತೆ ಅಲ್ಲ, ಭಕ್ತಿ ಗೀತೆ ಅನ್ನೋಕ್ಕಿಂತ ದೇವರ ನಾಮ ಅದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದ ಪುರಂದರ ದಾಸರ ದೇವರ ನಾಮವನ್ನ ನಾವು ದೇವರ ನಾಮ ಅಂತ ಹೇಳಿದ್ರೆ ಒಳ್ಳೇದು ಅಂತ ನನಗೆ ಅನ್ಸತ್ತೆ. ಭಕ್ತಿ ಗೀತೆ ಅಂದ್ರೆ ತೊಂದ್ರೆ ಇಲ್ಲ, ಯಾಕೆಂದ್ರೆ ಇವರು ರಚನೆ ಮಾಡು ಪುರಂದರ ದಾಸರೇ ರಚನೆ ಮಾಡಿ ಪುರಂದರ ವಿಠಲ ಅಂತ ಅಂಕಿತ ನಾಮವನ್ನ ಇಟ್ಕೊಂಡಿರೋದ್ರಿಂದ ಅದನ್ನ ದೇವರ ನಾಮ ಅಂತ ನಾವು ಕರಿತೀವಿ ಸರ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಕಾಣದ ಕಡಲಿಗೆ ಚೆನ್ನಾಗಿತ್ತು, ಜಾನಪದ ಗೀತೆ ಚೆನ್ನಾಗಿತ್ತು. ನಮಗೆ ಮತ್ತೂರು ಅನ್ನೋದು ಮುಂಚೆಯಿಂದನು ಪರಿಚಯವಿರುವಂತಹ ಒಂದು ಗ್ರಾಮ, ಸಂಸ್ಕೃತ ಸಂಗೀತಕ್ಕೆ ಹೆಸರುವಾಸಿಯಾದಂತಹ ಗ್ರಾಮ ಸರ್. ನಾನು ಮತ್ತೂರಿಗೆ ಹೋಗ್ತಾ ಇರ್ತೀನಿ ಯಾವಾಗ್ಲೂ, ನಮ್ಮ ಗುರುಗಳಿದ್ದಾರೆ, ಹೊಸಳ್ಳಿಗೆ ಹೋಗ್ತಾ ಇರ್ತೀನಿ, ನಮ್ಮ ಅನಂತ ಮಾಸ್ಟ್ರು ಇದ್ದಾರೆ, ಆಮೇಲೆ ಗೋಪಾಲ್ ಸರ್ ಇದ್ದಾರೆ, ನಾವ್ ಎಲ್ಲಾ ಕಡೆನು ಓಡಾಡ್ತಾ ಇರ್ತೀನಿ. ತ್ಯಾಗರಾಜರ ಆರಾಧನೆ ಆದಾಗ ನಾನು ತುಂಬಾ ಹೋಗ್ತಿರ್ತೀನಿ ಸರ್. ತುಂಬಾ ಒಳ್ಳೆಯ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದೀರಾ. ಸೊ ಎಲ್ಲಾ ಮಕ್ಕಳಿಗೂ ನನ್ನ ಕಡೆಯಿಂದ ಒಂದು ಅಭಿನಂದನೆಯನ್ನ ಹೇಳಿ ಸರ್, ಪ್ಲೀಸ್.
0: ಅವರು ಕೂಡ ಎಲ್ಲಾ ಮಕ್ಕಳು ಹೇಳ್ಬಿಟ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್, ನಿಮ್ಮ ಹುರಿದುಂಬಿ.
4: ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲಾ ಮಕ್ಕಳಿಗೂ ಶುಭವಾಗ್ಲಿ, ಮಕ್ಕಳೇ ಎಲ್ಲರಿಗೂ ಶುಭವಾಗ್ಲಿ.
0: ಮೇಡಮ್ ಮೆಸೇಜ್ ಕಳಿಸಿದ್ರು ನೀವೇ ಅಲ್ವಾ, ಈ ಮಕ್ಕಳು ರಾಕ್ಷಸರು ಅಂತ ಹೇಳಿ.
4: ಹೌದು ಹೌದು, ಮಕ್ಕಳೇ ಕೇಳಿಸ್ಕೊಳ್ಳಿ. ನಾವು ಹೋದ ವಾರ ನಿಮ್ಮ ಒಂದು ಕಾರ್ಯಕ್ರಮದ ಒಂದು ಸಣ್ಣ ಏನ್ ಹೇಳ್ತೇವೆ ಅದು ಅಡ್ವರ್ಟೈಸ್ ನೋಡಿದಾಗ ಒಂದು ವಾಯ್ಸ್ ಮೆಸೇಜ್ ಇತ್ತು ಎಲ್ರದ್ದು. ನಾ ಹೇಳ್ದೆ ಸರ್ ಅವ್ರಂತರ ರಾಕ್ಷಸರು ಸರ್ ಅಂದೆ. ಕೊನೆಗೆ ರಾಕ್ಷಸ ಅಂದ್ರೆ ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತೀರೋ, ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂದ್ಬಿಟ್ಟು ಸಂಗೀತದಲ್ಲೇ ರಾಕ್ಷಸರು ಅಂತ ಕೊನೆಗೆ ಸೇರಿಸ್ದೆ. ಮಕ್ಕಳೇ ನೀವೆಲ್ಲ ಒಂಥರ ರಾಕ್ಷಸರು, ಒಬ್ರಕ್ಕಿಂತ ಒಬ್ರು ರಾಕ್ಷಸರು. ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಿ, ಒಮ್ಮೆ ನಮ್ಮ ಶಾಲೆಗೆ ಬನ್ನಿ ಎಲ್ಲರೂ. ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಅಂತ, ಒಮ್ಮೆ ಬನ್ನಿ ಎಲ್ಲರೂ, ಬನ್ನಿ ಎಲ್ಲರೂ ಭೇಟಿ ಮಾಡೋಣ ಎಲ್ಲರೂ.
0: ಆಯ್ತು ಆಯ್ತು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್,
4: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಶ್ರೋತೃಗಳೇ, ನಿಮ್ಮ ಅಭಿಪ್ರಾಯ ಕಳಿಸಿ. ನಾನು ರೇಡಿಯೋ ಎಫ್ ಎಂ 90.8 ಭವಿಷ್ಯಕ್ಕಾಗಿ ಭರವಸೆಗಾಗಿ ನಮ್ಮ ಬಾನುಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಆಲಿಸಿ. ನೀವು ಇರೋದ್ರಿಂದ ನಾವು ಇಂಥ ಪ್ರತಿಭೆಗಳನ್ನ ಹುಡುಕ್ಬೋದು ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಂಬರ್ಗೆ ಹಂಚಿಕೊಂಡ್ರೆ ಇನ್ನಷ್ಟು ಒಳ್ಳೆ ಪ್ರತಿಭೆ ತರಬಹುದು. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ವೆರಿ ಮಚ್ ಅಮ್ಮ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ

0: ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು, ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್

0: ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಅತಿ ದೊಡ್ಡ ಪರಂಪರೆ ಸೃಷ್ಟಿಸಿದ ವಚನಕಾರರ ಸಂಪತ್ತನ್ನು ಫಗು ಹಳಕಟ್ಟಿ ನಮಗೆ ಕೊಟ್ಟಿದ್ದಾರೆ. ಆದರೆ ಈ ಸಂಪತ್ತನ್ನು ನಾವು ಹೇಗೆ ಬಳಸುತ್ತಿದ್ದೇವೆ ಎಂಬ ಬಗ್ಗೆ ಆತ್ಮವಿಮರ್ಶನೆ ಮಾಡಿಕೊಳ್ಳಬೇಕಿದೆ ಎಂದು ಹಿರಿಯ ಸಾಹಿತಿ ಬಸವರಾಜ್ ಸಾದಾರ ಹೇಳಿದ್ದಾರೆ. ವೆಂಕಟೇಶ್ ನಗರದ ಬಸವ ಕೇಂದ್ರದಲ್ಲಿ ಆಯೋಜಿಸಿದ್ದ ಫಗು ಹಳಕಟ್ಟಿ ಜನ್ಮದಿನಾಚರಣೆಯಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕನ್ನಡ ನಾಡಿನ ಬೆಳಕು ಹೆಚ್ಚಿಸುವಲ್ಲಿ ವಚನಕಾರರ ಕೊಡುಗೆ ಅಪಾರವಾದದ್ದು. ಈ ಶರಣರ ವಚನಗಳ ಸಾರದಂತೆ ಹಳಕಟ್ಟಿಯವರು ಬದುಕಿ ಮಾದರಿಯಾಗಿದ್ದಾರೆ. ಶರಣ ಎಂಬ ಪದಕ್ಕೆ ಹಳಕಟ್ಟಿಯವರು ನಿಜವಾದ ಅರ್ಥ ತಂದು ಕೊಟ್ಟಿದ್ದಾರೆ ಎಂದರು. ವೈಯಕ್ತಿಕ ಜೀವವನ್ನು ತ್ಯಾಗ ಮಾಡಿ ವಚನೋದ್ಧಾರದ ಕಾರ್ಯವನ್ನು ಹಳಕಟ್ಟಿಯವರು ಕೈಗೊಂಡಿದ್ದಾರೆ. ಅದರ ಬಹುಭಾಗ ನಶಿಸಿ ಹೋಗುತ್ತಿತ್ತು. ವೈಯಕ್ತಿಕ ಬದುಕು ಹೇಗಿರಬೇಕು ಎಂದು ಮಾರ್ಗದರ್ಶನ ಮಾಡುವ ಧರ್ಮ ಸಂವಿಧಾನ ಇಂದಿನ ಅಗತ್ಯ ಎಂಬುದು ಅವರ ಆಶಯವಾಗಿತ್ತು ಎಂದರು. ವಚನ ವಿಶ್ವವಿದ್ಯಾಲಯ ಆಗಬೇಕು ಎಂಬ ಅಭಿಪ್ರಾಯ ಕೇಳಿ ಬರುತ್ತಿದೆ. ಆದರೆ ಇವತ್ತಿನ ಸಂಬಂಧಕ್ಕೆ ಅತ್ಯಗತ್ಯವಾಗಿ ಕಾಯಕ ವಿಶ್ವವಿದ್ಯಾಲಯ ಆರಂಭವಾಗಬೇಕಿದೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಧರ್ಮ ಇದ್ದರೆ ಅದು ವಚನ ಧರ್ಮ ಮಾತ್ರ. ಸ್ವತಂತ್ರ ವಿಚಾರಧಾರೆಗೆ ಮುಕ್ತ ಅವಕಾಶ ಕೊಟ್ಟಿದ್ದು ಶರಣ ಚಳವಳಿ ಎಂದು ವಿಶ್ಲೇಷಿಸಿದರು. ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬಸವ ಕೇಂದ್ರದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಸಭ್ಯತೆ, ಸಂಸ್ಕೃತಿ, ಸದಾಚಾರ ಹೇಳಬೇಕಾದ ಶರಣ ತತ್ವದ ಮಾರ್ಗಿಗಳು ಅನ್ಯರ ಅಸಭ್ಯ ಮಾತಿಗೆ ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ. ಶರಣ ತತ್ವದ ಮಹತ್ವವನ್ನು ವಿವರಿಸುವ, ಎಲ್ಲೆಡೆ ತಲುಪಿಸುವ ಕಾರ್ಯವನ್ನು ಮಾಡಿದರೆ ಸಾಕು ಎಂದು ಹೇಳಿದರು. ಬಸವ ಕೇಂದ್ರದ ಅಧ್ಯಕ್ಷ ಬೆನಕಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಶಾಸಕರಾದ ಎಸ್ ರುದ್ರೇಗೌಡ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ಎನ್ ಮಹಾರುದ್ರ ಮಾತನಾಡಿದರು. ಚನ್ನಬಸಪ್ಪ ನಿರೂಪಿಸಿ ಚಂದ್ರಶೇಖರ ತಲಗಿಹಾಳ್ ಸ್ವಾಗತಿಸಿದರು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯು ಜುಲೈ 7ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನ ಹಮ್ಮಿಕೊಂಡಿದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಇಂಡಸಿನ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18-35 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದು. ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗಬೇಕು. ಮಾಹಿತಿಗೆ 9380663606 ಈ ನಂಬರಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಎಲ್ರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಸೊಗಸಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ. ರಾಗ ಸಂಯೋಜನೆ ಮಾಡಿ ಹಾಡಿದವರು ಶ್ರೀಮತಿ ಮೇಘನಾ ಜಯತೀರ್ಥ ಜಯಗೀರ್ದಾರ್, ಹವ್ಯಾಸಿ ಗಾಯಕರು ನಾರಾಯಣಪುರ ಧಾರವಾಡ. ರಚಿಸಿದ್ದು ಶ್ರೀಮತಿ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳು ಆರ್ಥಿಕವಾಗಿ ಸದೃಢಗೊಂಡು ಸರ್ಕಾರ ಅಥವಾ ಯಾವುದೇ ಹಣಕಾಸು ಸಂಸ್ಥೆಗಳ ಆರ್ಥಿಕ ನೆರವಿಲ್ಲದೆ ಸ್ವತಂತ್ರವಾಗಿ ನಡೆಯುವಂತಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಹೇಳಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ, ಬರ ಪರಿಸ್ಥಿತಿ ಹಾಗೂ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಿ 2026 ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಮುಂಬರುವ ವರ್ಷಗಳಲ್ಲಿ ಸರ್ಕಾರದಿಂದ ಯಾವುದೇ ಅನುದಾನ ನಿರೀಕ್ಷಿಸದೆ ಖಾಲಿ ನಿವೇಶನ ಮತ್ತು ಕಟ್ಟಡಗಳ ಮೇಲಿನ ಆಸ್ತಿ ತೆರಿಗೆ, ಬಾಡಿಗೆ, ಇತರ ಶುಲ್ಕಗಳು, ಕರವಸೂಲಿ ಮುಂತಾದ ತೆರಿಗೆಗಳನ್ನು ಸಂಗ್ರಹಿಸಿ 100% ಸಾಧನೆ ಮಾಡುವಲ್ಲಿ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಈ ಖಾತಾಗಳನ್ನು ಮಾಡುವಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಆಶಾದಾಯಕವಾಗಿಲ್ಲ. ನಿಗದಿಪಡಿಸಿದ ಕಾಲಮಿತಿಯೊಳಗೆ ಸಂಸ್ಥೆಗಳ ಮುಖ್ಯಸ್ಥರು ಸಲ್ಲದ ಕಾರಣ ಹೇಳದೆ ನಿರೀಕ್ಷಿತ ಯೋಜನೆಯ ಪ್ರಗತಿಗೆ ಶ್ರಮಿಸಬೇಕು. ಎ ಮತ್ತು ಬಿ ಖಾತಾಗಳನ್ನು ಗುರುತಿಸಿ ಅವುಗಳ ಮಾಲೀಕರಿಗೆ ದಾಖಲೆಗಳನ್ನು ಒದಗಿಸುವಲ್ಲಿ ವಿಶೇಷ ಗಮನ ಹರಿಸಬೇಕು. ಇದರಿಂದ ಸ್ಥಳೀಯ ಸಂಸ್ಥೆಗಳ ಆದಾಯ ಹೆಚ್ಚಳವಾಗುವುದು ಮಾತ್ರವಲ್ಲ, ಆಸ್ತಿಗಳ ಮಾಲೀಕರಿಗೆ ಅನುಕೂಲವೂ ಆಗಲಿದೆ ಎಂದರು. ಪ್ರತಿದಿನ ಸಂಗ್ರಹಿಸಲಾಗುತ್ತಿರುವ ಘನ ತ್ಯಾಜ್ಯವನ್ನು ಸಂಗ್ರಹಿಸಿ ಬೇರ್ಪಡಿಸಿ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ವಿಷಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಲ್ಲದು. ಅದಕ್ಕಾಗಿ ಅನುಷ್ಠಾನದಲ್ಲಿರುವ ಯೋಜನೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಬೇಕು. ಅಮೃತ ಯೋಜನೆಯಡಿ ಕೈಗೊಂಡ ರಸ್ತೆ, ಚರಂಡಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗುತ್ತಿರುವ ಮನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಹಸ್ತಾಂತರಿಸಬೇಕು. ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ನಡೆಸಲಾಗುತ್ತಿರುವ ಇಂದಿರಾ ಕ್ಯಾಂಟೀನ್ಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕು. ಕ್ಯಾಂಟೀನ್ಗಳ ವ್ಯವಸ್ಥಿತ ಮೇಲ್ವಿಚಾರಣೆಗಾಗಿ ಅಧಿಕಾರಿಗಳನ್ನು ನಿಯೋಜಿಸಿ ಕಾಲಕಾಲಕ್ಕೆ ಅಲ್ಲಿನ ಉಪಹಾರದ ಗುಣಮಟ್ಟದ ಪರೀಕ್ಷೆಗಳನ್ನು ನಡೆಸುವಂತೆ ಹಾಗೂ ಕ್ಯಾಂಟೀನ್ಗಳಿಗೆ ಸಿಸಿ ಕ್ಯಾಮೆರಾ ಕಣ್ಗಾವಲುಗಳನ್ನು ಹಾಕುವಂತೆ ಸೂಚಿಸಿದರು. ಕೆರೆಗಳ ಅಭಿವೃದ್ಧಿ, ಉದ್ಯಾನಗಳಲ್ಲಿ ಹಸಿರೀಕರಣ ಮುಂತಾದ ಯೋಜನೆಗಳನ್ನು ಸಕಾಲದಲ್ಲಿ ಆರಂಭಿಸಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಬೇಕು. ಮುಂದಿನ ಕೆಲವು ದಶಕಗಳಲ್ಲಿ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳು ಹಾಗೂ ಬೆಳೆಯುತ್ತಿರುವ ನಗರದ ವೇಗಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಬೇಕು. ಅಲ್ಲದೆ ವರ್ತುಲ ರಸ್ತೆಗಳ ನಿರ್ಮಾಣದ ಬಗ್ಗೆಯೂ ಯೋಜನೆ ರೂಪಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದ ಅವರು, ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದಲ್ಲಿ ಸರಬರಾಜಾಗುತ್ತಿರುವ ಶುದ್ಧ ಕುಡಿಯುವ ನೀರು ಅದರ ಬಳಕೆ ಮತ್ತೆ ನಿರ್ವಹಣೆ ಮಾದರಿ ಎನಿಸುವಂತಿದ್ದು, ಜಿಲ್ಲೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಈ ಮಾದರಿಯನ್ನು ಅನುಸರಿಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಎಸ್ಪಿಬಿ ನಿಖಿಲ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮೈಸೂರಿನ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಕೌಶಲ ಮತ್ತು ತಾಂತ್ರಿಕ ತರಬೇತಿ ಕೇಂದ್ರದಲ್ಲಿ ಡಿಪ್ಲೊಮಾ ಪ್ರವೇಶಕ್ಕೆ ಐಟಿಐ ಪಿಯುಸಿಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ಪ್ರವೇಶ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಡಿಪ್ಲೊಮಾದ ಕೊನೆಯ ಸೆಮಿಸ್ಟರ್ನಲ್ಲಿ ಪ್ರತಿ ವಿದ್ಯಾರ್ಥಿಗೂ ಕ್ಯಾಂಪಸ್ ಆಯ್ಕೆ ಮೂಲಕ ಉದ್ಯೋಗ ದೊರಕಿಸಿಕೊಡಲಾಗುತ್ತದೆ. ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821251632 ಅಥವಾ 8124489163 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ವೇತಾ. ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಅಪಾರವಾಗಿದ್ದು ಗ್ರಾಮೀಣ ಆರ್ಥಿಕತೆಯ ಹಾಗೂ ರೈತರ ಬೆನ್ನೆಲುಬಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಪಟ್ಟಣದ ಬನಸಿರಿ ಸಭಾಂಗಣದಲ್ಲಿ ಶನಿವಾರ ರಾಜ್ಯ ಸಹಕಾರ ಮಹಾಮಂಡಲ, ಬಸವೇಶ್ವರ ಸಹಕಾರಿ ಒಕ್ಕೂಟ, ತಾಲೂಕು ಸಹಕಾರ ಭಾರತಿ, ಜಿಲ್ಲಾ ಸಹಕಾರ ಇಲಾಖೆ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಸಹಕಾರಿ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಕ್ಷೇತ್ರದ ಪ್ರತಿ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಸದಸ್ಯರ ಆರೋಗ್ಯ ರಕ್ಷಣೆ ಪ್ರಮುಖವಾಗಿದ್ದು ಕಾರ್ಯಕ್ರಮದಲ್ಲಿ ಉಚಿತ ತಪಾಸಣೆ ಹಾಗೂ ಸೂಕ್ತ ಆರೋಗ್ಯದ ಮಾಹಿತಿ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು. ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಬಿಡಿ ಭೂಕಾಂತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೇಂದ್ರ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಸವೇಶ್ವರ ಸಹಕಾರಿ ಒಕ್ಕೂಟದ ಅಧ್ಯಕ್ಷ ಪಿ ಪರಮೇಶ್ವರಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿಎಲ್ ಬಸವರಾಜ್, ಮ್ಯಾಮ್ಕೋಸ್ ನಿರ್ದೇಶಕ ಚನ್ನವೀರಪ್ಪ, ರಾಜ್ಯ ಮಹಿಳಾ ಸಹಕಾರಿ ಮಂಡಳ ಉಪಾಧ್ಯಕ್ಷೆ ಶಾಂತಲಾ ಭೂಕಾಂತ್, ಮುಖಂಡರಾದ ಸುಧೀರ್ ಮಾರವಳ್ಳಿ, ಶಶಿಧರ್ ಚುರ್ಚಿಗುಂಡಿ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಉಚಿತ ರಿಯಾಯಿತಿ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮ ಆರಂಭಿಸಿದ್ದು, ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಜುಲೈ 12 ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ಈಗಾಗಲೇ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಲಾದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು ಅರ್ಜಿ ಸಲ್ಲಿಸಿದ 7 ದಿನಗಳೊಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ತಿಳಿಸಿದ್ದಾರೆ. ಶುಲ್ಕ ಪಾವತಿಸಿ ಬಸ್ ಪಾಸ್ಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗಾಗಿ ಸೇವಾ ಸಿಂಧು https://sevasindhuservices.karnataka.gov.in/buspassservices/portal ಒದಗಿಸಿರುವ ಲಿಂಕ್ ಮೂಲಕ ಮೊಬೈಲ್ ಸಂಖ್ಯೆ ಒಟಿಪಿ ನಮೂದಿಸಿ ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಥಿಗಳು ಆಧಾರ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸಿರಬೇಕು. ತಮ್ಮ ಅಥವಾ ಪೋಷಕರ ಬ್ಯಾಂಕ್ ಖಾತೆ ವಿವರಗಳನ್ನು ತಂತ್ರಾಂಶದಲ್ಲಿ ನಮೂದಿಸಬೇಕು. ವಿದ್ಯಾರ್ಥಿಗಳು ಈ ಸಂಬಂಧ ಯಾವುದೇ ಕೌಂಟರ್ಗೆ ಭೇಟಿ ನೀಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಹರಿಕತೆ ಪಾಂಡವರ ಸ್ವರ್ಗಾರೋಹಣ. ಗಾಯನ NR ಜ್ಞಾನಮೂರ್ತಿ, ಶೋಭಾ ನಾಯ್ಡು. ಸಂಗೀತ NR ಜ್ಞಾನಮೂರ್ತಿ.
8: ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಃ.

ಕೀರ್ತನ ಆರಂಭ ಕಾಲದಲ್ಲಿ ಜ್ಞಾನಿಗಳು ಅಪ್ಪಣೆ ಕೊಡಿಸಿದ್ದಾರೆ. ಶ್ರೀಮನ್ ಮಹಾಭಾರತವು ಆ ಬಾಲ ವೃದ್ಧರಾದಿಯಾಗಿ ಸರ್ವರಿಗೂ ಆಪ್ಯಾಯಮಾನವಾದದ್ದು. ನವರಸ ಭರಿತವಾದ್ದರಿಂದ ಮಹಾಕಾವ್ಯವೆಂದು, ವೇದಾರ್ಥವನ್ನೇ ಪ್ರತಿಪಾದಿಸುವುದರಿಂದ ಸ್ಮೃತಿ ಎಂದು, ಅನೇಕ ಧರ್ಮಗಳನ್ನು ಹೇಳುವುದರಿಂದ ಇದು ಧರ್ಮಶಾಸ್ತ್ರವೂ ಆಗಿದೆ. ಪಂಚಮ ವೇದವೆಂದು ಪ್ರಸಿದ್ಧವಾಗಿರುವ ಮಹಾಭಾರತವು ಇಡೀ ಜಗತ್ತಿಗೆ ಆಧಾರಭೂತವಾಗಿರುವ ಧರ್ಮವನ್ನೇ ಬೋಧಿಸುತ್ತದೆ. ಧರ್ಮವೆಂಬ ಸಂಬಳವ ಪೆರ್ಮೆಯಿಂದ ಗಳಿಸಿಕೊಳ್ಳಿರಯ್ಯ ಎಂದು ದಾಸರಾಯರು ಹೇಳಿದರೆ, ಮಾನವನ ಜೀವಿತದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಗಳಿಸಬೇಕು. ಸತ್ಕರ್ಮ ದುಷ್ಕರ್ಮಗಳಿಗೆ ಅನುಗುಣವಾಗಿ ಪಾಪ ಪುಣ್ಯಗಳು ನಿರ್ಣಯ ಆಗುತ್ತದೆ. ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಸ್ವರ್ಗ ನರಕಗಳ ತೀರ್ಮಾನ ಆಗುತ್ತದೆ. ಅನೇಕ ಕಷ್ಟಪಟ್ಟು ಧರ್ಮವನ್ನು ಬಿಡದ ಪಾಂಡವರು ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ದುರ್ಯೋಧನಾದಿಗಳನ್ನು ಗೆದ್ದು ಸ್ವರ್ಗಕ್ಕೆ ಪ್ರಯಾಣ ಬೆಳೆಸಿದ ಶ್ರೀಮನ್ ಮಹಾಭಾರತದ 18ನೇ ಪರ್ವವಾದ ಪಾಂಡವರ ಸ್ವರ್ಗಾರೋಹಣ ಅಥವಾ ಧರ್ಮ ವಿಜಯ ಎಂಬ ಕಥಾಭಾಗದಲ್ಲಿ ಮಾನವೀಯ ಮೌಲ್ಯಗಳ ಜಯ ಹೇಗೆ ಸಾಧ್ಯ ಎಂಬುದನ್ನು ವಿಚಾರ ಮಾಡೋಣ. ಹರಿಯ ಕರುಣೆಯ ಪಡೆದ

ಮಹಾಭಾರತ ಯುದ್ಧವು ಮುಗಿದು ದುರ್ಯೋಧನಾದಿಗಳು ಹತರಾದ ಬಳಿಕ ಪಾಂಡವರು ಧೃತರಾಷ್ಟ್ರನ ಮುಂದಾಳುತನದಲ್ಲಿ ಹಸ್ತಿನಾಪುರದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಭೀಮಸೇನನು ಧೃತರಾಷ್ಟ್ರನನ್ನು ನೋಡಿ ಪದೇ ಪದೇ ಚುಚ್ಚುಮಾತುಗಳನ್ನು ಆಡ್ತಾ ಇದ್ದ. ಇದರಿಂದ ನೊಂದ ಧೃತರಾಷ್ಟ್ರನು ಧರ್ಮರಾಜನ ಮನವೊಪ್ಪಿಸಿ ತಾನು ಅರಣ್ಯಕ್ಕೆ ಹೋಗಲು ನಿರ್ಧಾರ ಮಾಡಿದ್ದಾನೆ. ಧೃತರಾಷ್ಟ್ರ ಗಾಂಧಾರಿಯರು ಅರಣ್ಯಕ್ಕೆ ಹೋಗಲು ಸಿದ್ಧರಾಗಲು ಕುಂತಿಯೂ ಸಹ ಧೃತರಾಷ್ಟ್ರ ಗಾಂಧಾರಿಯರ ಸಂಗಡ ಕಾಡಿಗೆ ಹೊರಟಿದ್ದಾಳೆ. ಧರ್ಮರಾಜನು ಬೇಡವೆಂದು ತಡೆದರೂ ಕೂಡ ಕುಂತಿ ಕೇಳಲಿಲ್ಲ. ಧೃತರಾಷ್ಟ್ರ ಗಾಂಧಾರಿ ಕುಂತಿ ವಿದುರ ಸಂಜೆಯರು ಅರಣ್ಯಕ್ಕೆ ಹೊರಟು ಹೋಗಿದ್ದಾರೆ. ಘೋರವಾದ ತಪಸ್ಸನ್ನು ಮಾಡಿದ್ದಾರೆ. ಒಮ್ಮೆ ಪಾಂಡವರು ಧೃತರಾಷ್ಟ್ರ ಗಾಂಧಾರಿ ಕುಂತಿಯರನ್ನು ನೋಡಿಕೊಂಡು ಬರಬೇಕೆಂಬುದಾಗಿ ತಪೋವನ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ತಾಯಿ ಕುಂತಿಯನ್ನು ನೋಡಿ ದುಃಖಾಕ್ರಾಂತರಾಗಿದ್ದಾರೆ. ಆಗ ವಿದುರನು ಎಲ್ಲಿ ಅಂತ ಹುಡುಕಿಕೊಂಡು ಹೋಗುವಾಗಿಯೇ ವಿದುರನು ಕಂಡಿದ್ದಾನೆ ಧರ್ಮರಾಜನಿಗೆ. ಧರ್ಮರಾಜನು ವಿದುರನನ್ನು ಒಂದು ಮರಕ್ಕೆ ಒರಗಿಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ನೋಡಿದ್ದಾನೆ. ಧರ್ಮರಾಜನನ್ನೇ ನೋಡುತ್ತಾ ವಿದುರನೂ ನಿಂತ. ಕ್ಷಿಪ್ರದಲ್ಲಿಯೇ ವಿದುರನು ಪ್ರಾಣ ಬಿಟ್ಟಿದ್ದಾನೆ. ಕೆಲವು ಕಾಲ ನಂತರ ಧೃತರಾಷ್ಟ್ರ ಗಾಂಧಾರಿಯ ಕುಂತಿಯರು ಕಾಡು ಕಿತ್ತೆಗೆ ಸಿಕ್ಕಿ ಸುಟ್ಟು ಹೋಗಿದ್ದಾರೆ ಎಂಬ ವಿಚಾರ ನಾರದರಿಂದ ಅರಿತುಕೊಂಡು ದುಃಖಾಕ್ರಾಂತರಾಗಿದ್ದಾರೆ ಪಾಂಡವರು. ಈ ಕಡೆ ಧರ್ಮರಾಜನು ತಮ್ಮಂದಿರೊಡನೆ ಹಸ್ತಿನಾಪುರದಲ್ಲಿ ಸಮಸ್ತ ರಾಜ್ಯವನ್ನು ಮಹಾವೈಭವದಿಂದ ಪಾಲಿಸುತ್ತಾ ಇದ್ದ. 35 ವರ್ಷಗಳು ಕಳೆದು ಹೋಗಿದೆ. 36ನೇ ವರ್ಷ ಪ್ರಾರಂಭವಾಯಿತು. ಹಿಂದೆ ಯುದ್ಧ ಭೂಮಿಯಲ್ಲಿ ಗಾಂಧಾರಿಯು ತನ್ನ ಮಡಿದ ಮಕ್ಕಳನ್ನು ನೋಡಿ ಕೃಷ್ಣನಿಂದಲೇ ನನ್ನ ಮಕ್ಕಳು ಹತರಾದರೆಂದು ಕೃಷ್ಣನನ್ನು ಕುರಿತು, ಕೃಷ್ಣ ನನ್ನ ಮಕ್ಕಳನ್ನು ನೀನು ಕೊಲ್ಲಿಸಿ ನಮಗೆ ದುಃಖವನ್ನುಂಟು ಮಾಡಿದೆ, ಆದ್ದರಿಂದ ಇಂದಿಗೆ 36 ವರ್ಷದಲ್ಲಿ ಇದೇ ರೀತಿಯಲ್ಲಿ ನಿಮ್ಮ ವಂಶವೆಲ್ಲವೂ ತಮ್ಮೊಳಗೆ ತಾವೇ ಕಡಿದಾಡಿ ನಾಶವಾಗಲಿ ಎಂದು ಶಾಪ ಕೊಟ್ಟಿದ್ದಾಳೆ ಗಾಂಧಾರಿ. ಇದೇ ಶಾಪದ ಪರಿಣಾಮವಾಗಿ ಯಾದವರೆಲ್ಲರೂ ತಮ್ಮ ತಮ್ಮಲ್ಲಿಯೇ ಕಾದಾಡಿ ಹತರಾಗಿದ್ದಾರೆ. ಬಲರಾಮನ ಬಾಯಿಂದ ಹೊರಟ 1000 ಹೆಡೆಯುಳ್ಳ ಸರ್ಪವು ಸಮುದ್ರವನ್ನು ಹೊಕ್ಕಿದೆ. ಬಲರಾಮನು ಯೋಗಾರೂಢನಾದ. ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಅಣ್ಣನು ಹೊರಟು ಹೋದುದನ್ನು ತಿಳಿದು ತನ್ನ ಅವತಾರ ಪೂರ್ತಿ ಮಾಡಬೇಕೆಂದು ಶ್ರೀಕೃಷ್ಣ ಪರಮಾತ್ಮನು ಗಾಂಧಾರಿಯ ಶಾಪವನ್ನು ನೆನೆದು ಭೂಮಿಯ ಮೇಲೆ ಹಾಗೆ ಕುಳಿತಿದ್ದಾನೆ. ತನ್ನ ಉತ್ಕ್ರಮಣ ಕಾಲ ಸಮೀಪಿಸಿತೆಂದು ಇಂದ್ರಿಯ ವಾಕ್ಕು ಮನಸ್ಸುಗಳನ್ನು ನಿರೋಧಿಸಿ ಯೋಗಾರೂಢನಾಗಿ ಮಲಗಿಬಿಟ್ಟಿದ್ದಾನೆ. ಹಾಗೆ ಮಲಗಿದ್ದಾಗ ಜರನೆಂಬ ವ್ಯಾಧನು ದೊಡ್ಡ ಮೃಗವೆಂದೆಂಬ ಶಂಕೆಯೊಳಗೆ ಬಾಣದಿಂದ ಶ್ರೀ ಚರಣಕ್ಕೆ ಎಸೆದನು. ವ್ಯಾಧನು ಬಿಟ್ಟ ಬಾಣ ಶ್ರೀಕೃಷ್ಣನ ಅಂಗಾಲನ್ನು ಭೇದಿಸಿದೆ. ಶ್ರೀಕೃಷ್ಣ ಪರಮಾತ್ಮ ವೈಕುಂಠವನ್ನು ಸೇರಿದ್ದಾನೆ. ಶ್ರೀಕೃಷ್ಣ ಅವತಾರ ಪೂರ್ತಿಯಾಗಿದೆ. ದಾರುಕನಿಂದ ಅರ್ಜುನನು ಯಾದವರ ನಾಶವನ್ನು ತಿಳಿದು ದ್ವಾರಕೆಗೆ ಬಂದು ನೋಡ್ತಾನೆ. ಅದು ಬತ್ತಿ ಹೋದ ನದಿಯಂತಾಗಿದೆ. ಅರ್ಜುನನು ದುಃಖಿಸಿ ಗೋಳಿಡುತ್ತಿರುವ ಸತ್ಯಭಾಮ ರುಕ್ಮಿಣಿ ಯಾದವ ಸ್ತ್ರೀಯರನ್ನು ಸಮಾಧಾನಪಡಿಸಿ ಸತ್ತವರಿಗೆಲ್ಲ

ಅರ್ಜುನನಿಂದ ಯಾದವರ ವೃತ್ತಾಂತವನ್ನು ಯುಧಿಷ್ಠಿರನ್ನು ಕೇಳಿದ. ಶ್ರೀಕೃಷ್ಣನ ಪರಂಧಾಮಕ್ಕೆ ಹೋದ ಮೇಲೆ ನಾವಿರುವುದು ಸರಿಯಲ್ಲ, ನಾವು ಸ್ವರ್ಗಾರೋಹಣ ಮಾಡಬೇಕೆಂದು ನಿಶ್ಚಯಿಸಿ ಧೃತರಾಷ್ಟ್ರನ ದಾಸೀಪುತ್ರನಾದ ಯುಯುತ್ಸವನ್ನು ಕರೆತಂದು ಸಮಸ್ತ ರಾಜ್ಯವನ್ನೂ ಅವನಿಗೆ ಒಪ್ಪಿಸಿದ್ದಾನೆ ಧರ್ಮರಾಜ. ಪಾಂಡವರ ಅಗ್ರಜನಾದ ಯುಧಿಷ್ಠಿರನು ತನ್ನ ರಾಜ್ಯದಲ್ಲಿ ಅಭಿಮನ್ಯು ಪುತ್ರನಾದ ಪರೀಕ್ಷಿತ್ ರಾಜನಿಗೆ ಪಟ್ಟಗೆಟ್ಟಿ ಸುಭದ್ರಿಗೆ ಹೀಗೆ ಹೇಳುತ್ತಾನೆ, ಸುಭದ್ರೆ, ನಿನ್ನ ಮೊಮ್ಮಗನಾದ ಈ ಪರೀಕ್ಷಿತನು ಕುರುದೇಶಕ್ಕೂ ಮತ್ತು ಕೌರವರಿಗೂ ರಾಜನಾಗುತ್ತಾನೆ. ಯದುವಂಶೀಯರಲ್ಲಿ ಹತಶೇಷನಾಗಿ ಉಳಿದುಕೊಂಡಿರುವ ಶ್ರೀಕೃಷ್ಣನ ಮೊಮ್ಮಗನಾದ ವಜ್ರನು ಈಗಾಗಲೇ ಯದುಗಳಿಗೆ ರಾಜನಾಗಿ ಅಭಿಷಿಕ್ತನಾಗಿದ್ದಾನೆ. ಪರೀಕ್ಷಿತನು ಹಸ್ತಿನಾಪುರದಲ್ಲಿಯೂ ವಜ್ರನು ಇಂದ್ರಪ್ರಸ್ಥದಲ್ಲಿಯೂ ಇದ್ದು ರಾಜ್ಯಭಾರ ಮಾಡುತ್ತಾನೆ. ನೀನು ಅವರನ್ನು ರಕ್ಷಿಸಬೇಕು, ಅಧರ್ಮದ ಕಡೆಗೆ ಎಂದಿಗೂ ಮನ ಕೊಡಬೇಡ ಎಂದು ಬುದ್ಧಿವಾದವನ್ನು ಹೇಳಿದ್ದಾನೆ. ಇಂತಿ ಪ್ರಕಾರ ಯುಧಿಷ್ಠಿರನು ಸುಭದ್ರಿಗೆ ಹೇಳಿ ಆಲಸ್ಯವನ್ನು ತೊರೆದು ಧೀಮಂತನಾದ ವಾಸುದೇವನಿಗೂ ವೃದ್ಧನಾದ ವಸುದೇವನಿಗೂ ಬಲರಾಮನೇ ಮೊದಲಾದವರಿಗೂ

ಸತ್ತ ಯಾದವರಿಗೆಲ್ಲ ಧರ್ಮರಾಜನು ಜಲಾಂಜಲಿಯನ್ನಿಟ್ಟು ವಿಧಿವತ್ತಾಗಿ ಶ್ರಾದ್ದವನ್ನು ಮಾಡಿದನು. ಅನಂತರ ಶ್ರೀಹರಿಯನ್ನು ಉದ್ದೇಶಿಸಿ ದ್ವೈಪಾಯನ ವ್ಯಾಸರಿಗೂ ನಾರದರಿಗೂ ತಪೋಧನರಾದ ಮಾರ್ಕಂಡೇಯರಿಗೂ ರುಚಿಕರವಾದ ಭೋಜನವನ್ನು ಮಾಡಿಸಿ ಬ್ರಾಹ್ಮಣ ಪ್ರಮುಖರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಶ್ರೀಕೃಷ್ಣನ ನಾಮ ಸಂಕೀರ್ತನೆಯನ್ನು ಹೀಗೆ ಮಾಡುತ್ತಾ ಇದ್ದಾನೆ ಧರ್ಮರಾಜ.

ಇಂತಿಯವರಿ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಗುರುಗಳಾದ ಕೃಪಾಚಾರ್ಯರಿಗೆ ಯಥಾವಿಧಿಯಾಗಿ ಪೂಜೆಯನ್ನು ಸಲ್ಲಿಸಿ ಪರೀಕ್ಷಿತರನ್ನು ಶಿಷ್ಯ ರೂಪದಲ್ಲಿ ಅವರಿಗೆ ಒಪ್ಪಿಸಿಕೊಟ್ಟನು. ಅನಂತರ ರಾಜರ್ಷಿಯಾದ ಯುಧಿಷ್ಠಿರನು ತಾನು ಮಹಾಪ್ರಸ್ಥಾನ ಮಾಡುತ್ತೇನೆಂದು ಪ್ರಜೆಗಳಿಗೆ ತಿಳಿಸಿದ. ಪಾಂಡವರು ಸ್ವರ್ಗಕ್ಕೆ ಹೋಗುತ್ತಾ ಇದ್ದಾರೆ ಅನ್ನುವ ವಿಷಯವನ್ನು ಅರಿತು ಸಮಸ್ತ ಜನರು ಕೇಳಿ ದುಃಖ ಆಕ್ರಾಂತರಾಗಿದ್ದಾರೆ. ಪ್ರಭು, ನೀವು ನಮ್ಮನ್ನಗಲಿ ಹೋಗುವುದು ಸರಿಯಲ್ಲ ಎಂದು ಪ್ರಾರ್ಥಿಸಿ ಮೊರೆ ಇಟ್ಟಿದ್ದಾರೆ. ಪುರಜನಂ ಮಂತ್ರಿಗಳು ನೆಲದೊರೆಗಳು ಪ್ರಜೆ ಪರಿವಾರ

ಎಲ್ಲರೂ ಧರ್ಮಜನನ್ನು ಸ್ವರ್ಗಕ್ಕೆ ಹೋಗಬೇಡವೆಂದು ಮೊರೆಯಿಟ್ಟಿದ್ದಾರೆ, ಬೇಡಿಕೊಂಡಿದ್ದಾರೆ. ಆದರೆ ಕಾಲದ ವಿಪರ್ಯಾಸವನ್ನು ತಿಳಿದಿದ್ದ ಯುಧಿಷ್ಠಿರನು ನಯ ವಿನಯ ಮಾತುಗಳಿಂದ ನಗರವಾಸ ಸಮಾಧಾನಪಡಿಸಿ ಯುಧಿಷ್ಠಿರನು ಆತನ ಸಹೋದರರು ಸರ್ವಸ್ವವನ್ನು ತ್ಯಾಗ ಮಾಡಿ ವೇದವ್ಯಾಸ ಮುನಿಗಳಿಗೆ ವಂದಿಸಿ ನಾರದರಿಗೆ ನಮಸ್ಕರಿಸಿ

ಹಚ್ಚಿ ಇಂದು ಕುಲ ತಿಲಕರಿಗೆ ಅಪ್ಪಣೆಯ ಕೊಟ್ಟರಾಗ. ಪಾಂಡವರು ವ್ಯಾಸ ನಾರದಾದಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಅಂತಿಮವಾದ ಇಷ್ಟಿಯನ್ನು ಬ್ರಾಹ್ಮಣರಿಂದ ವಿಧಿವತ್ತಾಗಿ ಮಾಡಿಸಿ ಅಗ್ನಿಗಳನ್ನು ನೀರಿನಲ್ಲಿ ವಿಸರ್ಜಿಸಿ ಮಹಾಯಾತ್ರೆಗಾಗಿ ಹೊರಟಿದ್ದಾರೆ. ನಾರುಮಡಿಯನ್ನು ಧರಿಸಿ ಹೊರಟಿದ್ದ ಪಾಂಡವರನ್ನು ನೋಡಿ ಪಟ್ಟಣದ ಸ್ತ್ರೀಯರು ಗಟ್ಟಿಯಾಗಿ ಅಳತೊಡಗಿದರು. ಅರ್ಥನ ಅವರೆಲ್ಲರನ್ನೂ ಸಂತೈಸಿ ಹಿಂದಕ್ಕೆ ಕಳುಹಿಸಿದ್ದಾನೆ. ಧರ್ಮಜ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳು ದ್ರೌಪದಿಯೊಡನೆ ಮಹಾಯಾತ್ರೆಗಾಗಿ ಹೊರಟಿದ್ದಾರೆ.

ಹಿಂದೆ ಜೂಜಿನ ಸಮಯದಲ್ಲಿ ಪರಾಜಿತರಾದಾಗ ದ್ರೌಪದಿ ಸಹಿತರಾಗಿ ಅರಣ್ಯಕ್ಕೆ ಹೊರಟಂತೆ. ಹೊರಟಿದ್ದ ಯುಧಿಷ್ಠಿರನೊಡನೆ ಎಲ್ಲ ಪ್ರಜೆಗಳು, ಯುಯುತ್ಸು, ಪರೀಕ್ಷಿತನು ಸಹ ನಾಲ್ಕು ಯೋಜನೆಯವರೆಗೆ ಹಿಂಬಾಲಿಸಿದ್ದಾರೆ. ಆಗ ಪರೀಕ್ಷಿತನು ಹೇಳುತ್ತಾನೆ, ಸ್ವಾಮಿ, ನಾನು ಈ ರಾಜ್ಯಭಾರವನ್ನು ಹೊರಲು ಸಾಧ್ಯವೇ ಎಂದು ಕಣ್ಣೀರು ಸುರಿಸುತ್ತಿರುವ ಪರೀಕ್ಷಿತವನ್ನು ಕುರಿತು ಧರ್ಮರಾಜ ಹೇಳಿದ, ಮಗನೇ, ದುಃಖಿಸಬೇಡ, ಧರ್ಮದಿಂದ ಪ್ರಜೆಗಳನ್ನು ಪಾಲಿಸು, ಅದೇ ನಿನ್ನ ಕರ್ತವ್ಯ ಎಂಬುದಾಗಿ ಧರ್ಮರಾಜನು ಹೀಗೆ ಬುದ್ಧಿವಾದವನ್ನು ಹೇಳಿದ್ದಾನೆ.

ಇಂದ್ರಿಯ ಪರೀಕ್ಷಿತನಿಗೆ ಬುದ್ಧಿವಾದವನ್ನು ಹೇಳಿ ಸಮಾಧಾನ ಪಡಿಸಿ ಹಸ್ತಿನಾಪುರಕ್ಕೆ ಹೋಗೆಂದು ತಿಳಿಸಿದ್ದಾರೆ. ಧರ್ಮರಾಜನ ಮಾತಿನಂತೆ ಪರೀಕ್ಷಿತ್ ರಾಜನು ಎಲ್ಲಾ ಪ್ರಜೆಗಳೊಡನೆ ನಗರಕ್ಕೆ ಹಿಂತಿರುಗಿದ್ದಾರೆ. ನಾಗರಾಜ ಕನ್ಯೆಯಾದ ಉಪಿ ಗಂಗಾನದಿಯಲ್ಲಿ ಪ್ರವೇಶಿಸಿದ್ದಾಳೆ. ಚಿತ್ರಾಲದೆಯು ಮಣಿಪುರಕ್ಕೆ ಹೋದಳು. ಹೀಗೆ ಮಹಾತ್ಮರಾದ ಪಾಂಡವರು ಯಶಸ್ವಿನಿಯಾದ ದ್ರೌಪದಿಯೊಡನೆ ಉಪವಾಸ ವ್ರತವನ್ನು ಕೈಗೊಂಡು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಪ್ರಯಾಣ ಮಾಡಿದ್ದಾರೆ. ಹೀಗೆ ಮಾಡುತ್ತಾ ಇರಬೇಕಾದ ಸಂದರ್ಭದಲ್ಲಿ ಭೀಮಸೇನ ಧರ್ಮರಾಜನ ಹಿಂದೆ ಹೋಗುತ್ತಾ ಇದ್ದಾನೆ, ಧರ್ಮರಾಜ ಮುಂದೆ ಹೋಗುತ್ತಾ ಇದ್ದಾನೆ, ಅರ್ಜುನ ಅವನ ನಂತರ ಹೋಗುತ್ತಾ ಇದ್ದಾರೆ, ನಕುಲ ಸಹದೇವರು ಅರ್ಜುನನ ಹಿಂದೆ ಹೋಗುತ್ತಾ ಇದ್ದಾರೆ, ಆರನೆಯವಳಾಗಿ ದ್ರೌಪದಿಯು ಹೋಗುತ್ತಾ ಇದ್ದಳು, ಇವರ ಹಿಂದೆ ಒಂದು ನಾಯಿ ಹೋಗುತ್ತಾ ಇದೆ. ಪಾಂಡವರು ಅನೇಕ ದೇಶಗಳನ್ನು ನದಿಗಳನ್ನು ಸಾಗರಗಳನ್ನು ದಾಟಿ ಮುಂದೆ ಹೋಗುತ್ತಾ ಕೆಂಪು ಸಮುದ್ರದ ತೀರಕ್ಕೆ ಬಂದಿದ್ದಾರೆ. ಅರ್ಜುನನು ತನ್ನ ರತ್ನ ಪ್ರಾಯವಾದ ಧನಸ್ಸಿನ ಲೋಭದಿಂದ ಗಾಂಡೀವವನ್ನಾಗಲಿ ಅಕ್ಷಯವಾದ ಪತ್ತಳಿಕೆಯನ್ನಾಗಲಿ ತ್ಯಾಗ ಮಾಡಿಯೇ ಇರಲಿಲ್ಲ. ಕೆಂಪು ಸಮುದ್ರದ ಬಳಿಗೆ ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಪರ್ವತದಂತೆ ಸ್ಥಿರವಾಗಿ ನಿಂತಿದ್ದ ಸಾಕ್ಷಾತ್ತಾಗಿ ಪುರುಷಾಕೃತಿಯನ್ನೇ ಹೊಂದಿದ್ದ ಅಗ್ನಿದೇವನನ್ನು ನೋಡಿದ್ದಾರೆ. ಸಪ್ತ ಜ್ವಾಲೆಗಳಿಂದ ಅಗ್ನಿದೇವನು ಪ್ರತ್ಯಕ್ಷನಾಗಿದ್ದಾನೆ. ಸಪ್ತ ಜ್ವಾಲೆಗಳುಳ್ಳ ಅಗ್ನಿದೇವನು ಪಾಂಡವರನ್ನು ಕುರಿತು ಎಲೈ ಪಾಂಡುಕುಮಾರರೇ, ನಾನು ಅಗ್ನಿದೇವನು, ಅರ್ಜುನನ ಮತ್ತು ನಾರಾಯಣ ಸ್ವರೂಪನಾದ ಶ್ರೀಕೃಷ್ಣನ ಪ್ರಭಾವದಿಂದ ಕಾಂಡವ ವನವನ್ನು ಭಸ್ಮ ಮಾಡಿದೆ. ಆಗ ನಾನು ಅರ್ಜುನನಿಗೆ ಗಾಂಡೀವ ಧನಸ್ಸನ್ನು ಅಕ್ಷಯವಾದ ಪತ್ತಳಿಕೆಯನ್ನು ಅನುಗ್ರಹಿಸಿದ್ದೆ. ಈಗ ಅರ್ಜುನನು ಶ್ರೇಷ್ಠವಾದ ಆಯುಧವಾಗಿರತಕ್ಕಂತಹ ಗಾಂಡೀವ ಧನಸ್ಸನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗಬೇಕು. ಈಗ ಅರ್ಜುನನಿಗೆ ಈ ಗಾಂಡೀವ ಧನಸ್ಸಿನಿಂದ ಯಾವ ಪ್ರಯೋಜನವೂ ಇಲ್ಲ. ಹಿಂದೆ ಯಾವ ಚಕ್ರರತ್ನವು ಮಹಾತ್ಮನಾದ ಶ್ರೀಕೃಷ್ಣನಲ್ಲಿದ್ದಿತೋ ಅದು ಕೂಡ ತನ್ನ ಸ್ವಸ್ಥಾನಕ್ಕೆ ಹೋದ ಮೇಲೆ ಈ ಗಾಂಡೇವದಿಂದ ಅರ್ಜುನನಿಗೆ ಯಾವ ಕೆಲಸವೂ ಇಲ್ಲ ಅಂತ ಹೇಳಿದಾಗ, ಪಾರ್ಥನಿಗೋಸ್ಕರವಾಗಿಯೇ ಈ ಧನಸ್ಸನ್ನು ವರುಣನಿಂದ ತಂದಿದ್ದೆ, ಈಗ ನೀವು ಗಾಂಡೇವ ಧನಸ್ಸನ್ನು ವರುಣನಿಗೆ ಕೊಟ್ಟು ಬಿಡಬೇಕು ಎಂಬುದಾಗಿ ಅಗ್ನಿದೇವನು ಆಣತಿಯನ್ನಿಟ್ಟಿದ್ದಾನೆ. ಅಗ್ನಿಯ ಮಾತನ್ನು ಕೇಳಿ ಅರ್ಜುನನು ಗಾಂಡೀವ ಧನಸ್ಸನ್ನು ಅಕ್ಷಯವಾದ ಬತ್ತಳಿಕೆಗಳನ್ನು ವರುಣನ ಸಾನ್ನಿಧ್ಯವಿರುವ ಗಂಗೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಕ್ಷಿಪ್ರದಲ್ಲಿ ಅಗ್ನಿಯು ಅದೃಶ್ಯನಾದ ಬಳಿಕ ಪಾಂಡವರು ಪಯಣ ಬೆಳೆಸಿ ಲವಣ ಸಮುದ್ರ ತೀರಕ್ಕೆ ಬಂದಿದ್ದಾರೆ. ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ದ್ವಾರಕೆಯನ್ನು ಅವರು ಅಲ್ಲಿ ನೋಡಿದ್ದಾರೆ. ಬಳಿಕ ಭರತ ಶ್ರೇಷ್ಠರಾದ ಪಾಂಡವರು ಭೂಮಿಯನ್ನು ಪ್ರದಕ್ಷಿಣೆ ಮಾಡಬೇಕೆಂಬ ಅಭಿಲಾಷೆಯಿಂದ ಪಶ್ಚಿಮ ದಿಕ್ಕಿನ ಕಡೆಯಿಂದ ಉತ್ತರ ದಿಕ್ಕಿನ ಕಡೆಗೆ ತಿರುಗಿ ತಮ್ಮ ಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಉತ್ತರಕ್ಕೆ ಮುಖವಾಗಿ ನಡೆದರೆ ಮಾರ್ಗದೂ ಬೇಡ ಪಡೆ ಮಂದಿಗಳು ಹಿಡಿದರ ದ್ರೌಪದಿಯರು ಇಂತಿ ಪ್ರಕಾರ ಪಾಂಡವರು ಮುಂದೆ ಹೋಗುತ್ತಾ ಇರಬೇಕಾದರೆ ಬೇಡರ ಪಡೆಯೊಂದು ಅದೇ ಕಾಡಿಗೆ ಬೇಟೆಗಾಗಿ ಬಂದಿದ್ದು ದ್ರೌಪದಿಯನ್ನು ಹಿಡಿದುಕೊಂಡು ಹೋಗಿದ್ದಾರಂತೆ. ದ್ರೌಪದಿಯು ಪತಿಗಳನ್ನು ಕೂಗಿಕೊಳ್ಳುತ್ತಾ ಇದ್ದ

0: ಇಂತೀಬರಿ
1: ದ್ರೌಪದಿಯು ಪರಮಾತ್ಮನನ್ನ ಸ್ತೋತ್ರ ಮಾಡಲು ಶ್ರೀಹರಿಯ ಮಾಯೆಯಿಂದ ವ್ಯಾಧನಿಗೆ ಅಂತಃಕರಣೆ ಮೂಡಿ ಹೀಗೆ ಪುಣ್ಯಸ್ತ್ರೀ ಎಂದು ಭಾವಿಸಿ ದ್ರೌಪದಿಯನ್ನು ಕರೆತಂದು ಪಾಂಡವರ ಬಳಿ ಬಿಟ್ಟನು. ಆಗ ಕೃಷ್ಣನ ಮಹಿಮೆಯನ್ನು ಎಲ್ಲರೂ ಕೊಂಡಾಡಿದ್ದಾರೆ. ಪಾಂಡವರ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡುತ್ತಾ ಪುಣ್ಯಕ್ಷೇತ್ರಗಳನ್ನು ದರ್ಶಿಸಿ ತೀರ್ಥಗಳಲ್ಲಿ ಮಿಂದು ದೊಡ್ಡದಾದ ಹಿಮವತ್ ಪರ್ವತವನ್ನು ನೋಡಿದ್ದಾರೆ. ಮುಂದೆ ವಾಲುಕ ಎಂಬ ಸಮುದ್ರವನ್ನು ಸಂದರ್ಶಿಸಿದ್ದಾರೆ. ಮುಂದೆ ನಡೆಯುತ್ತಾ ಶ್ರೇಷ್ಠವಾದ ಮಹಾಗಿರಿಯಾದ ಮೇರು ಪರ್ವತದ ಬಳಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ದಾರಿಯನ್ನು ನಡೆಯಲಾರದೆ ಪಂಚವಲ್ಲಭಿಯಾದ ದ್ರೌಪದಿ ದುಃಖ ಮಾಡ್ತಾಳಂತೆ. ನೀರಡಿಸಿ ಬಾಯಾರಿ ಬಸವಳಿಯುತ್ತಿದ್ದಾಳೆ ಪಂಚಾಲು. ದ್ರೌಪದಿಯ ಮೇಲಿನ ವ್ಯಾಮೋಹದಿಂದ ಭೀಮಸೇನನು ಅವಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮುಂದೆ ಹೋಗುತ್ತಾ ಇದ್ದಾನೆ. ಆದರೇನು, ಹಿಮಾಚಲ ಪ್ರದೇಶದ ಬಳಿಗೆ ತಂದು ಇಳಿಸಿದ್ದಾನೆ. ಹಿಮದ ಜ್ವಾಲೆ ಸಹಿಸಲು ಸಾಧ್ಯವಾಗಿದೆ. ಅದನ್ನು ನೋಡಿ ಪಾಂಡು ಕುಮಾರರು ಕಂಪಿಸಿದ್ದಾರೆ. ಎತ್ತ ನೋಡಿದ ರಕ್ತ ಕತ್ತಲೆಯು ಮಾರ್ಗವಂ ಹೊತ್ತು ಒಡೆ ದೇಶ ದಿಕ್ಕುಗಳು ಕಾಣಲಿಲ್ಲ. ಮಂಜಿನ ಮಳೆಗಳು ಮಾರ್ಗದೊಳಗೆಲ್ಲ ಅರಳೆಯನ್ನು ಹಾಸಿದಂತೆ ಮುಟ್ಟಿದರೆ ಕೈಕಾಲು ಸಂದುಗಳು ಕತ್ತರಿಸಿದಂತಿಪ್ಪುದು. ಹಿಮದ ಭಯಂಕರವಾದ ಜ್ವಾಲೆಯನ್ನು ತಾಳಲಾರದೆ ಪಾಂಡವರು ತತ್ತರಿಸಿದರು. ದ್ರೌಪದಿಯಾದರೂ ಒಂದು ಹೆಜ್ಜೆಯನ್ನು ಮುಂದೆ ಇಡಲಾಗಲಿಲ್ಲ. ಹಿಮದಲ್ಲಿ ಹಲ್ಲು ಕಚ್ಚಿಕೊಂಡು ಕಣ್ಣುಗಳು ಮೇಲಕ್ಕೆ ನೋಡುತ್ತಾ ಧೋಪ್ಪನೆ ಹಿಮದ ಮೇಲೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾಳೆ. ಲಕ್ಷ್ಮೀರಮಣ ಗೋವಿಂದೋ ಗೋವಿಂದ. ಇಂತೀಪರಿ ದ್ರೌಪದಿಯು ಪ್ರಾಣ ಬಿಟ್ಟಾಗ ಇದ ಕಂಡ ಭೀಮ ಅರ್ಜುನ ಅನುಕೂಲ ಸಹದೇವಾದಿಗಳು ದ್ರೌಪದಿಯ ಬಳಿಗೆ ಬಂದು ದುಃಖಿಸ್ತಾ ಇದ್ದಾರೆ.

ಇಂದಿಬ್ಬರು ಭೀಮಾರ್ಜುನರು ದುಃಖಿಸುತ್ತಾ ನಮಗೆ ಪೂರ್ವ ಪುಣ್ಯದಿಂದ ಹೀಗೆ ದೊರಕಿದಳಲ್ಲದೆ ಮಿಕ್ಕವರಿಗೆ ಇಂತಹ ಸ್ತ್ರೀ ದೊರೆಯುವುದಿಲ್ಲ ಎಂದು ಕಣ್ಣೀರು ಸುರಿಸಿದ್ದಾರೆ. ಇಂದಿಬ್ಬರಿ ದ್ರೌಪದಿಗಾಗಿ ದುಃಖ ಮಾಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೀಮಸೇನನು ಧರ್ಮರಾಜನನ್ನು ಕುರಿತು, ಅಣ್ಣ, ಈ ದ್ರೌಪದಿಯು ಯಾವುದೇ ಅಧರ್ಮವನ್ನು ಮಾಡಿದವಳಲ್ಲ, ಆದರೂ ಯೋಗ ಭ್ರಷ್ಟಳಾಗಿ ಬೀಳಲು ಕಾರಣವೇನು ಎಂದು ಪ್ರಶ್ನಿಸಿದಾಗ ಧರ್ಮರಾಜ ಭೀಮನಿಗೆ ಹೀಗೆ ಹೇಳಿದ, ಭೀಮಾ, ಇವಳಿಗಾಗಿ ನೀವೆಲ್ಲ ಶೋಕಿಸಬೇಡಿ.

0: ಬಳಲಿದೆವು ಇವಳ ದೆಸೆಯಿಂದ ಮರೆದಿರೇ ನೀವು ಕಲಹ ಕಂಠಕಂಗಳ.
1: ಸೋದರರೇ, ಈಕೆಯಿಂದ ನಾವು ಬಳಲಿದೆವು, ಬಂಧುಗಳ ಕಲಹವಾಯಿತು. ಅರ್ಜುನನ ವಿಷಯದಲ್ಲಿ ಈಕೆಗೆ ವಿಶೇಷವಾದ ಪಕ್ಷಪಾತ ಬಿದ್ದಿತು. ಈಕೆ ಸುಚಿತ್ತೆಯಲ್ಲ, ಆದ ಕಾರಣ ತನ್ನ ಪಾಪ ನಿಮಿತ್ತ ತಾನು ಮುಳಿದು ಹೋದಳು. ನೀವು ಎಷ್ಟು ಮಾತ್ರಕ್ಕೂ ದುಃಖ ಮಾಡಬೇಡಿ, ದ್ರೌಪದಿಗಾಗಿ ಮುಂದೆ ನಡೆಯಿರಿ ಎಂದು ತಮ್ಮಂದಿರನ್ನು ಸಂತೈಸಿ ಅವರನ್ನು ಕರೆದುಕೊಂಡು ಮುಂದೆ ಮಾರ್ಗ ಹಿಡಿದು ನಡೆಯುತ್ತಾ ಕೋಟಿ ಪರ್ವತ ಎಂಬ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಬರುವ ವೇಳೆಗೆ ಹಿಮದ ಹೊಯ್ಲಿಂಗಳು ಸಹದೇವನು ಕಾಲುಗಳು ಮುರಿಬಡದು ಮೂಗಿನಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಸಹದೇವನು ಮೂಗಿನಲ್ಲಿ ಪ್ರಾಣ ಬಿಟ್ಟ. ಆಗ ಭೀಮಾರ್ಜುನ ನಕುಲರು ಸಹದೇವನ ಬಳಿಗೆ ಬಂದು ದುಃಖ ಮಾಡುತ್ತಾರಂತೆ. ಇದೇನಯ್ಯ ಮಾದ್ರಿಕುಮಾರ ನಮ್ಮ ನೋಡಯ್ಯ, ಹಾ ಶೂರ ಸಹದೇವ ನಮ್ಮನ್ನಗಲಿದೆಯ ಧೀರನೇ ಎಂಬುದಾಗಿ ದುಃಖ ಮಾಡಿದ್ದಾರೆ. ಈ ಹಿಮಕ್ಕೆ ನೀನು ಅಂಜಿ ಬೀಳುವುದೇ ಎಂದು ಭೀಮಾರ್ಜುನರು ನಕುಲರು ದುಃಖ ಮಾಡತಕ್ಕಂತಹ ಸಂದರ್ಭದಲ್ಲಿ ಭೀಮನು ಧರ್ಮರಾಜನನ್ನು ಕುರಿತು, ಅಣ್ಣ ಈ ಸಹದೇವನು ಯಾವಾಗಲೂ ನಮ್ಮ ಶುಶ್ರೂಷೆಯಲ್ಲಿಯೇ ನಿರತನಾಗಿದ್ದ, ಮೇಲಾಗಿ ಇವನು ನಿರಹಂಕಾರಿಯಾಗಿದ್ದ, ಇಂತಹ ಧರ್ಮಾತ್ಮನಾದ ಸಹದೇವನು ಯಾವ ದೋಷದಿಂದ ಕೆಳಕ್ಕೆ ಬಿದ್ದನು ಹೇಳಣ್ಣ ಎಂದಾಗ ಯುಧಿಷ್ಠಿರ ಹೇಳಿದ, ಭೀಮಸೇನ ಇವನಿಗಾಗಿ ದುಃಖ ಮಾಡಬೇಡಿ, ಏಕೆಂದರೆ

ತಿಳಿಸದೆ ಪಾಪಿ ಕೊಲಿಸಿದನು ಕಲಿಪಾರ್ಥನು. ಹಿಂದೆ ಮುಂದಣ ಅನುಭವಗಳಂ ತಂತದ ಬಲ್ಲ ಸುಜ್ಞಾನಿ ಇವನು. ಪಾಪಿ ಕೊಲಿಸಿದನು ಕಲಿಕರ್ಣನನು, ಅಳಲದಿರಿ ಸ್ವರ್ಗ ಸುಖವೆಂತಹುದು ಇಂಥವನಿಗೆ. ಇವಾ ಈತನಲ್ಲಿ ಒಂದು ದೋಷ ಉಂಟು. ಈತನಿಗೆ ಹಿಂದೆ ಮುಂದಿನ ವರ್ತಮಾನ ಎರಡೂ ತಿಳಿಯುತ್ತಿತ್ತು. ಈತನು ಮಹಾಜ್ಞಾನಿಯಾಗಿದ್ದು ತಿಳಿದರು ಕರ್ಣನು ನಮ್ಮ ಒಡ ಹುಟ್ಟಿದವನೆಂದು ಹೇಳಲಿಲ್ಲ. ಅದಕ್ಕಾಗಿ ತನ್ನ ಪಾಪಕ್ಕೆ ತಾನೇ ಸಾವನ್ನಪ್ಪಿದ. ಈತನಿಗೆ ದುಃಖ ಬೇಕಿಲ್ಲ ಎಂಬುದಾಗಿ ತಮ್ಮಂದರನ್ನು ಸಂತೈಸಿ ಮುಂದೆ ಬರುತ್ತಾ ಇದ್ದಾರಂತೆ ಪಾಂಡವರು. ಹರಿಯ ಸ್ಮರಣೆಯ ಮರೆಯದೆ ಜಪಿಸುತ್ತ ಮುಂದೆ

ಮುಂದೆ ಹಲವು ಯೋಜನೆಗಳನ್ನು ನಡೆದು ಮೆಲ್ಲ ಮೆಲ್ಲನೆ ಗುಣವಂತ ಪರ್ವತವೆಂಬ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ನಕುಲನು ಹಿಮಕ್ಕೆ ತಾಳಲಾರದೆ ಕೈಕಾಲುಗಳು ಮುರಿದು ಬೆನ್ನು ಬಾಗಿ ಕಣ್ಣಿನಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಆಗ ಭೀಮ

0: ದುಃಖ ಮಾಡಿದ್ದಾರೆ. ಪುನಃ ಭೀಮಸೇನನ್ನು ಧರ್ಮರಾಜನನ್ನು ಪ್ರಶ್ನೆ ಮಾಡಿದ, ಅಣ್ಣ ಯಾವನು ಸ್ವಲ್ಪವೂ ಲೋಪವಿಲ್ಲದೆ ಧರ್ಮವನ್ನು ಪರಿಪಾಲಿಸುತ್ತಿದ್ದನು, ನಾವು ಹೇಳಿದಂತೆ ಕೇಳುತ್ತಿದ್ದನು, ಅಂತಹ ನಕುಲನು ಯಾವ ಕಾರಣದಿಂದ ಮರಣವನ್ನು ಪಡೆದು ಹೇಳಣ್ಣ ಎನ್ನಲು ಧರ್ಮರಾಜ ಉತ್ತರಿಸಿದ, ಭೀಮಸೇನ ನಕುಲನಿಗೆ ರೂಪದಲ್ಲಿ ತನಗೆ ಸಮಾನರಾದವರು ಯಾರೂ ಇಲ್ಲವೆಂಬ ಭಾವನೆ ಇದ್ದಿತ್ತು, ಆ ಕಾರಣದಿಂದಲೇ ನಕುಲನು ಯೋಗ ಭ್ರಷ್ಟನಾಗಿ ಬಿದ್ದು ಹೋದ, ಇವನಿಗಾಗಿ ನೀವು ಚಿಂತಿಸಬೇಡಿ ನಡೆಯಿರಿ ಎಂದು ಭೀಮಾರ್ಜುನನ್ನು ಕರೆದುಕೊಂಡು ಧರ್ಮರಾಜನು ಮುಂದೆ ಪಯಣ ಬೆಳೆಸಿದ್ದಾನಂತೆ. ಲಕ್ಷ್ಮೀರಮಣ ಗೋವಿಂದೋ ಗೋವಿಂದ ಜಯ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ರಾಜಾ ರಾಮಚಂದ್ರ ಮಹಾರಾಜ ಕೀ ಜಯ ಭಾರತ್ ಮಾತಾ ಕೀ ಜಯ ಸನಾತನ ಧರ್ಮಾ ಕೀ ಜಯ.
1: ಇಂತಿ ಪ್ರಕಾರ ನಕುಲನನ್ನು ಬಿಟ್ಟು ಧರ್ಮರಾಜ ಭೀಮ ಅರ್ಜುನ ಈ ಮೂರು ಮಂದಿ ಮಾತ್ರ ಮುಂದೆ ಹೋಗ್ತಾ ಇದ್ದಾರೆ. ಅರ್ಜುನನು ಹಿಮದ ಜ್ವಾಲೆಗೆ ಅಂಜಿ ಮುಂದೆ ನಡೆಯಲಾರದೆ ಅಳುತ್ತಾ ನಿಂತು ಬಿಟ್ಟ. ಆಗ ಅರ್ಜುನನ ಸ್ಥಿತಿಯನ್ನು ಕಂಡು ಮಹಾಪರಾಕ್ರಮಶಾಲಿಯಾದ ಭೀಮಸೇನನು ಅರ್ಜುನನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಆದರೆ ಹೆಗಲ ಮೇಲೆ ಅರ್ಜುನನು ಹಿಮದ ಹೊಯ್ಲಿಂಗ ಕಂಪಿಸಿ ಪ್ರಾಣ ಪರ್ವತವೆಂಬ ಸ್ಥಳಕ್ಕೆ ಬರುವ ವೇಳೆಗೆ ಮೆಲ್ಲ ಮೆಲ್ಲನೆ ಬ್ರಹ್ಮ

0: ಆ ಸಂದರ್ಭದಲ್ಲಿ ಅರ್ಜುನನು ಕೃಷ್ಣ ಎಂದು ಕೂಗಿ ಬ್ರಹ್ಮರಂಧ್ರದಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಆಗ ಭೀಮಸೇನನು ಅರ್ಜುನನ ಮೇಲೆ ಬಿದ್ದು ಘೋರವಾಗಿ ದುಃಖ ಮಾಡುತ್ತಾ ಇದ್ದಾನೆ.
1: ಚಂದ್ರಶೇಖರನೊಡನೆ ಒಯ್ದಾಡಿ ಪಾಶುಪತ ಶರವಂ ಪಡೆದೆ ಕಾಂಡವ ವನವ ನಗ್ನಿಗಂ.

0: ಇಂತೀಪರಿ ಅರ್ಜುನನಿಗಾಗಿ ದುಃಖಿಸುತ್ತಾ ಭೀಮಸೇನನು ಅರ್ಜುನನ ಗುಣಶೀಲಗಳನ್ನು ನೆನೆ ನೆನೆದು ಚಂದ್ರಶೇಖರನೊಡನೆ ಹೋರಾಡಿ ಪಾಶುಪತವನ್ನು ತಂದವನೇ, ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ತಂದವನೇ, ಮೂರು ಲೋಕದ ಗಂಡನೆಂದು ಬಿರುದು ಗಳಿಸಿದ ನೀನು ಈ ಹಿಮಕ್ಕೆ ಮೈಕೊಡುವುದುಂಟೆ, ಸೋಮಕುಲ ಭಾನುವೇ ಬಾರಯ್ಯ ಎಂದು ಭೀಮಸೇನನು ದುಃಖಿಸಿ ಮೂರ್ಛಿತನಾಗಿದ್ದಾನಂತೆ. ಆಗ ಧರ್ಮರಾಜನು ಭೀಮಸೇನನನ್ನು ಸಮಾಧಾನಪಡಿಸಿ, ಭೀಮಾ ಇವನಿಗಾಗಿ ದುಃಖಿಸಬೇಡ, ಇವನು ಮಹಾಪಾಪಿ, ಏಕೆಂದರೆ ಬಹಳ ಪಾಪಾತ್ಮನಿವನು, ಅಂದು ಭೀಷ್ಮ ದ್ರೋಣ ಭೂರಿಷ್ಯವನು ಕನ್ನ ಮೊದಲಾದ ಪಟು ಭಟರನು ಕೊಂದ ಕೈಯಾರೆ ಕಡು ಪಾಪಿ ನಿಷ್ಕರುಣೀಗಿ, ಇವನು ಮಹಾಪಾಪಿ, ಭೀಷ್ಮ ದ್ರೋಣ ಕರ್ಣ ಭೂರಿಷ್ಯವ ಮೊದಲಾದವರನ್ನು ಕೈಯಾರೆ ಕೊಂದನು, ತನ್ನ ಪಾಪಕ್ಕೆ ತಾನೇ ಮಡಿದು ಹೋದ, ಇದಕ್ಕಾಗಿ ನೀವು ಚಿಂತಿಸಬೇಡ, ಮುಂದೆ ನಡಿ ಎಂಬುದಾಗಿ ಅರ್ಜುನನನ್ನು ಅಲ್ಲಿಯೇ ಪರಿತ್ಯಜಿಸಿ ಮುಂದೆ ಹೋಗುತ್ತಾ ಇದ್ದಾರೆ ಭೀಮಾ ಧರ್ಮರಾಜ ಇಬ್ಬರು. ಧರ್ಮರಾಜನು ಭೀಮನನ್ನು ಕರೆದುಕೊಂಡು ಮುಂದೆ ಹೋಗುತ್ತಾ ಇರುವಂತಹ ಸಂದರ್ಭ, ಈ ಸಂದರ್ಭದಲ್ಲಿ ಭೀಮಸೇನನಿಗೆ ಒಂದೂ ತೋಚದೆ ತಮ್ಮಂದಿರನ್ನೆಲ್ಲ ಕಳೆದುಕೊಂಡ ಚಿಂತೆಯಿಂದ ಮಾರ್ಗ ಸಾಗದೆ ನಿಧಾನವಾಗಿ ನಡೀತಾ ಇದ್ದಾರೆ. ಭೀಮಸೇನನನ್ನು ಕಂಡು ಧರ್ಮರಾಜ ಹೇಳಿದ, ಭೀಮ ಧೃತಿಗೆಡಬೇಡ, ಸ್ವರ್ಗ ಸಮೀಪಿಸಿತು ಎಂದು ಧೈರ್ಯವನ್ನು ಹೇಳಿ ಮುಂದೆ ಆ ಪರ್ವತವನ್ನು ದಾಟಿ ಬಂದಿದ್ದಾರೆ. ಹಾಗೆ ಬರುವಂತಹ ಸಂದರ್ಭದಲ್ಲಿ
1: ಹಿಮವದಾತನಂ ಮುರಿವತ್ತಿ ಬಂಧಿಸಿತು, ಇದನಲ್ಲಿಯೇ ಭೀಮ ನೀಲಗಿರಿಯಂತೆ.
0: ಭೀಮಸೇನನು ಕೈಕಾಲ ಮುರಿದುಕೊಂಡು ಕ್ಷಿಪ್ರದಲ್ಲಿಯೇ ಪ್ರಾಣವನ್ನು ಬಿಟ್ಟಿದ್ದಾನೆ. ಅದನ್ನು ಧರ್ಮರಾಜನು ನೋಡಿದ, ಮಹಾ ದುಃಖದಿಂದ ಭೀಮಸೇನನನ್ನು ನೆನೆದು, ಭೀಮಾ ನನ್ನೋರ್ವನನ್ನೇ ಅಗಲಿ ಈ ಅರಣ್ಯದಲ್ಲಿ ಹೋದೆಯಪ್ಪ,

ಇಂತಿ ಪ್ರಕಾರ ಧರ್ಮರಾಜನು ಭೀಮಸೇನನ ಮರಣವನ್ನು ಕಂಡು ಮಹಾ ದುಃಖದಿಂದ ಎಲೆಯೇ ಭೀಮಸೇನ, ಎನ್ನೋರ್ವನ ಈ ಅಡವಿಯೊಳಗೆ ಬಿಟ್ಟು ಹೋಗುವುದು ಸರಿಯೇ? ನನ್ನ ಮಾತನ್ನು ನೀನು ಎಂದೂ ಮೀರಿ ನಡೆದವನಲ್ಲ. ಇನ್ನು ಚತುರಾಬ್ಧಿ ಮಧ್ಯದ ರಾಯರೊಳಗೆ ದೃಢ ಶಕ್ತಿಯ ಪರಾಕ್ರಮಿಗಳು ಯಾರಿದ್ದಾರಪ್ಪ ಎಂದು ಧರ್ಮರಾಜನು ದುಃಖ ಮಾಡುತ್ತಾ, ಬಾರಯ್ಯ ಎನ್ನ ನೋಡಯ್ಯ ಎಂಬುದಾಗಿ ಧರ್ಮರಾಜನು ನಾನಾಪರಿಯಲ್ಲಿ ಭೀಮಸೇನನ ಪರಾಕ್ರಮವನ್ನು ನೆನೆ ನೆನೆದು ದುಃಖಿಸುತ್ತಿದ್ದುದನ್ನು ವೈಕುಂಠದೊಳಗಿದ್ದ ಶ್ರೀಕೃಷ್ಣ ಪರಮಾತ್ಮನು ನೋಡಿದ್ದಾನೆ. ಗಗನ ಮಾರ್ಗದಲ್ಲಿ ಬಂದು ಅದೃಶ್ಯನಾಗಿ ಹೀಗೆ ನುಡಿತಾ ಇದ್ದಾನಂತೆ ಆ ಶರೀರವಾಣಿಯಿಂದ, ಮಾಯದ ಸಂಸಾರ

ಇಂತಿ ಪರಿ ಶ್ರೀಕೃಷ್ಣ ಪರಮಾತ್ಮನ ಎತ್ತರಿಸಿ, ನೀನು ಧರ್ಮಾತ್ಮ, ಆತನ ಕುರಿತು ದುಃಖಿಸಬೇಡ, ಅವನ್ಯಾರು ನೀನ್ಯಾರು, ಎಲ್ಲವೂ ಮಾಯೆ, ಸ್ವಪ್ನದಲ್ಲಿ ಕಂಡ ದ್ರವ್ಯವನ್ನು ನೆನೆದುಕೊಂಡು ಎಚ್ಚರವಾದ ನಂತರ ದುಃಖಿಸಿದವನಂತೆ ನೀನು ಭ್ರಮೆಗೊಂಡು ಶೋಕಿಸಬೇಡ ಎಂದು ಮಾಯೆಯಿಂದ ಆಕಾಶ ಮಾರ್ಗದೊಳು ನುಡಿಯಲು, ಆಗ ಧರ್ಮರಾಜನು ತನ್ನನ್ನೇ ಸೈರಿಸಿಕೊಂಡು ಮುಂದಕ್ಕೆ ಹೋಗೋಣವೆಂದರೆ ಕಾಲುಗಳು ಏಳುವುದಿಲ್ಲ, ಏನು ಮಾಡಲಿ ಎಂದು ಭೀಮಸೇನನ ಮೇಲೆ ಅಂತಃಕರಣದಿಂದ ಬಿಡಲಾರದೆ ಬಿದ್ದಂತಹ ಭೀಮಸೇನನ್ನು ಮೇಲಕ್ಕೆತ್ತಿ ನಿಲ್ಲಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಬರುವುದನ್ನು ಶ್ರೀಕೃಷ್ಣ ಪರಮಾತ್ಮ ಕಂಡಿದ್ದಾನೆ. ಧರ್ಮರಾಜನ ಅಜ್ಞಾನವನ್ನು ಬಿಡಿಸಬೇಕೆಂದು ಬ್ರಾಹ್ಮಣ ರೂಪವನ್ನು ಧರಿಸಿ ಧರ್ಮರಾಯನು ಬರುವ ಮಾರ್ಗದಲ್ಲಿ ಒಂದು ಅಶ್ವತ್ಥ ಮರವನ್ನು ಕಿತ್ತು ತಲೆ ಕೆಳಗೆ ಮಾಡಿ ನೆಲದೊಳಗೆ ಕೂತಿಟ್ಟು ನೂರಾರು ರಂಧ್ರಗಳಿರುವ ಕುಂಭವನ್ನು ತೆಗೆದುಕೊಂಡು ಬಂದು ಸಹಸ್ರ ಸೋಪಾನಗಳಿಂದೊಪ್ಪುವ ಬಾವಿಯಲ್ಲಿಡಿದು ಆ ಚಿತ್ರ ಕುಂಭದಲ್ಲಿ ನೀರನ್ನು ತುಂಬಿಕೊಂಡು ಮೇಲಕ್ಕೆ ಬರುತ್ತಾ ಇದ್ದಾನೆ. ಬರುವಷ್ಟರಲ್ಲಿ ಆ ನೀರು ಚೆಲ್ಲಿ ಹೋಗ್ತಾ ಇತ್ತು, ಪುನಃ ಹೋಗ್ತಾ ಇದ್ದ, ಪುನಃ ಚೆಲ್ಲಿ ಹೋಗ್ತಾ ಇತ್ತು. ಅದನ್ನು ಕಂಡು ಧರ್ಮರಾಜ ಹೇಳಿದ, ಎಲೈ ಬ್ರಾಹ್ಮಣನೇ, ನೀನು ಹುಚ್ಚಿನಾಗಿ ಕಾಣ್ತಾ ಇರುವೆ. ಒಣಗಿದ ಮರವು ತಲೆ ಕೆಳಗಾಗಿ ನೆಟ್ಟರೆ ಚಿಗುರಬಲ್ಲದೆ ಕ್ಷತ ಚಿತ್ರವಾದ ಕುಂಭದೊಳಗೆ ನೀರು ನಿಲ್ಲುವುದೇ, ನಿನ್ನಂತಹ ಹುಚ್ಚನ್ನು ನಾನೆಲ್ಲಿಯೂ ಕಾಣಲಿಲ್ಲ ಎನ್ನಲು ಆ ಮಾತನ್ನು ಕೇಳಿ ಬ್ರಾಹ್ಮಣನು ಹೇಳಿದ, ಎಲವೋ, ನೀನು ಜೀವವಿಲ್ಲದ ಶವವನ್ನು ಹೊತ್ತುಕೊಂಡು ಹೋದರೆ ಅವನು ಬದುಕಬಲ್ಲನೆ, ಈಗ ಹೇಳು ನೀನು ಹುಚ್ಚನೋ ನಾನು ಹುಚ್ಚನೋ ಎಂದಾಗ ಧರ್ಮರಾಜನು ನಾಚಿಕೊಂಡು ಶವವನ್ನು ಅಲ್ಲಿಯೇ ಬಿಸಾಡಿದ್ದಾನಂತೆ. ಆಗ ಬ್ರಾಹ್ಮಣನು ಮಾಯವಾದ ಭೀಮಸೇನನನ್ನು ನೋಡದೆ ಮುನ್ನಡೆದಿದ್ದಾನೆ ಧರ್ಮರಾಜ. ಈಗ ಒಡಹುಟ್ಟಿದ ಅನುಜರಿಲ್ಲ, ಪತ್ನಿಯಾದ ದ್ರೌಪದಿ ಇಲ್ಲ, ಒಂದು ನಾಯಿ ಮಾತ್ರ ಧರ್ಮಜನ ಮುಂದೆ ಹೋಗ್ತಾ ಇದೆ. ಧರ್ಮರಾಯನ ಮುಂದೆ ಮಾರ್ಗವಿಳಿದು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಂದೆ ವೈತರಣಿ ಎಂಬ ನದಿಯು ಅಡ್ಡವಾಗಿ ಬಂದಿದೆ. ಇದನ್ನು ದಾಟುವ ಬಗೆ ಹೇಗೆ ಎಂದು ಚಿಂತೆಯನ್ನು ಮಾಡುತ್ತಾ ಇದ್ದಾನಂತೆ. ಧರ್ಮರಾಜನು ಶ್ರೀಕೃಷ್ಣ ಪರಮಾತ್ಮನನ್ನ ಧ್ಯಾನ ಮಾಡ್ತಾ

ಇಂತಿಯ ಬರಿ ಧರ್ಮರಾಜನು ಧ್ಯಾನ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನನ್ನ. ಶ್ರೀಕೃಷ್ಣ ಪರಮಾತ್ಮನು ದೇವೇಂದ್ರನನ್ನು ಕರೆದು ಹೇಳ್ತಾನೆ, ಧರ್ಮರಾಜನು ಸ್ವರ್ಗಕ್ಕೆ ಸಮೀಪಿಸ್ತಾ ಬರ್ತಾ ಇದ್ದಾನೆ, ಅವನನ್ನು ಕರೆದುಕೊಂಡು ಬರಬೇಕು ಅಂದಾಗ ಸುರಪಾಲನೈತಂದ ಯುಧಿಷ್ಠಿರನ ಬಳಿಗಾಗ ಸಾವಿರ ಅಶ್ವಗಳ ದಿವ್ಯವಾದ ರಥವನ್ನು ತೆಗೆದುಕೊಂಡು ಮಹೇಂದ್ರನು ಧರ್ಮರಾಜನ ಬಳಿಗೆ ಬಂದು ರಥವನ್ನು ಹೊರತು ಧರ್ಮರಾಜ ಎಂದು ಹೇಳಿದ. ಆಗ ಯುಧಿಷ್ಠಿರನು, ಸುರೇಶ್ವರನೇ, ನನ್ನ ಅನುಜರೆಲ್ಲರೂ ದಾರಿಯಲ್ಲಿಯೇ ಬಿದ್ದು ಬಿಟ್ಟಿದ್ದಾರೆ, ಅವರು ನನ್ನ ಜೊತೆಯಲ್ಲಿಯೇ ಸ್ವರ್ಗಕ್ಕೆ ಬರುವಂತೆ ಮಾಡು, ಅವರಿಲ್ಲದೆ ನಾನು ಸ್ವರ್ಗಕ್ಕೆ ಹೋಗಲು ಬಯಸುವುದಿಲ್ಲ ಎಂದಿದ್ದಾನೆ. ಯುಧಿಷ್ಠಿರನೇ, ನಿನ್ನ ತಮ್ಮಂದಿರು ಮತ್ತು ದ್ರೌಪದಿಯು ಪಾರ್ಥಿವ ಶರೀರವನ್ನು ತೊರೆದು ಸ್ವರ್ಗಕ್ಕೆ ಹೋಗಿದ್ದಾರೆ, ನೀನಾದರೂ ಇದೇ ಶರೀರದಿಂದಲೇ ಸ್ವರ್ಗಕ್ಕೆ ಹೋಗುವೆ, ಇದರಲ್ಲಿ ಸಂಶಯವೇ ಇಲ್ಲ, ನಡೆ ಎಂದು ದೇವೇಂದ್ರನು ಹೇಳಿದ್ದಾನೆ. ಆಗ ಧರ್ಮರಾಜನು ಮಹೇಂದ್ರನನ್ನು ಕುರಿತು, ಸುರೇಶ್ವರ, ನನ್ನ ಜೊತೆಯಲ್ಲಿ ಬರುತ್ತಿರುವ ಈ ನಾಯಿಯು ನನ್ನಲ್ಲಿ ಭಕ್ತಿ ಭಾವವನ್ನು ಹೊಂದಿದೆ, ಆದ್ದರಿಂದ ಇದು ನನ್ನ ಜೊತೆಯಲ್ಲಿಯೇ ಸ್ವರ್ಗಕ್ಕೆ ಬರಲು ಅಪ್ಪಣೆ ಕೊಡು, ಏಕೆಂದರೆ ನನ್ನ ಬುದ್ಧಿಯು ಯಾವಾಗಲೂ ದಯಾಪರವಾದದ್ದು ಎಂದು ಹೇಳಿದ್ದಾನೆ. ಅದಕ್ಕೆ ದೇವೇಂದ್ರ ಹೇಳಿದ, ಯುಧಿಷ್ಠಿರ, ಈಗ ನೀನು ಅಮರತ್ವವನ್ನು ಹೊಂದಿ ನನಗೆ ಸಮಾನನಾಗಿರುವೆ, ಸಮಗ್ರವಾದ ಸ್ವರ್ಗ ಸಂಪತ್ತನ್ನು ಮಹಾಸಿದ್ಧಿಯನ್ನು ಪಡೆದಿರುವೆ, ಆದ್ದರಿಂದ ಈ ನಾಯಿಯನ್ನು ಇಲ್ಲಿಯೇ ಬಿಟ್ಟು ಬಿಡು, ನಿನ್ನ ತಮ್ಮಂದಿರನ್ನು ಭಾರ್ಯೆಯನ್ನೂ ತ್ಯಜಿಸಿ ಬಂದಿರುವ ನೀನು ಈ ನಾಯಿಯನ್ನೇಕೆ ತ್ಯಜಿಸುತ್ತಿಲ್ಲ, ನಾಯಿಯ ಮೇಲೆ ವ್ಯಾಮೋಹ ಬಿಡು, ಈ ನಾಯಿಯನ್ನು ಇಟ್ಟುಕೊಂಡವರಿಗೆ ಸ್ವರ್ಗ ಲೋಕದಲ್ಲಿ ವಾಸಿಸಲು ಅವಕಾಶವೇ ಇಲ್ಲ ಎಂದು ದೇವೇಂದ್ರನು ಹೇಳಿದ. ಆಗ ಧರ್ಮರಾಜ ಹೀಗೆ ಹೇಳಿದ, ಮಹೇಂದ್ರ, ಭಕ್ತರನ್ನು ತ್ಯಾಗ ಮಾಡುವುದು ಅತ್ಯಂತ ಪಾಪಕರ, ಆ ಪಾಪು ಬ್ರಹ್ಮಹತ್ಯಾ ದೋಷಕ್ಕೆ ಸಮಾನವಾದದ್ದು, ಯಾವುದರ ಸಲುವಾಗಿ ನಾನು ಈ ನಾಯಿಯನ್ನು ಪರಿತ್ಯಜಿಸಬೇಕೋ ಅಂತಹ ಸ್ವರ್ಗ ಸಂಪತ್ತಿನ ಒಡವೆಯೇ ನನಗೆ ಬೇಡ, ನನ್ನ ಸಹೋದರರನ್ನು ಸತ್ತ ನಂತರ ಬಿಟ್ಟು ಬಂದಿದ್ದೇನೆ, ಅವರು ಜೀವಿಸಿದ್ದಾಗ ನಾನೆಂದಿಗೂ ಅವರನ್ನು ತ್ಯಾಗ ಮಾಡಲಿಲ್ಲ, ಆದರೆ ಬದುಕಿರುವ ಈ ನಾಯಿಯನ್ನು ನಾನೆಂದಿಗೂ ಬಿಡಲಾರೆ ಎಂದು ಧರ್ಮರಾಜನು ಕೇಳಿಕೊಂಡಿದ್ದಾನೆ. ದಯಾಭಾವನೆ ಧರ್ಮರಾಜನಲ್ಲಿ ಯಾವ ರೀತಿ ಇತ್ತೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಆ ಮಾತನ್ನು ಕೇಳಿ ವರ ಯುಧಿಷ್ಠಿರನ ಸತ್ಯ ಸಂಕಲ್ಪಕ್ಕೆ ಮೆಚ್ಚಿ ಯಮಧರ್ಮನಾಗ ಪ್ರಸನ್ನನಾದ, ಧರ್ಮರಾಜನ ಸತ್ಯ ಸಂಕಲ್ಪಕ್ಕೆ ಮೆಚ್ಚಿ ನಾಯಿಯ ರೂಪಿನಲ್ಲಿದ್ದ ಯಮಧರ್ಮರಾಜನು ಕ್ಷಿಪ್ರದಲ್ಲಿಯೇ ಪ್ರತ್ಯಕ್ಷನಾಗಿದ್ದಾನೆ. ರಾಜೇಂದ್ರ, ನೀನು ಸದಾಚಾರದಿಂದಲೂ ಬುದ್ಧಿಯಿಂದಲೂ ಎಲ್ಲಾ ಪ್ರಾಣಿಗಳ ವಿಷಯದಲ್ಲಿಯೂ ಇಟ್ಟಿರುವ ದಯಾಭಾವನೆಯಿಂದಲೂ ನೀನು ಶ್ರೇಷ್ಠ ವ್ಯಕ್ತಿ ಎಂಬುದು ಇಂದು ಸ್ಪಷ್ಟವಾಯಿತು. ಹಿಂದೊಮ್ಮೆ ನಾನು ದ್ವೈತವನದಲ್ಲಿದ್ದಾಗ ನಿನ್ನನ್ನು ಪರೀಕ್ಷಿಸಿದ್ದೆ, ಆಗ ನಿನ್ನ ಒಡಹುಟ್ಟಿದ ಭೀಮಾತ್ಮರನ್ನು ಪರಿತ್ಯಜಿಸಿ ಮಾತ್ರೇಸುತ ನಕುಲನನ್ನು ಬದುಕಿಸಿಕೊಳ್ಳಲು ಬಯಸಿದೆ, ಈ ಸಮಯದಲ್ಲಿ ನಿನ್ನ ಭಕ್ತನೆಂದೇ ಭಾವಿಸಿ ಈ ನಾಯಿಯನ್ನು ಸ್ವರ್ಗಲೋಕ ಕೊಯ್ಯಲು ಬಯಸಿದೆ, ಆದ್ದರಿಂದ ನಿನಗೆ ಸಮಾನರಾದ ರಾಜಋಷಿಗಳು ಬೇರೆ ಯಾರೂ ಇರುವುದಿಲ್ಲ, ನೀನು ಪರಮ ಶ್ರೇಷ್ಠವಾದ ಗತಿಯನ್ನು ಹೊಂದಿರುವೆ ಎಂದು ಯಮಧರ್ಮರಾಜನು ಹರಸಿದ್ದಾನಂತೆ. ಅನಂತರ ಧರ್ಮ, ಇಂದ್ರ, ಮರುದ್ಗಣಗಳು, ಅಶ್ವಿನಿ ದೇವತೆಗಳು ಮತ್ತು ದೇವರ್ಷಿಗಳು ಯುಧಿಷ್ಠಿರನನ್ನು ರಥದಲ್ಲಿ ಕುಳ್ಳಿರಿಸಿ ತಮ್ಮ ತಮ್ಮ ವಿಮಾನಗಳ ಮೂಲಕ ಸ್ವರ್ಗಕ್ಕೆ ಪ್ರಯಾಣ ಮಾಡಿದ್ದಾರೆ. ಆ ದೃಶ್ಯವನ್ನು ನೋಡಿ ಕ್ಷಿಪ್ರದಲ್ಲಿ

ಬ್ರಹ್ಮಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಯುಧಿಷ್ಠಿರನನ್ನು ಕಂಡು, ಧರ್ಮರಾಜ ಎಷ್ಟು ಮಂದಿ ರಾಜರ್ಷಿಗಳು ಸ್ವರ್ಗಕ್ಕೆ ಆಗಮಿಸಿದವರೋ ಅವರೆಲ್ಲರಿಗಿಂತಲೂ ಕುರುರಾಜನಾದ ನೀನೇ ಶ್ರೇಷ್ಠನು. ಭೌತಿಕ ಶರೀರದಿಂದಲೇ ಸ್ವರ್ಗಲೋಕಕ್ಕೆ ಬರುವ ಸೌಭಾಗ್ಯ ನಿನ್ನ ಹೊರತಾಗಿ ಬೇರೆ ಯಾವನಿಗೂ ಇಲ್ಲ ಎಂದು ಕೊಂಡಾಡಿದ್ದಾರೆ ನಾರದ ಮಹರ್ಷಿಗಳು. ಆಗ ಧರ್ಮರಾಜನು, ದೇವೇಶ್ವರರೇ, ನನ್ನ ತಮ್ಮಂದಿರು ಯಾವ ಸ್ಥಾನವನ್ನು ಪಡೆದಿದ್ದಾರೆ ಅದನ್ನು ತಿಳಿಯಲು ನಾನು ಇಚ್ಛೆ ಪಡುತ್ತೇನೆ, ನನ್ನ ತಮ್ಮಂದಿರನ್ನು ತೋರಿಸಿ ಎಂದಾಗ ದೇವೇಂದ್ರನ ಮಹಾರಾಜ, ಇದು ಮನುಷ್ಯ ಲೋಕವಲ್ಲ, ಇದು ಸ್ವರ್ಗಲೋಕ. ಇಂತಹ ಸ್ಥಾನವನ್ನು ನಿನ್ನ ಸಹೋದರರು ಪಡೆಯುವುದಿಲ್ಲ, ನಿನ್ನ ತಮ್ಮಂದಿರನ್ನು ಮರೆತು ಹೋಗು ಎಂದಾಗ, ಅವರಿಲ್ಲದ ಸ್ವರ್ಗ ಸುಖ ನನಗೆ ಬೇಡ ಎಂದು ಧರ್ಮರಾಜನ ಹೇಳಿದ್ದಾನಂತೆ. ಆಗ ದೇವೇಂದ್ರನು ದೇವದೂತನನ್ನು ಕರೆದು ಧರ್ಮರಾಜನ ತಮ್ಮಂದಿರುವ ಕಡೆಗೆ ಕರೆದುಕೊಂಡು ಹೋಗಿ ಧರ್ಮರಾಜನಿಗೆ ತೋರಿಸು ಎಂದು ಅಪ್ಪಣೆ ಮಾಡಿದ್ದಾನೆ. ಧರ್ಮರಾಜನು ಸ್ವರ್ಗಲೋಕಕ್ಕೆ ಹೋದ ಮೇಲೆ ದುರ್ಯೋಧನನು ಸ್ವರ್ಗದಲ್ಲಿರುವುದನ್ನು ಕಂಡಿದ್ದಾನೆ. ಶೋಭೆಯಿಂದ ಸಂಪನ್ನನಾಗಿರತಕ್ಕಂತಹ ದುರ್ಯೋಧನನನ್ನು ನೋಡಿ ದೇವತೆಗಳನ್ನು ಕುರಿತು ಎಂತಹ ಮೋಸವಿದು, ಎಂತಹ ಮೋಸ, ಯಾವ ದುರ್ಯೋಧನನ ಕಾರಣದಿಂದ ಸಮಸ್ತ ಬಂಧುಗಳ ಸಂಹಾರವಾಯಿತು, ಯಾವನಿಂದ ನಾನಾ ಕಷ್ಟಗಳನ್ನು ಅನುಭವಿಸಿದೆವೋ ಆ ದುರ್ಯೋಧನನೊಡನೆ ಈ ಪುಣ್ಯಲೋಕಗಳನ್ನು ಉಪಭೋಗಿಸಲು ನಾನು ಇಷ್ಟಪಡುವುದಿಲ್ಲ, ನನ್ನ ಒಡಹುಟ್ಟಿದವರು ಇರುವ ಸ್ಥಳಕ್ಕೆ ಹೋಗಲು ನಾನು ಇಷ್ಟಪಡುತ್ತೇನೆ, ಆದ್ದರಿಂದ ನನ್ನ ಸಹೋದರರನ್ನು ತೋರಿಸಿ ಎಂದು ಕೇಳಿಕೊಂಡಿದ್ದಾನೆ. ಆಗ ನಾರದರು ನಗುತ್ತಾ ಹೇಳಿದ್ರು.

ಚಂದ್ರನೆ ಸ್ವರ್ಗದಲ್ಲಿ ವಾಸ ಮಾಡುವುದರಿಂದ ಹಿಂದಿನ ವೈರವು ಶಾಂತವಾಗಿ ಬಿಡುತ್ತದೆ. ಧರ್ಮರಾಜ ದುರ್ಯೋಧನನು ಕ್ಷತ್ರ ಧರ್ಮದಿಂದ ಕಡೆಯವರೆಗೂ ಯುದ್ಧ ಮಾಡಿ ಈ ಪ್ರಾಣವನ್ನು ನೀಗಿದ. ಆದ್ದರಿಂದ ಈ ದಿವ್ಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ದುರ್ಯೋಧನ. ಪೃಥ್ವೀಪತಿಯಾಗಿದ್ದ ಇವನು ಮಹಾಭಯದ ಸಮಯದಲ್ಲಿಯೂ ನಿರ್ಭಯನಾಗಿದ್ದ. ಆದ್ದರಿಂದಲೇ ಇವನಿಗೆ ಸ್ವರ್ಗ ಸುಖ ಲಭ್ಯವಾಗಿದೆ. ದುರ್ಯೋಧನನ ಮೂಲಕ ಆದ ಅಪರಾಧಗಳನ್ನು ನೀನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಇದು ಸ್ವರ್ಗಲೋಕ, ಇಲ್ಲಿ ವೈರ ದ್ವೇಷಗಳಿಗೆ ಎಡೆಯಿಲ್ಲ ಎಂದು ನಾರದರು ಹೇಳಿದ್ದಾರೆ. ಧರ್ಮರಾಜನು ಈ ರೀತಿ ಪ್ರಶ್ನೆ ಮಾಡಿದ. ಮುನೀಂದ್ರ ಸಮಸ್ತರಿಗೂ ದ್ರೋಹವನ್ನೆಸಗಿದ, ಮಹಾಪಾಪ ಕಾರ್ಯಗಳನ್ನು ಮಾಡಿದ ದುರ್ಯೋಧನನಿಗೆ ಇಂತಹ ಸ್ವರ್ಗ ಸುಖ ಲಭ್ಯವಾಗಿರಬೇಕಾದರೆ ಮಹಾತ್ಮರಾದ ಸತ್ಯವಾದಿಗಳಾದ ನನ್ನ ತಮ್ಮಂದಿರಿಗೆ ಈಗ ಯಾವ ಲೋಕಗಳು ಲಭಿಸಿವೆ? ಅವರನ್ನು ನನಗೆ ತೋರಿಸಿರಿ. ನಮ್ಮ ಹಿರಿಯಣ್ಣ ಕರ್ಣನನ್ನು ನನಗೆ ತೋರಿಸಿ. ಮಹಾ ತೇಜಸ್ವಿಯಾದ ಕರ್ಣನ ಪಾದಗಳು ನನ್ನ ತಾಯಿಯ ಪಾದಗಳಂತೆಯೇ ಇದ್ದುವು. ಇದನ್ನು ಗಮನಿಸದೆ ಸೂರ್ಯಪುತ್ರನಾದ ಕರ್ಣನು ಅರ್ಜುನನಿಂದ ಕೊಲ್ಲಲ್ಪಟ್ಟ. ಅವನ ಆರಂಭದನ್ನು ತಿಳಿಯದೆ ಅರ್ಜುನನು ಅವನ ಸಂಹಾರಕ್ಕೆ ಕಾರಣನಾದ. ಆದ್ದರಿಂದ ನಾನು ಪಾತಕಿಯಾಗಿದ್ದೇನೆ, ಸೋದರರಿಲ್ಲದ ಸ್ವರ್ಗ ಸುಖ ನನಗೆ ಬೇಡ ಎಂಬುದಾಗಿ ಧರ್ಮರಾಜನು ನಾರದ ಮಹರ್ಷಿಗಳನ್ನು ಕೇಳಿಕೊಂಡಿದ್ದಾನೆ. ದೇವಶ್ರೇಷ್ಠರೇ, ನನ್ನ ಒಡಹುಟ್ಟಿದವರಿಲ್ಲದ ಈ ಸ್ವರ್ಗ ಸುಖ ನನಗೆ ಬೇಡ. ನನ್ನ ತಮ್ಮಂದಿರೆಲ್ಲಿದ್ದರೆ ಅದೇ ನನಗೆ ಸ್ವರ್ಗ. ಆದ್ದರಿಂದ ನನ್ನ ತಮ್ಮಂದಿರನ್ನು ತೋರಿಸಿ ಎಂದಾಗ ದೇವತೆಗಳ ಅಪ್ಪಣೆಯ ಪ್ರಕಾರ ದೇವದೂತನು ಧರ್ಮರಾಜನನ್ನು ಭೀಮಾರ್ಜುನದಿರುವಡೆಗೆ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಮುಂದೆ ದೇವದೂತನು ಹೋಗುತ್ತಿದ್ದ, ಅವನ ಹಿಂದೆ ಧರ್ಮರಾಜನು ಹೋಗುತ್ತಾ ಇದ್ದ. ಆ ಮಾರ್ಗವು ಅತ್ಯಂತ ದುರ್ಗಮವೂ ಅಶುಭವೂ ಆಗಿದೆಯಂತೆ ಆ ನರಕ ಮಾರ್ಗ. ತಮಸಾ ಸಂವೃತಂ ಘೋರಂ ಏಚ ಶೈವಲ ಶಾದ್ವಲಂ ಯುಕ್ತಂ ಪಾಪಕೃತಂ ಪಾಪಕೃತಾಂ ಗಂಧೈರ್ ಮಾಂಸ ಶೋಣಿತ ಕರ್ದಮಂ. ಆ ಮಾರ್ಗವು ಗಾಢಾಂಧಕಾರವಾದ ಕತ್ತಲೆಯಿಂದ ತುಂಬಿತ್ತು, ದುರ್ಗಂಧಗಳಿಂದ ಕೂಡಿತ್ತು, ಮಾಂಸ ರಕ್ತ ಮಿಶ್ರವಾದ ಕೆಸರು ಎಲ್ಲಾ ಕಡೆಗಳಲ್ಲಿಯೂ ಆವರಿಸಿತ್ತು. ಆ ಮಾರ್ಗವು ಕಪ್ಪೆಗಳಿಂದಲೂ ಕರಡಿಗಳಿಂದಲೂ ನಳಗಳಿಂದಲೂ ಆವೃತವಾಗಿದೆ. ಇತ್ತ ಅತ್ತ ಎಲ್ಲಾ ಕಡೆಗಳಲ್ಲಿಯೂ ಹೆಣಗಳಿಂದ ತುಂಬಿದೆಯಂತೆ. ಎಲ್ಲಾ ಕಡೆಗಳಲ್ಲಿಯೂ ಪ್ರಜ್ವಲಿಸುತ್ತಿದ್ದ ಅಗ್ನಿಯಿಂದ ಆವೃತವಾಗಿದೆ ಆ ಸ್ಥಳ. ಕಾಗೆ ರಣಹದ್ದು ಪ್ರೇತಗಳಿಂದಲೂ ಹೆಣಗಳಿಂದಲೂ ಆ ಮಾರ್ಗವು ಭಯಂಕರವಾಗಿದೆಯಂತೆ. ಧರ್ಮರಾಜನು ಈ ದುರ್ಗಂಧವನ್ನು ಸಹಿಸಲಾರದೆ ಮೂರ್ಛೆ ಬಂದಂತಾಗಿದೆಯಂತೆ. ಮುಂದೆ ಹೋಗುತ್ತಾ ಇದ್ದರೆ ಮನುಷ್ಯರ ಆರ್ತನಾದ ಎಲ್ಲಾ ಕಡೆಯಿಂದ ಕೇಳಿ ಬರುತ್ತಾ ಇದೆ. ಮಹಾತ್ಮಾ ಧರ್ಮನಂದನೇ, ನಮ್ಮನ್ನು ಅನುಗ್ರಹಿಸು. ನೀನು ಬರುತ್ತಿದ್ದಂತೆ ಪವಿತ್ರ ಗಂಧವನ್ನು ಹೊತ್ತ ಗಾಳಿ ಬೀಸುತ್ತಾ ಇದೆ, ನಮಗೆ ಸುಖವನ್ನುಂಟು ಮಾಡುತ್ತಾ ಇದೆ. ದೈನ್ಯದ ಮಾತುಗಳನ್ನು ಕೇಳಿದ ಧರ್ಮರಾಜ ಅಲ್ಲಿಯೇ ಕ್ಷಣಕಾಲ ನಿಂತನಂತೆ.

ಇಂತೀಪರಿ ಎಲ್ಲಾ ಕಡೆಗಳಿಂದಲೂ ಧ್ವನಿ ಕೇಳಿ ಬರುತ್ತಾ ಇತ್ತು, ನಮ್ಮ ಮೊರೆಯನ್ನಾಲಿಸಿ ನಮ್ಮನ್ನು ಕಾಪಾಡು ಎಂಬುದಾಗಿ ಕೇಳಿಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ನೀವು ಯಾರು ಇಲ್ಲಿ ಏಕಿದ್ದೀರಿ ಎಂಬುದಾಗಿ ಎಲ್ಲಾ ಕಡೆಗಳಿಂದ ಬಂದ ಆ ಮಾತುಗಳನ್ನು ಕೇಳಿ ಧರ್ಮರಾಜ ಪ್ರಶ್ನೆ ಮಾಡಿದ. ಮಾರುತ್ತರ ಕೊಟ್ಟರು, ಪ್ರಭುವೇ ನಾನು ಕರ್ಣ, ನಾನು ಭೀಮ, ನಾನು ಅರ್ಜುನ, ನಾನು ನಕುಲ, ನಾನು ಸಹದೇವ, ನಾನು ದ್ರೌಪದಿ, ನಾವು ದ್ರೌಪದಿಯ ಮಕ್ಕಳು, ಹೀಗೆ ಆರ್ತನಾದದಿಂದ ತಮ್ಮ ನಾಮಧೇಯಗಳನ್ನು ಹೇಳಿಕೊಂಡು ಮಹಾತ್ಮ ಧರ್ಮರಾಜನೇ ನಮ್ಮನ್ನು ಕಾಪಾಡು. ನೀನು ಇಲ್ಲಿ ಬರುತ್ತಿದ್ದಂತೆ ಪವಿತ್ರ ಗಂಧವನ್ನು ಹೊತ್ತ ಗಾಳಿ ಬೀಸತೊಡಗಿದೆ. ಕ್ಷಣಕಾಲ ನೀನು ಇಲ್ಲಿಯೇ ನಿಂತು ನಮ್ಮ ಈ ನರಕ ಯಾತನೆಯನ್ನು ತಪ್ಪಿಸು ಎಂದು ಅಂಗಲಾಚಿ ಬೇಡಿದ್ದಾರೆ. ತನ್ನ ಅಣ್ಣ ಕರ್ಣ ಮತ್ತು ತಮ್ಮಂದಿರ ಕಷ್ಟಗಳನ್ನು ನೋಡಿ ಧರ್ಮರಾಜನು ದುಃಖ ಮಾಡಿದ್ದಾನೆ. ಇಂತಹ ದಾರುಣವಾದ ಕಷ್ಟವನ್ನು ಅನುಭವಿಸಲು ಕರ್ಣನಾಗಲಿ ನನ್ನ ಸಹೋದರರಾಗಲಿ ಯಾವ ಪಾಪ ಕರ್ಮಗಳನ್ನು ಮಾಡಿದ್ದಾರೆ? ಸತ್ಪುರುಷರು ಸತ್ಯವಾದಿಗಳಾದ ಇವರಿಗೆ ಇಂತಹ ದುರ್ಗತಿಯು ಲಭಿಸುತ್ತಲ್ಲ ಎಂಬುದಾಗಿ ದುಃಖ ಮಾಡುತ್ತಾನಂತೆ. ಅಧರ್ಮದಿಂ ನಡೆದವಗೆ ಸ್ವರ್ಗ, ಧರ್ಮಿಷ್ಠರಿಗೆ ನರಕ. ಅಧರ್ಮದಿಂದ ನಡೆದ ದುರ್ಯೋಧನನಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಮಹಾಪಾಪ ಮಾಡಿದ ದುರ್ಯೋಧನನಿಗೆ ಸ್ವರ್ಗ ಸುಖವನ್ನು ಕೊಟ್ಟು ದೇವತೆಗಳನ್ನು ನಿಂದೆ ಮಾಡ್ತಾ ಇದ್ದಾನೆ. ದೇವದೂತನನ್ನು ಕರೆದು, ದೂತನೇ ನಾನು ಇಲ್ಲಿಯೇ ಇರ್ತೇನೆ, ನನ್ನ ಸಂಬಂಧ ಒಡಹುಟ್ಟಿದವರಾದರೂ ಸುಖವಾಗಿರಲಿ, ನೀನು ಹೋಗು ಎಂದು ಕಳುಹಿಸಿದ. ಆಗ ದೇವದೂತನು ದೇವೇಂದ್ರನ ಬಳಿಗೆ ಬಂದು ಧರ್ಮರಾಜನ ಅಪೇಕ್ಷೆಯನ್ನು ದೇವರಾಜನಿಗೆ ಹೇಳಿದ್ದಾನೆ. ಧರ್ಮರಾಜನು ಮುಹೂರ್ತ ಕಾಲ ತನ್ನ ತಮ್ಮಂದಿರನ್ನು ನೋಡಬೇಕು ಎಂಬುದಾಗಿ ಅಲ್ಲಿಯೇ ಇದ್ದಾನೆ. ಆ ಕ್ಷಣದಲ್ಲಿ ದೇವೇಂದ್ರನು ದೇವ ಸಮೂಹದೊಡನೆ ಅಲ್ಲಿಗೆ ಆಗಮಿಸಿದ್ದಾನಂತೆ. ಯಮಧರ್ಮರಾಜನು ಪ್ರತ್ಯಕ್ಷನಾಗಿದ್ದಾನೆ. ಇಂತಿ ಪ್ರಕಾರ ಯಮಧರ್ಮರಾಜನು ದೇವೇಂದ್ರನು ಧರ್ಮರಾಜನ ಬಳಿಗೆ ಬಂದಿದ್ದಾರೆ. ಕತ್ತಲೆಯು ದೂರವಾಯಿತು. ಭಯಂಕರವಾದ ವೈತರಣಿ ನದಿ ಅಲ್ಲಿ ಇರಲಿಲ್ಲ. ಪುಣ್ಯ ಗಂಧವನ್ನು ಹೊತ್ತು ಗಾಳಿಯನ್ನು ಬೀಸಿತು. ಧರ್ಮರಾಜನಲ್ಲಿಗೆ ಮರುತ್ ಅಶ್ವಿನಿ ದೇವತೆಗಳು, ರುದ್ರರು, ಆದಿತ್ಯರು, ಸಿದ್ಧ ಮಹರ್ಷಿಗಳು ಆಗಮಿಸಿದ್ದಾರೆ. ಧರ್ಮರಾಜನನ್ನು ಸಮಾಧಾನಪಡಿಸಿ, ಮಹಾರಾಜ ಯುಧಿಷ್ಠಿರ, ಮೊದಲು ನರಕ ಯಾತನೆಯನ್ನು ಯಾವನು ಅನುಭವಿಸುವನು ಅವನು ಅನಂತರ ಸ್ವರ್ಗಕ್ಕೆ ಹೋಗುತ್ತಾನೆ. ಅತ್ಯಂತ ಪಾಪ ಮಾಡಿದವನು ಮೊದಲು ಸ್ವರ್ಗ ಸುಖವನ್ನು ಅನುಭವಿಸುತ್ತಾನೆ, ಅನಂತರ ಅವನಿಗೆ ನರಕ ಪ್ರಾಪ್ತಿಯಾಗುತ್ತದೆ. ನಿನಗೆ ಮಂಗಳವನ್ನುಂಟು ಮಾಡುವ ಇಚ್ಛೆಯಿಂದಲೇ ನರಕ ದರ್ಶನ ಮಾಡಿಸಿದನು. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನ ಆಣತಿಯಂತೆ ನೀನು

ನಿನಗಾಯ್ತು ನರಕ ದರ್ಶನ. ಅಶ್ವತ್ಥಾಮ ಹತಃ ಎಂದು ನೀನು ಅಮೃತವನ್ನಾಡಿದ ಪಾಪಕ್ಕಾಗಿ ನಿನಗೆ ಕ್ಷಣಕಾಲ ನರಕ ದರ್ಶನವಾಯಿತು. ನಿನ್ನಂತೆಯೇ ನಿನ್ನ ತಮ್ಮಂದಿರು ದ್ರೌಪದಿಯು ನೆಪ ಮಾತ್ರಕ್ಕೆ ನರಕಕ್ಕೆ ಹೋಗಿರುತ್ತಾರೆ. ದುರ್ಯೋಧನ ಮೊದಲು ಸ್ವರ್ಗ ಸುಖವನ್ನು ಪಡೆದ, ಅನಂತರ ಈಗ ಅವನು ಮತ್ತೆ ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ನಿನ್ನ ತಮ್ಮಂದಿರೆಲ್ಲರೂ ಈಗ ಪಾಪದಿಂದ ಮುಕ್ತರಾಗಿದ್ದಾರೆ. ಮಹಾರಾಜ, ನೀನು ಪಡೆದಿರುವ ಲೋಕಗಳು ಹರಿಶ್ಚಂದ್ರ ರಾಜನಿಗೆ ಲಭಿಸಿದ್ದ ಲೋಕಗಳಂತೆ ಎಲ್ಲಾ ರಾಜರುಗಳ ಲೋಕಗಳಿಗಿಂತಲೂ ಮೇಲ್ಭಾಗದಲ್ಲಿದೆ. ಇದು ಮೂರು ಲೋಕಗಳನ್ನು ಪಾವನಗೊಳಿಸುವ ದೇವನದಿಯಾದ ಆಕಾಶಗಂಗೆ. ಇಲ್ಲಿದೆ ನೋಡು, ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡು, ಪುಣ್ಯ ಲೋಕಗಳನ್ನು ಪಡೆ ಎಂದು ಹೇಳಲು ಧರ್ಮರಾಜನು ಆಕಾಶಗಂಗೆ ಸೀತ ಜಲದಲ್ಲಿ ಸ್ನಾನ ಮಾಡಿದೊಡನೆಯೇ ಅವನ ಸಂತಾಪಗಳೆಲ್ಲವೂ ದೂರವಾಗಿ ಹೋಗಿದೆಯಂತೆ. ಆಗ ಧರ್ಮರಾಜನು ಸುರರಿಂದಲೂ ಮರುಗಣಗಳಿಂದಲೂ ಕೊಂಡಾಡಲ್ಪಡುತ್ತಾ ಮುಂದೆ ನಡೆದು ಸ್ವರ್ಗದಲ್ಲಿ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಿದ್ದಾನಂತೆ, ಶ್ರೀಕೃಷ್ಣನ ದರ್ಶನವನ್ನು ಮಾಡಿದ್ದಾನೆ. ಉಪಾಸನೆ ಮಾಡುತ್ತಿದ್ದ ಅರ್ಜುನನನ್ನು, ಆದಿತ್ಯನೊಡನಿದ್ದ ಕರ್ಣನನ್ನು, ವಾಯುದೇವನ ಪಾರ್ಶ್ವದಲ್ಲಿ ಉಪಸ್ಥಿತನಾಗಿದ್ದ ಭೀಮಸೇನನ್ನು, ಅಶ್ವಿನಿ ದೇವತೆಗಳ ಸ್ಥಾನದಲ್ಲಿ ಕುಳಿತಿದ್ದ ನಕುಲ ಸಹದೇವರನ್ನೂ ಕೂಡ ನೋಡಿದ್ದಾನಂತೆ ಧರ್ಮರಾಜ. ಅನಂತರ ದ್ರೌಪದಿಯನ್ನು ನೋಡಿ ಧರ್ಮರಾಜನು ಪರಮ ಸಂತೋಷಪಟ್ಟಿದ್ದಾನೆ. ಮಾತ್ರವಲ್ಲದೆ ವಸುಗಳೊಡನಿದ್ದ ಮಹಾತ್ಮ ಭೀಷ್ಮನನ್ನು, ಬೃಹಸ್ಪತಿಯೊಡನಿದ್ದ ದ್ರೋಣಾಚಾರ್ಯನನ್ನು ನೋಡಿ ಧರ್ಮರಾಜನು ನಮಸ್ಕಾರ ಮಾಡಿದ್ದಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನನ್ನು ಕೈಲಾಸಕ್ಕೆ ಕರೆತಂದು ಶಿವನ ದರ್ಶನ ಮಾಡಿಸಿದ್ದಾನೆ. ಧರ್ಮರಾಜನು ಶಿವನ ದಿವ್ಯ ದರ್ಶನ ಮಾಡಿ ಕರಜೋಡಿಸಿ ಭಕ್ತಿಯಿಂದ ಪರಮೇಶ್ವರನನ್ನು ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಶ್ರೀಮನ್ ಮಹಾದೇವ ದೇವಾಧಿದೇವ ಸೇವಾ ಸಪರ್ಯಾದಿ ಸಂಜಾತ ಸಂತೋಷ ಭಕ್ತಾವಳಿ ಪೋಷ ಭವ್ಯ ಪ್ರಭಾವೇಶ.

ಶೇಷಾಂಗ ಭೂಷ ವಿಶೇಷಾಶ್ರಿತ ಶೇಷ ದೋಷಾಪಹಾನಂತ ಲೀಲಾನಿಧಿ ಮುಕ್ತ ಕಾಲಾವಧಿ ಮಹಾದೇವ. ಇಂತೇಪರಿ ಭಕ್ತಿಯಿಂದ ಕರ್ಮಗಿದು ಪರಮೇಶ್ವರನನ್ನು ಪ್ರಾರ್ಥಿಸಿದ್ದಾನಂತೆ ಧರ್ಮರಾಜ. ಧರ್ಮರಾಜನನ್ನು ನೋಡಿ ಶಂಕರನು ಕೇಳಿದ, ಸಂತೋಷಗೊಂಡು ಪರಶಿವನು, ಧರ್ಮರಾಜ ನಿನ್ನ ಇಷ್ಟಾರ್ಥವೇನು, ಯಾವ ಬರಬೇಕು ಕೇಳಿಕೊಡ್ತೀನಿ ಅಂದನಂತೆ. ಇಂದು ಶೇಖರ ನಿನ್ನ ದಯದಿಂದ ಕೈವಲ್ಯ ಮಂದಿರದ ಪದವಿಗಳು ಎನಗಾಯಿತು. ಧೃತರಾಷ್ಟ್ರ ನಂದನರು ನರಕದೊಳು ಬಿದ್ದಿಹರು ಅವರನ್ನು ಉದ್ಧರಿಸೆಂದು ಬೇಡಿದನಾಗ. ಪರಮೇಶ್ವರ ನಿನ್ನ ಕೃಪೆಯಿಂದ ನಮಗೆ ಕೈವಲ್ಯ ಪ್ರಾಪ್ತಿಯಾಯಿತು, ಆದರೆ ದುರ್ಯೋಧನಾದಿಗಳು ನರಕದಲ್ಲಿ ಬಿದ್ದಿದ್ದಾರೆ, ಅವರನ್ನು ಉದ್ಧರಿಸಬೇಕು ಪ್ರಭು ಎಂದು ಕೇಳಿಕೊಂಡಿದ್ದಾನಂತೆ ಧರ್ಮರಾಜ. ಸಂತುಷ್ಟನಾದ ಪರಮೇಶ್ವರನು ಆಜ್ಞೆ ಮಾಡದಂತೆ ನರಕ ಕೊಂಡದಿಂದ ಎಲ್ಲರನ್ನೂ ಬಿಟ್ಟು ಹೊರಡಿಸಿರಿ ಎಂದು ಯಮದೂತರಿಗೆ ಅಪ್ಪಣೆ ಮಾಡಿದ್ದಾನೆ. ದುರ್ಯೋಧನಾದಿ ಕೌರವರನ್ನೆಲ್ಲ ನರಕದಿಂದ ವಿಮುಕ್ತಿಗೊಳಿಸಿದ್ದಾರೆ. ದುರ್ಯೋಧನನು ಶಂಕರನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ. ಕೌರವರು ಪಾಂಡವರು ಸ್ವರ್ಗದಲ್ಲಿ ಕ್ರೋಧರಹಿತರಾಗಿ ಆನಂದದಿಂದಿದ್ದು ಅಂತ್ಯದಲ್ಲಿ ತಮ್ಮ ಮೂಲ ಸ್ವರೂಪವನ್ನು ಸೇರಿದ್ದಾರಂತೆ. ಭೀಷ್ಮನು ವಸುಗಳಲ್ಲಿ ಸೇರಿ ಹೋಗಿದ್ದಾನೆ, ದ್ರೋಣರು ಬೃಹಸ್ಪತಿಯಲ್ಲಿ ಸೇರಿಕೊಂಡಿದ್ದಾರೆ, ಧೃತರಾಷ್ಟ್ರನು ಕುಬೇರನಲ್ಲಿ ಸೇರಿಕೊಂಡರು, ಧರ್ಮರಾಜನು ಯಮಧರ್ಮನಲ್ಲಿ ಸೇರಿಕೊಂಡಿದ್ದಾನೆ. ಇಂದು ಧರಣಾಜ್ಞೆಯಿಂದ ಪಾಂಡವರು ಕೌರವರು ಆನಂದದಿಂದ ಸ್ವರ್ಗಲೋಕಂಗಳಂ ಪಡೆದು ಆನಂದದಿಂದ ಭೋಗ ಸಂಪದಗಳನ್ನು ಪಡೆದರು. ಇಂದು ಧರಣಾಜ್ಞೆಯಿಂದ ಪಾಂಡವರು ಆನಂದದಿಂದ ದಿವ್ಯವಾದ ಸ್ವರ್ಗ ಸುಖವನ್ನು ಅನುಭವಿಸುತ್ತಾ ಭೋಗ ಸಂಪದವನ್ನು ಪಡೆಯುತ್ತಾ ಕಾಲ ಕಳೆಯುತ್ತಾ

ಈ ಪಾಂಡವರ ಸ್ವರ್ಗಾರೋಹಣ ಎಂಬ ಕಥಾಭಾಗಕ್ಕೆ ಮಂಗಳವಾಗುತ್ತದೆ. ಪಾಂಡವರ ಸ್ವರ್ಗಾರೋಹಣ ಎಂಬ ಈ ಸತ್ಕಥೆಯನ್ನು ಶ್ರವಣ ಮಾಡಿದವರೆಲ್ಲರಿಗೂ ಪರಮೇಶ್ವರನ ಸಮಸ್ತ ಸನ್ಮಾನಗಳನ್ನು ಉಂಟು ಮಾಡಲಿ ಎಂಬುದಾಗಿ ಹಾರೈಸಿ ಆ ಪರಮಾತ್ಮನನ್ನು ಕೊಂಡಾಡುತ್ತಾ ಮಂಗಳವನ್ನು ಹಾಡೋಣ. ಈ ಭಾರತವನ್ನು ಕೇಳಿದವರೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಪರಮಾತ್ಮ.

ದೇವಸ್ಥಾದಿ ಕನ್ಯಾದಾನ ಫಲವಹುದು ಆಧರಿಸಿ ಭಾರತದೊಳೊಂದ ಅಕ್ಷರವ ಕೇಳಿದ ಹೀಗೆ ಲಕ್ಷ್ಮೀರಮಣ ಗೋವಿಂದೋ ಆಂಜನೇಯ ವರದ

0: ಸನಾತನ ಧರ್ಮ ಕೀ ಜಯ.
1: ಇದುವರೆಗೂ ನೀವು ಕೇಳಿದ್ದು ಹರಿಕಥೆ ಪಾಂಡವರ ಸ್ವರ್ಗಾರೋಹಣ. ಗಾಯನ ಎನ್ಆರ್ ಜ್ಞಾನಮೂರ್ತಿ, ಶೋಭಾನಾಯ್ಡು. ಸಂಗೀತ ಎನ್ಆರ್ ಜ್ಞಾನಮೂರ್ತಿ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮ್ಮಿ.
3: ಹಂಗಾ?

0: ಅದ್ಯಾಕಂತೆ ಅಲ್ಕಣವಿ? ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಕನಸು ಬಾರದೇ ಆ ಕನಸಿನಲ್ಲೇ ಬೊಂಬೆ ಕಾಣದೇ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ. ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ. ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ. ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ, ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ

0: ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರು ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಅರುಣೋದಯ ಕಾರ್ಯಕ್ರಮದಲ್ಲಿ ಕನ್ನಡ ಬೆರಳಚ್ಚು ಯಂತ್ರದ ಬಗ್ಗೆ, ಮತ್ತೆ ಅಥ್ಲೆಟಿಕ್ ಪಟು ಮಿಲ್ಯಾ ಸಿಂಗ್ ಹಾಗೂ ಗಾಂಧಿವಾದಿ ಅಣ್ಣಾ ಹಜಾರೆ ಅವರ ಬಗ್ಗೆಯೂ ತುಂಬಾ ಚೆನ್ನಾಗಿ ಎಲ್ಲಾ ವಿಚಾರವನ್ನು ತಿಳಿಸ್ತಾ ಇದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ವೇತಾ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳಿ ಲಕ್ಷ್ಮೀ ಪ್ರಭಾಕರ್ ಅವರು ತಿಳಿಸಿದ್ದಾರೆ. ಹಾಗೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ಯುಗಳ ಗೀತೆಯನ್ನ ಹಾಡಲು ಅರ್ಪಿತಾ ಅವರು ವಿಷಯ ತಂದಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಅರ್ಪಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಲಕ್ಷ್ಮೀ ಪ್ರಭಾಕರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಧುರ ಗಾನ ಕಾರ್ಯಕ್ರಮ ಸೂಪರ್, ಅರ್ಪಿತಾ ಮೇಡಮ್ ಧನ್ಯವಾದಗಳು ಅಂತ ಹೇಳಿ ಕುಶಾಲನಗರದ ದಿನೇಶ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಈ ಹಾಡನ್ನ ಹಾಡ್ತಾ ಒಳ್ಳೆಯ ಕಥೆಯನ್ನ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದೊಂದಿಗೆ ನಮ್ಮ ಸಹೋದರಿ ಪವಿತ್ರ ಅವರು ತುಂಬಾ ಚೆನ್ನಾಗಿ ವಿವರಣೆ ನೀಡುತ್ತಾ ಕಾರ್ಯಕ್ರಮವನ್ನ ಸೊಗಸಾಗಿ ನಡೆಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳಿ ರಾಜು ಶಂಕರಘಟ್ಟ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಅರುಣೋದಯ ಕಾರ್ಯಕ್ರಮದಲ್ಲಿ ಬೆರಳಚ್ಚು ಯಂತ್ರದ ಬಗ್ಗೆ ನೀಡಿದ ಮಾಹಿತಿ ಅತ್ಯದ್ಭುತವಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುಬ್ರಹ್ಮಣ್ಯ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅರ್ಪಿತಾ ಮೇಡಮ್ ಅವರೇ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮತ್ತೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗುದು ಎರಡು ಚಲನಚಿತ್ರ ಗೀತೆಗಳು, ಮತ್ತೆ ಮುತ್ತಿನ ನುಡಿಯನ್ನ ಅವಲೋಕಿಸಿದಾಗ ಅವು ನಮ್ಮ ಜೀವನಕ್ಕೆ ಬದುಕಿಗೆ ಎಷ್ಟು ಹತ್ತಿರವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಬಹುದು. ಇದನ್ನ ಇತ್ತೀಚಿನ ಕಾರ್ಯಕ್ರಮ ಚೆನ್ನಾಗಿ ತಿಳಿಸಿಕೊಟ್ರಿ, ಎಲ್ಲ ಕೇಳುಗರು ಅವರವರ ಅನುಭವವನ್ನ ಹಂಚಿಕೊಂಡ್ರು, ಧನ್ಯವಾದಗಳು ಅಂತ ಹೇಳಿ ಬ್ರಹ್ಮಾನಂದ ರಾನಡೆ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅದ್ಭುತವಾದ ಎರಡು ನುಡಿ ಮುತ್ತುಗಳನ್ನ ತೆಗೆದುಕೊಂಡು ಒಂದೊಳ್ಳೆ ಕಾರ್ಯಕ್ರಮ, ನಿಮ್ಮ ಹುರುಪು ತುಂಬುವ ಮಾತುಗಳ ಮೂಲಕ ನಡೆಸಿಕೊಟ್ಟಿರಿ, ತುಂಬಾ ಪ್ರೀತಿಯಿಂದ ವಂದನೆಗಳು ಅಭಿನಂದನೆಗಳು ಅರ್ಪಿತಾ ಅಂತ ಹೇಳಿ ಕುಸುಮ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಗಡಿಬಿಡಿ ಗಂಡ ಶುಭ ಮಂಗಳ ಚಿತ್ರದ ಹಾಡುಗಳು ತುಂಬಾ ಚೆನ್ನಾಗಿವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನೊಬ್ರು ತಿಳಿಸಿದ್ರೆ, ಸರ್ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ನಾನಿನ್ನ ಮರೆಯಲಾರಿ ಚಿತ್ರದ ಹಾಡು ಅಂದಿಗೂ ಇಂದಿಗೂ ಎಂದೆಂದಿಗೂ ಎವರ್ಗ್ರೀನ್ ಹಾಡು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಒಬ್ರು ತಿಳಿಸಿದ್ದಾರೆ. ಹಾಗೆ ಶುಭಮಂಗಳ ಚಿತ್ರದ ಬಹಳ ಅದ್ಭುತವಾದ ಹಾಡಿನ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಉಡುಪಿಯ ಸುಬ್ರಹ್ಮಣ್ಯ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ಇವರು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಚೆನ್ನಾಗಿ ಬರ್ತಾ ಇದೆ, ನಾನಿನ್ನ ಮರೆಯಲಾರಿ ಚಿತ್ರದ ಹಾಡು ಅಂದಿಗೂ ಇಂದಿಗೂ ಎಂದೆಂದಿಗೂ ಎವರ್ಗ್ರೀನ್ ಅಂತ ಹೇಳಿ ತಮ್ಮ

ಅನಿಸಿಕೆ ಏನ ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಅವರು, ಭಾನುವಾರ ಬೆಳಗ್ಗೆ 5 ಗಂಟೆಗೆ ಭಕ್ತಿ ಗೀತೆಗಳು ಕೇಳಿದೆ, ತಂಪಾದ ತಂಗಾಳಿಯಲ್ಲಿ ಮನಸ್ಸಿಗೆ ಶಾಂತಿ ನೀಡಿದವು, ನಾವು ವಾಕಿಂಗ್ ಮಾಡಿಕೊಂಡು ಕೇಳಿದೆ, ಅದ್ಭುತ, ನಮ್ಮ ಸುಬ್ರಹ್ಮಣ್ಯ ಸರ್ ಐತಾಳ್ ಅವರ ನಿರೂಪಣೆಯಲ್ಲಿ ಭಕ್ತಿ ಗೀತೆಗಳು ಕೇಳಿ ಬಂದವು, ಪ್ರಸಾರ ಮಾಡಿದ ಶಿವಮೊಗ್ಗ ಬಾನುಲಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಹೇಶ್ ಹೊಸೂರು ಇವರು, ಈಗ ಕೇಳಿ ಬರುತ್ತಿರುವ ಭಕ್ತಿ ಗೀತೆಗಳು ತುಂಬಾ ಚೆನ್ನಾಗಿದೆ, ಕುಕ್ಕೆ ಸುಬ್ರಹ್ಮಣ್ಯ ಭಕ್ತಿ ಗೀತೆಗಳು ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಟುಡೇ ಸಾಹಿತ್ಯ ಲೋಕ ಫ್ರಮ್ ಮಹಾಲಕ್ಷ್ಮಿ ಮ್ಯಾಡಮ್ ಇಂಟ್ರೊಡಕ್ಷನ್ ಸೂಪರ್ ಆಗಿ ಇತ್ತು, ಥ್ಯಾಂಕ್ ಯು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕುಶಾಲನಕೃತ ದಿನೇಶ್ ಅವರು, ಸೋಮವಾರ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮದಲ್ಲಿ ಲೆಕ್ಕಾಚಾರದ ವಿಚಾರ ಚೆನ್ನಾಗಿತ್ತು, ನಾವು ಕೆಲವೊಂದು ವಿಚಾರ ತಿಳಿದುಕೊಂಡೆವು, ಮಹಾಲಕ್ಷ್ಮಿ ಮ್ಯಾಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಭಾವಗೀತೆಗಳ ಭಾವಯಾನ ಕಾರ್ಯಕ್ರಮ ಚೆನ್ನಾಗಿತ್ತು, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಸೂಪರ್, ಎಲ್ಲ ಭಾವಗೀತೆಯನ್ನು ಮೆಲುಕು ಹಾಕಲು ಅವಕಾಶ ಆಯಿತು, ಧನ್ಯವಾದಗಳು ಅಂತ ಹೇಳಿ ದಿನೇಶ್ ದೀನು ಕುಶಾಲನಗರ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆ ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಅವರು, ರಾತ್ರಿ 8:30 ಆರಂಭವಾದ ಹಳೆಯ ಚಲನಚಿತ್ರ ಗೀತೆಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿಬಂತು, ಬಿಂದಾಸ್ ಲೈವ್ ಮಾರ್ನಿಂಗ್ನಲ್ಲಿ ಭಾವಗೀತೆ ಟಾಪಿಕ್ ತೆಗೆದುಕೊಂಡಿದ್ದು ಚೆನ್ನಾಗಿತ್ತು, ಚೆನ್ನಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಮಹಾಲಕ್ಷ್ಮಿ ಅಂತ ಹೇಳಿ ಕುಸುಮ ಕೆ ಹೆಚ್ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಭೀಮನಗೌಡ ಪಾಟೀಲ್ ಅವರು, ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳು ಸೊಗಸಾಗಿ ಕೇಳಿ ಬಂದವು, ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಪವಿತ್ರ ಮ್ಯಾಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಾನುಲಿ ಶಿವಮೊಗ್ಗದಲ್ಲಿ ನಮ್ಮ ಮಗಳ ಹುಟ್ಟುಹಬ್ಬದ ಶುಭಾಶಯಗಳನ್ನ ಪ್ರಸಾರ ಮಾಡಿದ್ದಕ್ಕಾಗಿ ಕಾರ್ಯಕ್ರಮದ ನಿರೂಪಕರಿಗೂ ನಮ್ಮ ಕುಟುಂಬದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ಪ್ರಸಾರವಾದ ಸುಮಧುರ ಹಾಡುಗಳನ್ನ ಕೇಳಿ ತುಂಬಾ ಸಂತೋಷವಾಯಿತು, ಇಂತಹ ಮನರಂಜನೆಯ ಜೊತೆಗೆ ತಮ್ಮ ಭವಿಷ್ಯದ ಕನಸನ್ನು ಮೂಡಿಸುವ ಕಾರ್ಯಕ್ರಮಗಳು ನಿರಂತರವಾಗಿ ನೀಡುತ್ತಿರುವ ಭಾನುಲಿ ಶಿವಮೊಗ್ಗ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಮತ್ತೊಮ್ಮೆ ನನ್ನ ಮಗಳ ಹುಟ್ಟುಹಬ್ಬದ ಶುಭಾಶಯವನ್ನ ಪ್ರಸಾರ ಮಾಡಿದ್ದಕ್ಕೆ ಅನಂತಾನಂತ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ನಾರಿ ಮುನಿದರೆ ಮಾರಿ ಚಿತ್ರದ ಹಾಡು ಕೃಷ್ಣ ಗೋಪಿ ಲೋಲ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು ಇವರು, ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಸುಮಧುರ ಗೀತೆಯನ್ನ ಕೇಳುತ್ತಿರುವುದೇ ನಮ್ಮ ಸೌಭಾಗ್ಯ, ತಪ್ಪದೇ ದಿನವೂ ಕೇಳಿ ನಿದ್ರೆಗೆ ಜಾರುವುದು, ಶುಭ ರಾತ್ರಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಇನ್ನಷ್ಟು ಫೀಡ್ಬ್ಯಾಕ್ಸ್ಗಳು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಕ್ಕೆ ಬರ್ತಾ ಇದೆ. ಸೊ ಹಾಗಿದ್ರೆ ಇನ್ನು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಭಾವ ಬಾನುಲಿ ಕಾರ್ಯಕ್ರಮ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಒಂದಿಷ್ಟು ಫೀಡ್ಬ್ಯಾಕ್ಸ್ನ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಇನ್ನು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ಹೇಳಿ ನೋಡೋಣ. ಗೌರಿಬಿದನೂರಿನ ಸುರೇಶ್ ಭಟ್ ಇವರು, ಒಲವು ಗೆಲುವು ಈ ಚಿತ್ರದ ಹಾಡು ಕೇಳಿ ತುಂಬಾ ದಿನಗಳಾಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಸುಬ್ರಹ್ಮಣ್ಯ ಸರ್ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ, ಹಳೆಯ ಹಾಡುಗಳನ್ನ ಕೇಳುವ ಅವಕಾಶವಾಗಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಶ್ವೇತಾ, ಧನ್ಯವಾದಗಳು ಅಂತ ಹೇಳಿ ಕುಶಾಲನಗರದ ದಿನೇಶ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಈ ಸಂಜೆಯ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಮಾಹಿತಿ ಸೊಗಸಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣಿ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಲಕ್ಷ್ಮೀ ಪ್ರಭಾಕರ್ ಅವರು, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದಲ್ಲೊಂದು ವಿಷಯ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಶ್ವೇತಾ ಅವರು ನಡೆಸಿಕೊಡ್ತಾ ಇದ್ದಾರೆ, ಮತ್ತೆ ಪ್ರತಿದಿನ ಹಾಡನ್ನ ಪ್ರಸಾರ ಮಾಡುವುದರ ಮೂಲಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ನಡೆಸಿಕೊಟ್ಟ ಶ್ವೇತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬೀನಾ ವಸಂತ ಇವರು, ಕಾರ್ಯಕ್ರಮ ಸೂಪರ್ ಶ್ವೇತಾ ಪುಟ್ಟ, ತುಳಸಿ ಮೇಲೆ ಇರುವ ಹಾಡು ಕರುಣಾಮಯಿ ಶ್ರೀ ತುಳಸಿ ಮಾತೆ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಲೈವ್ ನಲ್ಲಿ ದೇವರ ಅಥವಾ ಮಾನವರ ಹೆಸರು ಕೊಡುವ ಒಂದು ವಿಶೇಷ ಟಾಪಿಕ್ ತುಂಬಾ ಚೆನ್ನಾಗಿ ಇದೆ, ಕೇಳುಗರು ಒಬ್ಬೊಬ್ರು ಹೆಸರು ಕೊಡುತ್ತಾ ಕಾರ್ಯಕ್ರಮ ಬಿಂದಾಸಾಗಿ ಮೂಡಿ ಬಂದಿದೆ, ಧನ್ಯವಾದಗಳು ಅಂತ ಹೇಳಿ ಕುಸುಮ ಕೆ ಹೆಚ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕೆಂದೇಗೌಡ ಅವರು, ಸಾಹಿತ್ಯ ಲೋಕ ಮಹಾಲಕ್ಷ್ಮಿ ಮೇಡಮ್, GSS ನರೇಟೆಡ್ ಬೈ ಮಹಾಲಕ್ಷ್ಮಿ ಮೇಡಮ್, ಸೂಪರ್ ಪ್ರೋಗ್ರಾಮ್, ಥ್ಯಾಂಕ್ ಯು ಟು FM ಆ್ಯಂಡ್ ಮಹಾಲಕ್ಷ್ಮಿ ಮೇಡಮ್ ಒನ್ಸ್ ಅಗೈನ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿಲ್ಲ ಅಂದರೆ ಕೂಡ ನಮ್ಮ ಸಂಖ್ಯೆ 9606926279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಥವಾ ವಾಯ್ಸ್ ನೋಟ್ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
1: ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
0: ಹಾಡ್ತೀಯಾ?
1: ನೋಡ್ತೀಯಾ?

0: Idena.
1: ಶಿವಮೊಗ್ಗ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕಣ್ಮುಂದೆ ಬರುತ್ತೀನಿ ಅಣ್ಣ.
1: ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ, ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು? ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ, ನಿನ್ನ ಕೋಗಿಲೆ ಕಂಠದಲ್ಲೇನು ಮೌನವಿದು?

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.

0: ಇರ್ಲಿ ಚಿನ್ನ. ಅದ್ಯಾಕೋ ನಾನು ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೇನಾಗ್ತಿದೆ? ಇಲ್ಲಿ ನನ್ಗೆ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋ ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ.

0: ಒಂಟಿಯಾಗಿ ಬರಕ್ ಹೇಳ್ದೆ? ಬೇಕ ಹೇಳು.
1: ಇವತ್ತೇನು ಹೊಟ್ಟಿ ದಿನ ಅಲ್ವಾ? ನನ್ನಿಂದ ಏನಿರೋ ಮೊದಲನೇ ಶುಭಾಶಯ ತಗೋ ಈ ಪುಟ್ಟ ಕಾಣಿಕೆ. ನನ್ನ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ 7 ಬಣ್ಣಗಳು

0: ಈ ಮರದ ಒಂದೊಂದು ಹನಿಯಲ್ಲೂ ನಿಮ್ಮ ಮುಖನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬಹುದು, ಆದ್ರೆ ನಿನ್ನ ಒಂದೊಂದು ಹನಿಯಲ್ಲೂ ನನ್ನ ಭವಿಷ್ಯನೇ ಇದೆ.
0: ನಿನ್ ಪ್ರೀತಿನ ನಾನ್ ಮರೆತ ತಕ್ಷಣ ನನ್ನ ಜೀವ ನನ್ನನ್ನೇ ಮರೆಯುತ್ತೆ ಕಣೆ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಈ ಭೂ ಸುಧಾರಣಾ ಕಾಯ್ದೆ ಅಂದ್ರೇನು, ಕೃಷಿ ಮಾರುಕಟ್ಟೆ ಕಾಯ್ದೆಯಲ್ಲಿ ಖಾಸಗೀಕರಣವನ್ನು ಯಾವ ರೀತಿ ಮಾಡಿಕೊಂಡ್ರು, ಹಾಗೆ ಈ ಗುತ್ತಿಗೆ ಕೃಷಿ ಪದ್ಧತಿ ಅಂದ್ರೇನು, ಕರಾರು ಕೃಷಿ ಪದ್ಧತಿ, ಹಾಗೆ ಒಪ್ಪಂದ ಕೃಷಿ ಪದ್ಧತಿ ಬಗ್ಗೆ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು ಸ್ನೇಹಿತರೆ. ಇದರಿಂದ ಏನು ಉಪಯೋಗ ಆಗತ್ತೆ, ಹಾಗೆ ಈ ಮುಕ್ತ ಮಾರುಕಟ್ಟೆ ಒಪ್ಪಂದಗಳು ಯಾಕಾದ್ವು, ಇದರಿಂದ ಯಾವ ರೀತಿಯೆಲ್ಲ ಪರಿಣಾಮಗಳು ಬೀರಿದ್ವು, ಇದರ ನಿಲುವುಗಳೇನು ಅನ್ನೋದನ್ನು ತಿಳಿಸಿದ್ರು. ಹಾಗೆ ಮುಂದುವರಿತಾ ಈ ಒಪ್ಪಂದ ಕೃಷಿ ಅಂದ್ರೇನು, ಇದರಿಂದ ಯಾವ ರೀತಿಯ ಲಾಭ ಆಗತ್ತೆ, ಏನೆಲ್ಲ ಪರಿಣಾಮ ಬೀರತ್ತೆ, ನಮ್ಮ ರೈತ ಮುಖಂಡರುಗಳು ಯಾವ ರೀತಿಯೆಲ್ಲ ಹೋರಾಟವನ್ನು ಮಾಡಿದ್ರು, ಯಾವ ರೀತಿಯೆಲ್ಲ ನಿಲುವುಗಳನ್ನು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಈ ದಿನ ನಮ್ಮ KT ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ. ಸರ್ ನಮಸ್ತೆ.
6: ನಮಸ್ತೆ.
5: ಕಳೆದ ಸಂಚಿಕೆಯಲ್ಲಿ ಈ ಮುಕ್ತ ಮಾರುಕಟ್ಟೆ ಒಪ್ಪಂದದ ಬಗ್ಗೆ, ಹಾಗೆ ಈ ಭೂ ಸುಧಾರಣೆ ಕಾಯ್ದೆ ಬಗ್ಗೆ, ಗುತ್ತಿಗೆ ಆಧಾರ ಕೃಷಿ ಪದ್ಧತಿ ಬಗ್ಗೆ, ಹಾಗೆ ಭೂ ಸ್ವಾಧೀನ ಅಂದ್ರೇನು, ಹಾಗೆ ಕರಾರು ಕೃಷಿ ಪದ್ಧತಿ, ಒಪ್ಪಂದ ಕೃಷಿ ಪದ್ಧತಿ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ ಸರ್. ಇದೇ ವಿಷಯನ ಮುಂದುವರಿಸ್ಕೊಳ್ತಾ ಹೋದ್ರೆ ಈ ಒಪ್ಪಂದದ ಕೃಷಿ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸೋದಾದ್ರೆ ಯಾವ ರೀತಿಯೆಲ್ಲ ಬದಲಾವಣೆಗಳು ಆದವು, ಯಾವ ರೀತಿಯೆಲ್ಲ ಪರಿಣಾಮ ಆಯಿತು, ಹಾಗೆ ಯಾವ ರೀತಿಯೆಲ್ಲ ಪರಿಣಾಮಗಳನ್ನು ಬೀರಿದ್ವು, ಇದಕ್ಕೆ ತಕ್ಕಾಗೆ ನಿಮ್ಮ ರೈತಪರ ಹೋರಾಟಗಳ ಒಂದು ನಿಲುವು ಏನಾಗಿತ್ತು ಅನ್ನೋದನ್ನು ತಿಳಿಸಿ ಸರ್.
6: ನಮ್ಮ ಸಹಕಾರಿ ಲೋಕಾರೂಢಿ ಪದ್ಧತಿಯಲ್ಲಿ ಈ ಗುತ್ತಿಗೆ ಕೃಷಿ ನಡೀತಾ ಇತ್ತು. ಈಗ ತಂದಿರ್ತಕ್ಕಂತ ಭಾರತ ಸರ್ಕಾರ ತಂದಿರ್ತಕ್ಕಂತ ರಾಜ್ಯ ಸರ್ಕಾರ ಇದನ್ನು ಅನುಮೋದನೆ ಮಾಡಿರ್ತಕ್ಕಂತ ಕಾಂಟ್ರಾಕ್ಟ್ ಫಾರ್ಮಿಂಗ್, ಗುತ್ತಿಗೆ ಕೃಷಿ ಸಂವಿಧಾನಬದ್ಧ ಕಾಯ್ದೆ ವ್ಯಾಪ್ತಿ ತಂದಿದ್ದಾರೆ. ಅಂದರೆ ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ, ಯಾವುದೇ ವ್ಯಕ್ತಿ, ಒಂದು ಸಂಸ್ಥೆ ಎಷ್ಟು ಸಾವಿರಾರು ಎಕರೆ ಭೂಮಿಯನ್ನ ಗುತ್ತಿಗೆಯನ್ನು ಪಡೆದು ಅವನೇ ಕೃಷಿ ಮಾಡ್ತಕ್ಕಂತ ಅವಕಾಶ ಕೊಡ್ತಕ್ಕಂತ ಕಾಯ್ದೆ ಇದು. ಅಂದ್ರೆ ಈಗ ದೇವನಹಳ್ಳಿನಲ್ಲಿ ಚಳವಳಿ ನಡೀತಾ ಇದೆ, ಆ ಭೂಮಿಯನ್ನ ರೈತರಿಂದ ಕಿತ್ಕೊಂಡು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕರ್ನಾಟಕ ಸರ್ಕಾರ ಭೂಮಿಯನ್ನು ಕಿತ್ಕೊಂಡು ಅದನ್ನ ಬೇರೆಯವರಿಗೆ ಹಂಚಿಕೆ ಮಾಡ್ಲಿಕ್ಕೆ ಕಾಯ್ದೆಯನ್ನು ತಂದಿದ್ದಾರೆ, ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅಂತ. 2013 ನಾವು ಅದಕ್ಕೂ ಚಳುವಳಿ ಮಾಡಿ ನಂಜುಸ್ವಾಮಿ ಅವರ ನೇತೃತ್ವದಲ್ಲಿ ಮೇಧಾಪಾಕ್ಷ ಡಾಕ್ಟರ್ ಯುಧ್ವೀರ್ ಸಿಂಗ್ ಅವರು ಮತ್ತೆ ನಮ್ಮ ಟಿಕಾಯತ್ ಅವರು, ಈಗ ರಾಕೇಶ್ ಟಿಕಾಯತ್ ಅವರ ತಂದೆ, ಅವರೆಲ್ಲರೂ ಸೇರಿ ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಈ ಕಾಯ್ದೆ ಒಂದು ತಿದ್ದುಪಡಿ ಲ್ಯಾಂಡ್ ಅಕ್ವಿಷನ್ ಆಕ್ಟಿಗೆ 2013 ಒಂದು ಕಾಯ್ದೆಯನ್ನು ತಂದಿದ್ವಿ. ಬಹಳ ದೊಡ್ಡ ಕಾಯ್ದೆ ಅದು. ಭಾರತದ ರೈತನ ಭೂಮಿಯನ್ನ ತಗೋಬೇಕಾದ್ರೆ ಏನೇನು ಪ್ರಿಯಾಂಬಲ್ ಆಗಿ ಮುನ್ಸೂಚನಾ ಕ್ರಮಗಳನ್ನೇ ಹೇಗೆ ತಗೋಬೇಕು ಅನ್ನೋದನ್ನ ಕಾಯ್ದೆ ಒಳಗೆ ಸ್ಪಷ್ಟಪಡಿಸಿದ್ದೀನಿ. ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಒಪ್ಪಿದ್ರೆ ಆ ಭೂಮಿಯನ್ನು ತಗಬಹುದು, ಒಪ್ಪದೇ ಇದ್ರೆ ಹೇಗೆ ಅದನ್ನ ಜೋಪಾನ ಮಾಡಬೇಕು, ಅಕಸ್ಮಾತ್ ಅನಿವಾರ್ಯವಾಗಿ ಬೇಕಾದಾಗ ಸರ್ಕಾರಕ್ಕೆ ಆಗ ಏನ್ ಕ್ರಮ ತಗೋಬೇಕು. ಆ ರೈತ ಬೀದಿ ಮೇಲೆ ಬರೆದ ಹಾಗೆ ಅವನಿಗೆ ಸುಸಜ್ಜಿತವಾದಂತ ಬದುಕಿಗೆ ಭದ್ರತೆಯನ್ನು ಒದಗಿಸಿ ಅವನಿಗೆ, ಆ ರೈತನಿಗೆ, ಆ ಕುಟುಂಬಕ್ಕೆ, ಆ ಮನೆಗೆ, ಆ ಹಳ್ಳಿಗೆ ಸರಿಯಾದಂತ ಭದ್ರತೆಯನ್ನು ಒದಗಿಸಿ ಭೂಮಿಯನ್ನ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ತಕ್ಕಂತ ಕಾಯ್ದೆಯನ್ನ ನಾವು ಆ ಕಾಯ್ದೆಯಲ್ಲಿ ಇವೆಲ್ಲವನ್ನು ಹೇಳ್ತೇವೆ. ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ತಂದ್ಯಾರೀಗ ಯಾರು ಬೇಕಾದ್ರೂ ಕಾನೂನು 4161 ಜಾರಿ ಮಾಡಿ ಅವನ್ನ ಒಕ್ಕಲೆಬ್ಬರಿಸಿ ಮಿಲಿಟರಿ ಪೊಲೀಸ್ ತಂದು ಅವನ ಒದ್ದು ಹೊರಗೆ ಹಾಕಿ ಅವನ ಮನೆಯನ್ನ ಡಿಮಾಲಿಷನ್ ಮಾಡಿ ಅವನ ಬೆಳೆಯನ್ನ ನಾಶ ಮಾಡಿ ಆಕ್ರಮ ಮಾಡ್ತಕ್ಕಂತ ಅತ್ಯಾಚಾರ ನಡೀತಾ ಇದೆ, ಭೂ ಆಕ್ರಮಣ ನಡೀತಾ ಇದೆ. ಪೊಲೀಸ್ ರಕ್ಷಣೆಯಲ್ಲಿ ಮಿಲಿಟರಿ ರಕ್ಷಣೆಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ದೇವನಹಳ್ಳಿಯಲ್ಲಿ ಹೋರಾಟ 3 ವರ್ಷದಿಂದ ಹೋರಾಟ ನಡೀತಾ ಇದೆ. ಇದ್ಯಾಕೆ ನಾನು ಹೇಳ್ತೀನಿ ಅಂದ್ರೆ ಈ ಭೂ ಸ್ವಾಧೀನ ಮತ್ತು ಎಂಥದ್ದು ಕಾಂಟ್ರಾಕ್ಟ್ ಫಾರ್ಮಿಂಗ್, ಕರಾರು ಕೃಷಿ ಒಪ್ಪಂದಗಳಾದಂತ ಈ ಇದನ್ನ ಮತ್ತೆ ನಾನು ಮುಂದುವರಿಸಿ ವಿಸ್ತರಣೆಯನ್ನ ಮಾಡ್ತೇನೆ. ಇದಾದ ಮೇಲೆ ಬಂದಿದ್ದು ಬಹಳ ಅಪಾಯ. ಅಂದ್ರೆ ಇಲ್ಲಿವರೆಗೂ ಹೇಳಿದ್ದು ನಾನು ರೈತನ ವಿಷಯಕ್ಕೆ ಮಾತಾಡಿದೆ, ಆದ್ರೆ ಇನ್ನೊಂದು ಬಹಳ ದೊಡ್ಡ ಕಾಯ್ದೆ, ಅಪಾಯದ ಕಾಯ್ದೆ ಜಾರಿಗೆ ಬಂದಿದೆ. ಅದು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್. ಅಂದ್ರೆ ಅಗತ್ಯ ವಸ್ತುಗಳ ನಿರ್ವಹಣಾ ಕಾಯ್ದೆ ಅಂತ ಒಂದು ಭಾರತದಲ್ಲಿ ಒಂದು ಕಾಯ್ದೆ ಇದೆ, ಅಗತ್ಯ ವಸ್ತುಗಳ ಕಾಯ್ದೆ ಅಂದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್. ಈ ಕಾಯ್ದೆ ಏನನ್ನಿಸುತ್ತೆ ಅಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ನಾವು ಡ್ಯಾಮ್ಗಳು ಕಟ್ಟಿದ್ವಿ, ಡ್ಯಾಮ್ ಅಲ್ಲಿ ಭತ್ತ ಬೆಳೆದ್ರು, ಗೋಧಿ ಬೆಳೆದ್ರು, ಬೆಳೆಕಾಳುಗಳು ಬೆಳೆದ್ರು, ಈ ಎಲ್ಲ ಇವೆಲ್ಲ ಎಸೆನ್ಷಿಯಲ್ ಕಮಾಡಿಟಿ. ಜಗತ್ತಿನ ಎಲ್ಲ ಜನಕ್ಕೂ ಆಹಾರ ಬೇಕು. ಈ ಕಾಯ್ದೆ ಏನಿರುತ್ತಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಭಾರತದ ಭೂಮಿಯಲ್ಲಿ ಕೃಷಿಯನ್ನ ಮಾಡಿ ಆ ಉತ್ಪಾದನಾ ವಸ್ತುವನ್ನ ತಾನೇ ಇಟ್ಟುಕೊಳ್ಳಾಗಿಲ್ಲ, ಅವನು ಕಳ್ಳ ದಾಸ್ತಾನು ಮಾಡಂಗಿಲ್ಲ, ಅದನ್ನ ಸರ್ಕಾರದ ಮುಂದೆ ಡಿಕ್ಲೇರ್ ಮಾಡ್ಕೋಬೇಕು. ನನ್ನ ಹತ್ರ 5 ಎಕರೆ ಜಮೀನಿತ್ತು, ಇಷ್ಟು ಬೆಳೆದಿದ್ದೀನಿ, ಇಷ್ಟು ನನ್ನ ಹತ್ರ ದಾಸ್ತಾನು ಇದೆ, ಇಷ್ಟನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿ ಉಳಿದಂತದನ್ನ ಸರ್ಕಾರದ ಸ್ವಾಧೀನಕ್ಕೆ ಅವರ ಬೆಂಬಲ ಬೆಲೆಗೆ ಕೊಡಬೇಕಾಗಿತ್ತು. ಅವರನ್ನು ಪುಷನೆ ತಗೋತಿರಲಿಲ್ಲ, ರೆಗ್ಯುಲರ್ ಅದಕ್ಕೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ MSPಗೆ ಖರೀದಿ ಮಾಡ್ತಾ ಇದ್ರು. ಈ ಕಾಯ್ದೆಯನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ. ಅಂದ್ರೆ ಇವತ್ತು ನಾನು ಮಾತಾಡಿದ್ದು 8 ವರ್ಷ ಆಯ್ತು, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ, ಗುತ್ತಿಗೆ ಕರಾರು ಕೃಷಿ, ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್, ಮತ್ತೆ ಕಳೆದ ಸಾರಿ ಮಾತಾಡಿದಂತ ನನ್ನ ಮಾತುಗಳು ಖಾಸಗಿ ವಿದ್ಯುಚ್ಛಕ್ತಿ ಖಾಸಗೀಕರಣ, ಇವಿಷ್ಟನ್ನು ಕೂಡ ಜಾರಿ ಬಂದ್ರೆ ಏನ್ ಅಪಾಯ ಆಗ್ಬೋದು ಅಂತ ನೀವು ಊಹಿಸ್ಕೋಬೇಕು. ಇದನ್ನ ನಾನು ಮೊದಲನೇ ವಿಷಯ ತಗೊಳ್ಳೋದು, ಇದರಲ್ಲಿ ಬಹಳ ಮೊದಲನೇ ವಿಷಯ ಇವತ್ತು ನಾನು ಮಾತಾಡ್ತಕ್ಕಂಥದ್ದು ಅಂದ್ರೆ ಕರಾರು ಕೃಷಿ ಒಪ್ಪಂದ. ಈ ಕರಾರು ಕೃಷಿ ಒಪ್ಪಂದ ಜಾರಿ ಆದರೆ ಒಂದು ಹಳ್ಳಿಯಲ್ಲಿ ಸುಮಾರು 1,000 ಎಕರೆ ಜಮೀನು, 2 ಎಕರೆ, 3 ಎಕರೆ, 5 ಎಕರೆ, ಈಗ ಒಬ್ಬ ಸಣ್ಣ ರೈತರು ಇಡೀ ಕುಟುಂಬ ಗಂಡಸು ಬೇಸಾಯ ಹೊಡಿತಾನೆ, ಹೆಂಗಸು ಕಳೆ ಕೀಳ್ತಾರೆ, ಅಡಿಗೆ ಮಾಡ್ತಾರೆ, ಮಕ್ಕಳು ಓದ್ತಾರೆ, ಯಜಮಾನರುಗಳು ಎಮ್ಮೆ ಹಸು ಕಾಯ್ಕೊಂಡು ಹೈನುಗಾರಿಕೆ ಉತ್ಪಾದ. ಇದು ಇಡೀ ಹಳ್ಳಿಯ ಒಂದು ಕುಟುಂಬಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ಕೃಷಿ ಬರೀ ದವಸ ಬೆಳೆಯಂತದ್ದು ಅಂತ ಯಾರು ಭಾವಿಸ್ಬಾರ್ದು. ಅಗ್ರಿಕಲ್ಚರ್, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಂದ್ರೆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂತ ಪ್ರತಿಯೊಬ್ಬ ಕೃಷಿಕನಿಗೆ ಹಳ್ಳಿಯಲ್ಲಿ ಕೃಷಿ ಸಂಬಂಧಿತವಾದ ಕಾರ್ಯಗಳು ಮಾಡ್ತಕ್ಕಂತ ಕೃಷಿ ಕೂಲಿಕಾರರಿಗೆ ಪ್ರತಿ ದಿವಸ ಅವ್ರ ವಿದ್ಯಾಭ್ಯಾಸ ಓದಿರ್ಲಿ ಓದ್ದೇ ಇರಲಿ ಅವರ ಅನುಭವದ ಆಧಾರದ ಮೇಲೆಯೇ ಕಲಿತಂತ ಪಾಠಗಳಿಂದ ಪ್ರತಿನಿತ್ಯ ಅವರಿಗೆ ಉದ್ಯೋಗ ಒದಗುತ್ತದೆ. ಅವರು ಕೆಲಸ ಮಾಡ್ತಾರೆ, ವಾರಕ್ಕೆ ಅವರಿಗೆ ಬಟವಾಡ ಸಿಗುತ್ತೆ, ಅವರು ಸಂತೆಗೆ ಹೋಗಿ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಕ್ಕೆ ಪ್ರತಿ ವಾರಕ್ಕೊಮ್ಮೆ ದುಡ್ಡು ಸಿಗುತ್ತೆ. ಇದು ಇವತ್ತು ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. ಮಕ್ಕಳನ್ನು ಓದಿಸ್ತಾರೆ, ವಯಸ್ಸಾದ ಹೆಣ್ಣು ಮಕ್ಕಳ ಅಪ್ಪ ಅಮ್ಮನಿಗೆ ಔಷಧಿ ಮೆಡಿಸಿನ್ ಕೊಡಿಸ್ತಾರೆ, ಮಕ್ಕಳಿಗೆ ಬಾಲ್ಯತನ ಮಾಡುತ್ತಾರೆ, ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ, ಹೆಣ್ಮಕ್ಳು ಹೈಯರ್ ಎಜುಕೇಶನ್ ಕಲಿಸ್ತಾರೆ. ಹೀಗೆ ಇವತ್ತು ಇಡೀ ಎಂಪ್ಲಾಯ್ಮೆಂಟ್ ಆರ್ಥಿಕ ಸಂಪನ್ಮೂಲ ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೃಷಿ. ಈ ಕೃಷಿಯನ್ನ ಭಾರತ ಸರ್ಕಾರ ಹೊಸ ಕಾಯ್ದೆ ಪ್ರಕಾರ ಜಾರಿ ಆದರೆ ಏನಾಗ್ಬೋದು, ಇಡೀ ಕಾರ್ಪೊರೇಟ್ ಕಂಪನಿಗಳು ಒಂದು ಹಳ್ಳಿ ಬಂದು ಒಂದು ಕಚೇರಿ ಮಾಡ್ತಾರೆ, ಆ ಕಚೇರಿಯಲ್ಲಿ ಕುಳಿತು ನಿನಗೆ ವ್ಯವಸಾಯದಲ್ಲಿ ಲಾಭಿಲ್ಲಪ್ಪ, ನಿನ್ಗೆ ಯಾಕಿದಲ್ಲ, ನಿನಗೆ ಭೂಮಿಯನ್ನ ನನಗೆ ಬಾಡಿಗೆ ಕೊಡು, ನಾನು ಇದನ್ನು ಬೆಳೆದು ನಿನಗೆ ನೌಕರಿ ಕೊಡ್ತೀನಿ, ನಿನಗೆ ನಷ್ಟ ಆಗುತ್ತೆ, ನೀನ್ ಯಾಕೆ ಸಾಲಗಾರ ಆಗ್ತೀಯ, ಯಾಕೆ ಆತ್ಮಹತ್ಯೆ ಮಾಡ್ಕತಿಯ, ನಿನ್ ಮಕ್ಳ ಕಲ್ಲೋ, ಹಿಂಗೆ ಹೇಳಿ ಆ ಬಡವರ ಭೂಮಿಗಳನ್ನ ಕರಾರು ಕೃಷಿ ಒಪ್ಪಂದಕ್ಕೆ ಅಗ್ರಿಮೆಂಟ್ ರುಜು ಮಾಡಿಸ್ಕೊಂಡು ಇಡೀ ಹಳ್ಳಿಯ ಭೂಮಿಯನ್ನ ರೈತರು ಅವರಿಗೆ ಪರಭಾರೆ ಮಾಡ್ತಕ್ಕಂಥದ್ದು, ಅವ್ರ ವ್ಯವಸಾಯ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇದಾದ್ಮೇಲೆ ಆ ಕಂಪನಿ ಏನ್ ಮಾಡುತ್ತೆ ಅಂತ ಬಹಳ ವಿಶೇಷವಾಗಿ ನೀವು ಕೇಳಿಸ್ಬೇಕು ರೈತರು. ಆ ಇಡೀ ಭೂಮಿಯನ್ನ ಕರಾರು ಅಗ್ರಿಮೆಂಟ್ಗೆ ಒಪ್ಪಂದ ರೈತರು ಕುಟುಂಬ ಮಾಡಿದ ಮೇಲೆ ಅವನು ಕಚೇರಿಯನ್ನು ತೆರೆದು ಅವನೇನ್ ಮಾಡ್ತಾನೆ ಅಂದ್ರೆ ಆ ಇಡೀ ಅಗ್ರಿಮೆಂಟ್ ಕಾಪಿಯನ್ನ ಒಂದು ಬ್ಯಾಂಕಿಗೆ ಅಡ ಇಟ್ಟು ಅದು ವೇಳೆ ಬ್ಯಾಂಕ್ ಇಂದ ಸಾಲವನ್ನು ತೆಗಿತಾನೆ ಅವನೇ ಆ ಕಂಪನಿ. ನೋಡಿ, ಇವತ್ತು ಒಬ್ಬ ರೈತ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದ್ರೆ ಅನೇಕ ತಕರಾರುಗಳು ಒಡತಕ್ಕಂತ ಬ್ಯಾಂಕುಗಳು, ರಾಷ್ಟ್ರೀಕರಣ ಬ್ಯಾಂಕ್ಗಳು ಮತ್ತು ಲೋಕಲೈಸ್ ಬ್ಯಾಂಕ್ಗಳು ಈ ಕಂಪನಿಗಳ ವ್ಯವಸಾಯ ಬಂದ್ರೆ ಕರಾರು ಕೃಷಿ ಜಾರಿಗೆ ಬಂದ ಮೇಲೆ ಅವನು ಆ ಪೇಪರ್ ಅನ್ನ ಬ್ಯಾಂಕಿಗೆ ಕೊಟ್ಟ ಮೇಲೆ ಆ ಬ್ಯಾಂಕ್ನವರು ಅವರು ಕೇಳ್ತಕ್ಕಂತ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಅಂತ, ಪ್ರೊಡಕ್ಷನ್ ಕಾಸ್ಟ್ ಅಂತ ಕರಿತೀವಿ ನಾವು, ಅಗ್ರಿಕಲ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಬರುತ್ತೆ ಅದ್ರ ಮೇಲೆ 15% ಸೇರಿಸಿ ಅವನಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಬ್ಯಾಂಕ್ ಸಾಲ ಕೊಡುತ್ತೆ. ಬ್ಯಾಂಕ್ ಸಾಲ ಕೊಡ್ಲಿಕ್ಕೆ ಆಧಾರ ಯಾವುದು ಅಂದ್ರೆ ನಮ್ಮ ಹತ್ರ ಕರಾರು ಮಾಡ್ಕೊಂಡ್ರಲ್ಲ ಆ ಭೂಮಿಯ ಕರಾರು ಪತ್ರವನ್ನೇ ಬ್ಯಾಂಕ್ ಅನ್ನ ಟ್ರೆಜರಿನಲ್ಲಿ ಇಟ್ಕೊಂಡು ಆ ಕಂಪನಿಗೆ 1,000,000,000 ರೂಪಾಯಿಗಳ ಸಾಲವನ್ನ ಆ ಕಂಪನಿ ಕೊಡ್ತಾರೆ ಬ್ಯಾಂಕ್ಗಳು. ಅವರು ಅದನ್ನ ಹೈ ಮೆಷಿನರಿಗಳು ತಂದು, ಹೈಟೆಕ್ ಮೆಷಿನರಿಗಳು, ಯಾರಿಗೂ ಮೊನ್ನೆ ಮಾನವ ಕೆಲಸ ಮಾಡ್ಬೇಕಾಗಿಲ್ಲ, ಕಳೆ ತೆಗಿಬೇಕಾಗಿಲ್ಲ, ನಾಟಿ ಮಾಡಬೇಕಾಗಿಲ್ಲ, ಔಷಧಿ ಸಿಂಪಡಣೆ ಮಾಡ್ಬೇಕಾಗಿಲ್ಲ, ಕಟಾವು ಮಾಡಬೇಕಾಗಿಲ್ಲ, ಒಕ್ಕಣೆ ಮಾಡಬೇಕಾಗಿಲ್ಲ, ಎಲ್ಲ ರೆಡಿಯಾಗಿ ಮನುಷ್ಯನಿಗೆ ಆಹಾರ ನಾವು ಕೊಡ್ತೀವಿ, ನೀವು ನಮ್ಮ ಹತ್ರ ಕೂಲಿ ಮಾಡ್ಕೊಂಡು ಇರಿ ಅಂತ ಹೇಳುವಂತದ್ದು ಈ ಕರಾರು ಕೃಷಿ ಒಪ್ಪಂದದಿಂದ ಆಗ್ತಕ್ಕಂತ ಅಪಾಯ.
5: ಓಕೆ ಸರ್, ಈ ಕರಾರು ಕೃಷಿ ಒಪ್ಪಂದದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಸರಿ, ಗುತ್ತಿಗೆ ಕೃಷಿ ಪದ್ಧತಿ ಅಂದ್ರೇನು, ಮುಕ್ತ ಮಾರುಕಟ್ಟೆ ಒಪ್ಪಂದಗಳು ಯಾವ ರೀತಿ ಇದ್ವು, ಹಾಗೆ ಈ ತಿದ್ದುಪಡಿ ಕಾಯ್ದೆಗಳಿಂದ ಏನೆಲ್ಲ ಉಪಯೋಗ ಆಯಿತು, ಹಾಗೆ ಯಾವೆಲ್ಲ ಅನಾನುಕೂಲಗಳಾದವು, ಹಾಗೆ ಭೂಸ್ವಾಧೀನ ಅಂದ್ರೇನು, ಈ ಅಗತ್ಯ ವಸ್ತುಗಳ ಕಾಯ್ದೆ ಅಂದ್ರೇನು, ಹಾಗೆ ಒಪ್ಪಂದ ಕೃಷಿ ಏನಾಯಿತು, ಹೇಗೆ ಬಂತು, ಇದರ ಒಂದು ಪರಿಣಾಮಗಳಿಂದ ಏನೆಲ್ಲ ಅಪಾಯಗಳಾದವು, ಪರಿಣಾಮಗಳು ಬೀರಿದ್ವು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಇದರಿಂದ ಯಾವ ರೀತಿಯೆಲ್ಲ ಪರಿಣಾಮ ಬೀರ್ತು ಅನ್ನೋದನ್ನು ತಿಳಿಸ್ತಾ ಇದ್ರಿ. ಕರಾರು ಕೃಷಿ ಒಪ್ಪಂದದ ಬಗ್ಗೆ ತಿಳಿಸ್ತಾ ಇದ್ರಿ ಸರ್, ಇದರಿಂದ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರ್ತು ಅನ್ನೋದ್ರ ಬಗ್ಗೆ. ಇದೇ ಮುಂದುವರ್ಸ್ಕೊಳ್ತಾ ಹೋದ್ರೆ ಮತ್ತಷ್ಟು ಯಾವ ರೀತಿಯೆಲ್ಲ ಬದಲಾವಣೆಗಳು ಆದ್ವು ಸರ್ ಈ ಕರಾರು ಕೃಷಿ ಒಪ್ಪಂದದಿಂದ?
3: ಮನುಷ್ಯನಿಗೆ ಆಹಾರ ನಾವು ಕೊಡ್ತೀವಿ, ನೀವು ನಮ್ಮ ಹತ್ರ ಕೂಲಿ ಮಾಡ್ಕೊಂಡು ಇರಿ ಅಂತ ಹೇಳುವಂತದ್ದು ಈ ಕರಾರು ಕೃಷಿ ಒಪ್ಪಂದದಿಂದ ಆಗ್ತಕ್ಕಂತ ಅಪಾಯ. ಅಂದ್ರೆ ಅರ್ಥ ಏನು, ಇಡೀ ಹಳ್ಳಿಯ ಭೂಮಿಯನ್ನ ಒಬ್ಬ ಒಂದು ಕಾರ್ಪೊರೇಟ್ ಕಂಪನಿ ವಶೀಕರಣ ಮಾಡಿಕೊಂಡು ಇಡೀ ಹಳ್ಳಿಯ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿ ಅವರಿಗೆ ಆರ್ಥಿಕ ಅಭದ್ರತೆಯನ್ನು ತಂದೊಡ್ಡಿ ಅನಿವಾರ್ಯವಾಗಿ ಬಡತನಕ್ಕೆ ತಳ್ಳಿ ಬಡವರನ್ನಾಗಿ ಆರ್ಟಿಫಿಷಿಯಲ್ ಪಾವರ್ಟಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಅವರನ್ನ ಗುಲಾಮರಾಗಿ ನಮ್ಮ ಏನು ಸನಾತನ ಪದ್ಧತಿಗಳಿದ್ವು ಬಿಫೋರ್ ಇಂಡಿಪೆಂಡೆನ್ಸ್, ಆ ಪದ್ಧತಿ ಜೀತದಾಳುಗಳಿಗೆ ಕೇಳೋದು, ಆಹಾರಕ್ಕಾಗಿ ಕೂಲಿ ಮಾಡೋದು, ಆರೋಗ್ಯಕ್ಕಾಗಿ ಕೂಲಿ ಮಾಡೋದು, ಜೀತ ಮಾಡ್ತಕ್ಕಂಥ ಪದ್ಧತಿಯನ್ನ ಮತ್ತೊಮ್ಮೆ ಈ ಕಾಯ್ದೆಗಳು ಹಳ್ಳಿಗಳಲ್ಲಿ ಜಾರಿಗೆ ತರುತಕ್ಕಂಥ ಕೆಟ್ಟ ಆಲೋಚನೆ ಬರ್ತದೆ. ಇದರಿಂದ ನಮ್ಮ ಹಳ್ಳಿಯ ನೈತಿಕ ಮೌಲ್ಯ, ಹಳ್ಳಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಇಂಡಿಯನ್ ಅಗ್ರಿಕಲ್ಚರ್ ಅಂದ್ರೆ ವಿಲೇಜ್, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಇಂಡಿಯನ್ ಕಲ್ಚರ್. ಬಾಲಗಂಗಾಧರ್ ತಿಲಕರ್ ಹೇಳಿದ್ದಿದ್ದು ವಿಶ್ವ ಸಂಸ್ಥೆಯಲ್ಲಿ ಶೃಂಗಸಭೆಯಲ್ಲಿ ಹೇಳ್ತಾರೆ ಬಾಲಗಂಗಾಧರ್ ತಿಲಕರು, ವಾಟ್ ಇಸ್ ಯುವರ್ ಇಂಡಿಯನ್ ಕಲ್ಚರ್ ಅಂತಾರೆ. ಬಾಲಗಂಗಾಧರ್ ದಿಢೀರ್ ಅಂತ ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಅವರ್ ಇಂಡಿಯನ್ ಕಲ್ಚರ್. ಭಾರತದ ಕೃಷಿ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಅಂತ ಹೇಳ್ತಾರೆ. ಈ ಸಂಸ್ಕೃತಿ ಅಂತಂದ್ರೆ ಏನ್ ಅರ್ಥ ಅಂದ್ರೆ, ಅಲ್ಲಿ ಇರ್ತಕ್ಕಂತ ಸಹಬಾಳ್ವೆ, ತಂದೆ ತಾಯಿಗಳ, ಅಕ್ಕ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಹಬ್ಬ ಹರಿದಿನಗಳ ಬಂಧುತ್ವ ಅಲ್ಲಿ ಬೆಳೀತದೆ. ನೀವು ನೋಡಿ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಫಾದರ್ ಮಾವ, ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮಾವ, ನಮ್ಮ ಸೋದರ ಮಾವ ಎಲ್ಲರೂ ಹೇಳ್ತೀವಿ. ನೀವು ಪಟ್ಟಣಗಳಲ್ಲಿ ಕೇಳಿ ನೋಡೋಣ, ಈ ಸಂಬಂಧಗಳೇ ಕಡಿದಿದೆ. ಯಾಕೆಂದ್ರೆ ಯಾಂತ್ರಿಕ ಜೀವನ, ಯಾಂತ್ರಿಕವಾಗಿ ಜೀವನ, ದುಡಿಮೆ ದುಡ್ಡಿದ್ರು ಸಾಕಪ್ಪ ಎಲ್ಲ ಆಗುತ್ತೆ, ಬದುಕಿ ಸಾಕಪ್ಪ ಸಾಯಂಕಾಲ ಮನೆ ಬಂದ್ರು ಸಾ, ಅತಂತ್ರವಾದಂತ ಬದುಕು, ಅಭದ್ರತೆಯಾದಂತ ಭಾವನೆ, ಇದು ಇವತ್ತಿನ ಹೊಸ ಆರ್ಥಿಕ ನೀತಿಯಿಂದಾಗಿ ಬಂದಿರತಕ್ಕಂಥ ಈ ಒತ್ತಡದಿಂದ ನಗರದಲ್ಲಿ ಜನ ಯಾವಲ್ಲಿ ಕಾಡ್ತಾ ಇದ್ರೆ ಈಗ ಬಂದಿರತಕ್ಕಂಥ ಬಹುದೊಡ್ಡ ಅಪಾಯ ಅಂದ್ರೆ ನಮ್ಮ ಕೃಷಿಯನ್ನೇ ಕೈಬಿಟ್ಟು ಹೋದ್ರೆ ಹಳ್ಳಿಗಳಿಗೆ ಈ ಸಂಸ್ಕೃತಿಯನ್ನ ಪತ್ತೆ ಪುನರುತ್ಥಾನ ಮಾಡಬೇಕೆ. ಓಕೆ, ಇದಾಯ್ತು, ಭೂಮಿನೂ ಹೋಯ್ತು, ಜನರನ್ನು ಅವನತ್ರ ಕೂಲಿನೇ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಮೇಲೆ ಏನಾಗುತ್ತೆ? ಆಯ್ತು, ಒಂದು ಫೈನ್ ಡೇ ಯಾವತ್ತೋ ಆ ಕಂಪನಿ ನಷ್ಟ ಹೊಂದಿ ಪಾಪರಾಗಿ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಹೋಗುತ್ತವೆ. ಯಾಕಂದ್ರೆ ಮುಂದುವರೆದ ದೇಶದಲ್ಲಿ ನಾವೆಲ್ಲ ಹೋಗಿದ್ದೇನೆ, ಅಮೆರಿಕ, ಯುರೋಪ್ ಕಂಟ್ರಿಗಳಲ್ಲಿ, ಅಮೆರಿಕನ್ ಅಲ್ಲಿ ಮಧ್ಯ ಅಮೆರಿಕ ಅಲ್ಲೆಲ್ಲ ನೋಡಿ ಬಂದೆ ನಾನು, ಎಲ್ಲ ಕಡೆ ಅಧ್ಯಯನ ಮಾಡಿ ಬಂದಿದ್ದೀವಿ ನಾವು. ಇದ್ದಕ್ಕಿದ್ದ ಹಾಗೇನೆ ಆ ಕಂಪನಿಗಳು ಆ ಬ್ಯಾಂಕ್ಗಳಿಂದ ಸಾಲ ತಗೊಂಡು ತಮ್ಮ ಬಂಡವಾಳವನ್ನು ಜಾಸ್ತಿ ಮಾಡಿಕೊಂಡು ಇದ್ದಕ್ಕಿದ್ದಂಗೆ ಆ ಕಂಪನಿಗಳು ಬಹಳ ಹೊರಟೋಗಿರ್ತಾರೆ. ಸೊ ಹಾಗಾದ್ರೆ ವಾಟ್ ನೆಕ್ಸ್ಟ್? ಅಕ್ಕಾಲ ಐದಾರು ಏಳು ಎಂಟು ಹತ್ತು ವರ್ಷ ಆಗಿರ್ತದೆ, ರೈತ ವ್ಯವಸಾಯವನ್ನು ಬಿಟ್ಟಿರ್ತಾನೆ, ಬೇಸಾಯದ ಜ್ಞಾನ ಹೊರತೋಗಿರ್ತದೆ, ಕಾಯಕ ಮಾಡ್ತಕ್ಕಂತ ಶ್ರಮ ಮರ್ತೋಗಿರ್ತದೆ, ಸೋಂಬೇರಿತನ ಬಂದಿರ್ತದೆ, ಯಾವನೋ ಕೊಡ್ತಾನೆ ಅದರಿಂದ ಊಟ ಮಾಡೋಣ ಅಂತಕ್ಕಂತ ಬೆಗ್ಗರ್ ಸಿಸ್ಟಮ್ ಬಂದಿರ್ತದೆ. ಇದು ಮನುಷ್ಯನನ್ನ ಸೋಂಬೇರಿ ಮಾಡ್ತಕ್ಕಂಥದ್ದು. ಸೋಂಬೇರಿತನದಿಂದ ಆದಾಯ ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆದಾಗ ಒತ್ತಡಕ್ಕೆ ಬಂದು ಅವನು ಕಳ್ತನವನ್ನು ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ನಮ್ಮ ಸಂಸ್ಕೃತಿ ನಾಶ ಆಗುತ್ತೆ, ಧರ್ಮ ನಾಶ ಆಗುತ್ತೆ. ಇದರಿಂದ ನಮ್ಮ ಭಾರತೀಯ ಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಅಂತಿದ್ವಲ್ಲ, ಇದು ನಾಶ ಆಯಿತು. ಆಮೇಲೆ ಏನಾಗುತ್ತಪ್ಪ ಅಂತ ನೀವು ಕೇಳ್ಬಹುದು. ಆಮೇಲೆ ಏನಾಗುತ್ತೆ ಅಂದ್ರೆ, ನೀವು ಒಂದು ಪಕ್ಷ ಯಾರೋ ಹುಡುಗ ಓದ್ದೊಂದು ಬಂದಾಗ ಇಟ್ಕೊಳ್ಳಿ, ಮೊನ್ನೆ ಕೊರೋನಾ ಬಂದಾಗ ಬೆಂಗಳೂರಿನಲ್ಲಿ ತುಂಬಾ ಅಲ್ಲಿ ಟೈಟ್ ಮಾಡಿದ್ಮೇಲೆ ವಾತಾವರಣ ಅಪಾಯ ಆಗಿ ಬಂದಾಗ ಅಲ್ಲಿದ್ದಂತ ಎಲ್ಲ ಹಳ್ಳಿಯ ಹುಡುಗರು ವಾಪಸ್ ಬರ್ತಾರೆ ಹಳ್ಳಿಗಳಿಗೆ. ಬಂದು ಕೂಡಲೇ ಹಳ್ಳಿಯಿಂದ ಅವ್ರ ಅಪ್ಪ ಅಮ್ಮನ ಆಸ್ತಿ ನೋಡ್ತಾರೆ, ನಾನು ಇಲ್ಲಿ ಕೆಲಸ ಮಾಡೋಣಪ್ಪ, ಇಲ್ಲಿ ಆರೋಗ್ಯ ಇರ್ತದೆ, ಒಳ್ಳೆ ಆಹಾರ ಸಿಗುತ್ತೆ ಅಂತೇಳಿ ವ್ಯವಸಾಯ ಶುರು ಮಾಡ್ತಾರೆ. ಅಂದ್ರೆ ಅವನಿಗೆ ಆ ಜ್ಞಾನ ಹಂಗೆ ಉಳಿದಿತ್ತು, ಇನ್ನು ಆ ಜ್ಞಾನ ಕೃಷಿ ಜ್ಞಾನ ಅಗ್ರಿಕಲ್ಚರ್ ಸೈನ್ಸ್ ಅವನ್ ತಲೆಗಿತ್ತು, ಅವ್ರಪ್ಪ ಮಾಡಿದ್ದು. ಇಷ್ಟ ಅವಧಿನಲ್ಲಿ ಆ ಹುಡುಗನಿಗೆ ಜ್ಞಾನ ಮರ್ತೋಗಿರುತ್ತೆ, ಏ ನಾನೇನ್ ಮಾಡಂಗಿಲ್ಲ, ನಮ್ಮಪ್ಪನು ಆರಾಮಾಗಿದ್ದಾನೆ, ನಾನು ಆರಾಮಾಗಿದ್ದೀನಿ ಅಂತ ಭೂಮಿ ಬಿಟ್ಟಿರ್ತಾನೆ. ಮೊದಲು ಸಂಸ್ಕೃತಿ ನಾಶ ಆಯ್ತು, ವಿಶ್ವಾಸನ ಆಯ್ತು, ಕರ್ತನೆ ಶುರುವಾಯ್ತು, ದರೋಡೆ ಶುರುವಾಯ್ತು. ಆಮೇಲೆ ಏನಾಗುತ್ತೆ, ಜ್ಞಾನ ಮರ್ತೋಗಿರುತ್ತೆ. ಜ್ಞಾನ ಮರ್ತೋದ ಮೇಲೆ ಮತ್ತೆ ಅಗ್ನಿಕಲ್ಚರ್ ಜ್ಞಾನ ಪುನರುತ್ಥಾನ ಮಾಡೋದು ಬಹಳ ಕಷ್ಟ ಇದೆ. ಅದಾದ್ಮೇಲೆ ಇನ್ನೇನಾಗುತ್ತೆ ಸ್ವಾಮಿ ಅಂತ ನೀವು ಕೇಳ್ಬಹುದು. ಅದಾದ್ಮೇಲೆ ಆಗ್ತಕ್ಕಂಥದ್ದು ಅತಿ ದೊಡ್ಡ ಅಪಾಯ ಅಂತಂದ್ರೆ, ಅವನಿಗೆ ತನ್ನ ಭೂಮಿಯನ್ನ ಮತ್ತೆ ವಾಪಸ್ ಪಡೆಯದ ಹೆಂಗೆ ಅನ್ನೋದು ಕಷ್ಟ ಆಗುತ್ತೆ. ಆಗ ಅವನೇ ಮಾಡ್ತಾನೆ, ಯಾವ ಬ್ಯಾಂಕ್ ಅಲ್ಲಿ ಅವನ ಕಂಪನಿ ಅವನು ಅಡ ಇಟ್ಟಿದ್ನೋ ಆ ಬ್ಯಾಂಕ್ ಅಲ್ಲಿ ಹೋಗಿ, ಇಲ್ಲ ನನ್ನ ಭೂಮಿ ನನಗೆ ಬೇಕು, ನನ್ನ ಕರಾರ್ ಅಗ್ರಿಮೆಂಟ್ ರುಜು ಹಾಕಿದ್ದೆ, ಈ ಪೇಪರ್ ನನಗೆ ಬೇಕು, ನಾನು ಕೃಷಿ ಮಾಡ್ತೀನಿ, ನಾನು ಬಂಡವಾಳ ಹಾಕ್ತೀನಿ, ನಾನೇ ಬ್ಯಾಂಕ್ ಅಲ್ಲಿ ಲೋನ್ ತೆಗಿತೇನೆ ಅಂದ್ರೆ ಆ ಪೇಪರ್ ಅಷ್ಟು ಸುಲಭ ಕೊಡಕ್ ಬರಲ್ಲ. ನೋಡಿ ಕಾಯ್ದೆ ಹೆಂಗಿದೆ. ಆಗ ಅವನು ಮತ್ತೆ ತಿರ್ಗಾ ಡಿಸಿ ಕೋರ್ಟಿಗೆ ಅರ್ಜಿ ಹಾಕ್ಬೇಕು, ರೆವಿನ್ಯೂ ಕೋರ್ಟಿಗೆ. ಡಿಸಿ ಮ್ಯಾಜಿಸ್ಟ್ರೇಟ್ ಆಗಿ ಕೂತ್ಕೊಂಡು ಆ ಕಂಪನಿ ಅವನ್ನ ಕರೆಸಿ, ಇವನ್ ಏನ್ ಕೊಟ್ಟಿದ್ದ, ಇವನ್ ಎಷ್ಟು ಬಂಡವಾಳ ಹಾಕಿದ್ದ, ಅವನೇ ಸಾಲ ಕೊಟ್ಟಿದ್ದ, ಎಲ್ಲ ಅಧ್ಯಯನ ಮಾಡಿ ಅವನ ಭೂಮಿಯನ್ನು ಅವನಿಗೆ ಕೊಡಿಸ್ಲಿಕ್ಕೆ ಅಲ್ಲಿ ಆ ಕರಾರ್ ಅಗ್ರಿಮೆಂಟ್ ಅಲ್ಲಿ, ಗುತ್ತಿಗೆ ಕೃಷಿ ಕರಾರ್ ಅಗ್ರಿಮೆಂಟ್ ಅಲ್ಲಿ ಹೇಗೆ ಅವನ ಭೂಮಿಯನ್ನ ಮರಳಿ ವಾಪಸ್ ಕೊಡ್ಬೇಕು ಅನ್ನೋದಕ್ಕೆ ಸ್ಪೆಸಿಫಿಕ್ ಆಗಿ ರೂಲ್ ಅಂಡ್ ಆಕ್ಟ್ ಅನ್ನು ನಮೂದಿಸಿಲ್ಲ ಸ್ವಾಮಿ. ನೋಡಿ ಹೇಗಿದೆ, ಅವರು ಕಾರ್ಪೊರೇಟ್ ಕಂಪನಿಗೆ ಭೂಮಿಯನ್ನ ರೈತನಿಂದ ಆಕಳಕ್ಕೆ ಅವಕಾಶ ಮಾಡಿಕೊಂಡ್ರು, ಆದ್ರೆ ರೈತನಿಗೆ ವಾಪಸ್ ಕೊಡುವುದು ಹೇಗೆ ಅಂತಕ್ಕಂಥದ್ದನ್ನ ಅಲ್ಲಿ ಬರ್ದಿಲ್ಲ. ಇದು ಮಾಡಿರ್ತಕ್ಕಂತ ದೊಡ್ಡ ದ್ರೋಹ. ಈ ಕರಾರು ಕೃಷಿ ಜಾರಿ ಮಾಡಕೂಡುದು ಅಂತ ಹೇಳಿ ನಾವು 1921 ಮಾಡಿದಂತ ಇಡೀ ಜಗತ್ತು ನೋಡುವಂತ ಚಳುವಳಿಯಿಂದ ಭಯಭೀತರಾದಂತ ಭಾರತ ಸರ್ಕಾರ ಅದನ್ನ ತಡೆ ಹಿಡಿದಿದೆ, ವಾಪಸ್ ತಗೊಂಡಿಲ್ಲ, ತಡೆ ಹಿಡಿದಿದ್ದಾರೆ. ಹಾಗಾಗಿ ಇದರ ಇನ್ನೊಂದು ಮುಂದಿನ ವಿಷಯವನ್ನ ನಾನು ಮುಂದಿನ ಸಂಚಿಕೆನಲ್ಲಿ ಮಾತಾಡಿ ಏನು ಇದಾದ್ಮೇಲೆ ಎಸೆನ್ಷಿಯಲ್ ಕಮಾಡಿಟಿಯಿಂದ ಏನ್ ಅಪಾಯ ಇದೆ ಅಂತ ಹೇಳಿ ನಾನು ಮುಂದಿನ ಮಾತಿನಲ್ಲಿ ಮಾತಾಡ್ತೇನೆ. ನಮಸ್ಕಾರ.

0: ಕೊಂಡಿದ್ದಾರೆ. 72ರಲ್ಲೂ 22ರ ಹರೆಯದ ಹುಡುಗರು ನಾಚುವಂತೆ ಕೃಷಿ ಕಾಯಕದಲ್ಲಿ ತೊಡಗಿ ಈಗಲೂ ಕೂಡ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
7: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್.
8: ನಮಸ್ಕಾರ ಶೈಲಜಾ.
7: ಇವತ್ತಿನ ದಿನ ನಾವು ವಿಶ್ವಸಂಸ್ಥೆ ಸುಸ್ಥಿರ ಗುರಿಗಳು, ಅದರಲ್ಲಿ 4ನೇ ಗುರಿಯಾದಂಥ ಗುಣಮಟ್ಟದ ಶಿಕ್ಷಣ, ಇದ್ರ ಬಗ್ಗೆ ಮಾತಾಡೋಣ ಅನ್ನೋದು. ಶಿಕ್ಷಣ ಇವತ್ತು ಎಷ್ಟು ಮಹತ್ವ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಹೋಗ್ತಾ ಇದೆ. ಜೊತೆಗೆ ಸಾಕಷ್ಟು ಹಲವಾರು ಬದಲಾವಣೆಗಳನ್ನೂ ಸರ್ಕಾರಗಳು ಮಾಡ್ತಾ ಹೋಗ್ತಿದೆ. ಆದ್ರೂ ನಮ್ಮಲ್ಲಿ ಪೂರ್ಣ ಮಟ್ಟದ ಗುರಿನ ತಲುಪೋದಿಕ್ಕೆ ಅಥವಾ ಫಲಿತಾಂಶ ತಗೊಳ್ಳೋದಿಕ್ಕೆ ಇನ್ನೂ ಆಗಿಲ್ಲ. ಸೊ ಇದ್ರ ಕುರಿತಂತೆ ಈ ಗುರಿ ಇಟ್ಕೊಂಡು ನಾವು ಹೇಗೆ ಕೆಲಸ ಮಾಡ್ಬೋದು, ಈ ದೂರದ ಕನಸನ್ನ ನಾವು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದನ್ನ ಮಾತಾಡ್ತಾ ತಿಳ್ಕೊಳ್ಳೋಣ.
8: ಖಂಡಿತ. ನೆಲ್ಸನ್ ಮಂಡೇಲಾ ಅಂತ ಇದ್ರು, ಇಲ್ಲಿ ಸೌತ್ ಆಫ್ರಿಕಾದಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಅವ್ರು ಹೇಳಿದ್ದು, ಶಿಕ್ಷಣವು ಜಗತ್ತನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂತ. ಕರೆಕ್ಟ್. ಯಾಕಂದ್ರೆ ಶಿಕ್ಷಣ ಇಲ್ಲದೆ ಇದ್ರೆ ಜಗತ್ತನ್ನು ಬದಲಾಯಿಸೋದು ಕಷ್ಟ
7: ಆಗುತ್ತೆ.
8: ಅದರಿಂದ ನಮ್ಮ ದೇಶದಲ್ಲೂ ಶಿಕ್ಷಣ ಹೇಗೆ ಬದಲಾಯಿಸೋದು, ಹೇಗೆ 100% ನಮ್ಮ ಭಾರತೀಯರು ಶಿಕ್ಷಣಕ್ಕೆ ಒತ್ಕೊಡೋದು, ಇದನ್ನ ಇವತ್ತು ಮಾತಾಡೋಣ. ಅದರಲ್ಲೂ ಹೇಗೆ ಟೆಕ್ನಾಲಜಿ ಉಪಯೋಗಿಸೋದು. ಇವಾಗ ನಾವು ತಗೊಂಡ್ರೆ ಸುಮಾರು ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಅದರಲ್ಲಿ ಓನ್ಲಿ 75% ಮಾತ್ರ ವಯಸ್ಕರು ಸಾಕ್ಷರರಾಗಿದ್ದಾರೆ. ತುಂಬಾ ಜನಕ್ಕೆ
7: 25% ಇಲ್ವೇ ಇಲ್ಲ.
8: ಕರೆಕ್ಟ್. ಅಂದ್ರೆ 25%ಗೆ ಓದಕ್ ಬರೆಯಕ್ ಬರಲ್ಲ, ಅವ್ರಿನ್ನೂ ಹೆಬ್ಬೆಟ್ಟು ಹೊತ್ತವರು ಆಗ್ಬಿಟ್ಟಿದ್ದಾರೆ. ಓಕೆ. ಅದು ಇವಾಗ ಮಕ್ಕಳಲ್ಲೂ ಅಷ್ಟೇನೆ, ತುಂಬಾ ಜನ ಸ್ಕೂಲ್ ಸೇರಿಸ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಬಟ್ ಅರ್ಧಕ್ಕೆ ಬಿಟ್ಬಿಟ್ಟು ಹೊರಟೋಗ್ತಾ ಇದ್ದಾರೆ, ಡ್ರಾಪ್ ಔಟ್ ಆಗ್ಬಿಡ್ತಾ ಇದ್ದಾರೆ. ಹೌದಾ? ಅಂಡ್ ನಾವೇ ನೋಡಿದೀವಿ ಬೆಂಗಳೂರಲ್ಲಿ.

0: ತುಂಬಾ ಜನ ಹಳ್ಳಿಯವರು ಅಲ್ಲೆಲ್ಲ ಹೈಸ್ಕೂಲ್ ಪಾಸ್ ಮಾಡಿದೆ, ಇಲ್ಲಿ ಬಂದ್ಬಿಟ್ಟು
1: ವಲಸೆ ಬಂದು
0: ಇಲ್ಲಿ
1: ಕೆಲಸಗಳಿಗೆ ಸೇರ್ಕೋತಾರೆ,
0: ಡ್ರೈವರ್ ಕೆಲಸ ಮಾಡ್ತಾರೆ ಅಥವಾ ಕೂಲಿ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ನಾವು 75 ವರ್ಷ ಆಯ್ತು ನಮ್ ಸ್ವಾತಂತ್ರ್ಯ ಬಂದು, ಇನ್ನು ಈ ಪರಿಸ್ಥಿತಿ ಇರೋದು
1: ಶೋಚನೀಯ ಪರಿಸ್ಥಿತಿ.
0: ಇದು ಚೆನ್ನಾಗಿರಲ್ಲ,
1: ಚೆನ್ನಾಗಿಲ್ಲ.
0: ಸೊ ಅದಕ್ಕೋಸ್ಕರನೇ ನಮ್ಮ UNSDG ವಿಶ್ವಸಂಸ್ಥೆ ಗುರಿಗಳಲ್ಲಿ ಫಸ್ಟ್ ಏನು, ಬಡತನ ನಿವಾರಣೆ ಆಗ್ಬೇಕು, ಆಮೇಲೆ ಹೊಟ್ಟೆ ತುಂಬಿಸ್ಕೋಬೇಕು, ಆಮೇಲೆ ಆರೋಗ್ಯ ಚೆನ್ನಾಗಿರ್ಬೇಕು. ಅದಾದ್ಮೇಲೆ ಖಂಡಿತ ಎಲ್ರೂ ಓದಿ ಎಜುಕೇಟೆಡ್ ಆಗಿರ್ಬೇಕು ನಮ್ಮ ದೇಶದಲ್ಲಿ, ಅವಾಗ್ಲೇನೆ ನಮ್ಮ ದೇಶ ಉದ್ದಾರ ಆಗಕ್ಕೆ ಸಾಧ್ಯ. ಸೊ ಈ ವಿಷಯಗಳನ್ನು ತಗೊಂಡಾಗ ನಿಮಗೆ ಗೊತ್ತಿರೋ ಹಂಗೆ ಎಲ್ಲ ಹಳ್ಳಿಗಳಲ್ಲಿ ಪ್ರೈಮರಿ ಸ್ಕೂಲ್ ಇರುತ್ತೆ.
1: ಹೆಚ್ಚು ಕಮ್ಮಿ ಪಕ್ಕಪಕ್ಕದಲ್ಲಿ ಹೈಸ್ಕೂಲ್ಗಳು ಇದಾವೆ,
0: ಹೈಸ್ಕೂಲು ಇದೆ. ಬಟ್ ಏನು ಅಂದ್ರೆ ನೀವೇ ಗೊತ್ತಿರೋ ಹಾಗೆ ಎಲ್ಲಾ ಸ್ಕೂಲಲ್ಲೂ ಒಬ್ಬರೇ ಟೀಚರ್ ಇರ್ತಾರೆ, 5 ಕ್ಲಾಸ್ಗೆ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಎಲ್ಲ ಒಬ್ಬರೇ ಟೀಚರ್, ಒಂದೇ ಕ್ಲಾಸ್ ರೂಮ್ ಅಲ್ಲಿ ಬೇರೆ ಬೇರೆ ಕೂರಿಸ್ತಾರೆ.
1: ಹೌದಾ? ಬೇರೆ ಬೇರೆ ತರಗತಿಯ ಮಕ್ಕಳನ್ನು ಕೂರಿಸ್ತಾರೆ.
0: ಈ ತರ ಎಲ್ಲ ನಡೆಸಿದ್ರೆ ನಮ್ ಸ್ಕೂಲ್ ಖಂಡಿತ ಯಾರಿಗೂ ಮೋಟಿವೇಶನ್ ಇರಲ್ಲ ಓದಕ್ಕೆ. ಏನ್ ಮಕ್ಕಳಿಗೆ ಏನ್ ಇರ್ಬೇಕು,
1: ಅವ್ರಿಗೊಂದು ಕಲಿಯುವ ವಾತಾವರಣನ, ಪೂರ್ವವಾದಂತ ವಾತಾವರಣನ ಸೃಷ್ಟಿಸಿಕೊಡ್ಬೇಕು.
0: ಅದು ಟೀಚರ್ ಜೊತೆ ಕಂಟಿನ್ಯೂಸ್ ಮೋಟಿವೇಶನ್ ಸಿಗ್ಬೇಕು,
1: ಮತ್ತೆ ಸಂವಾದ ಆಗ್ಬೇಕು ನಿರಂತರವಾಗಿ.
0: ಖಂಡಿತ. ಸೊ ಈ ತರ ಪರಿಸ್ಥಿತಿ ತರಬೇಕು ಅಂದ್ರೆ ಏನು, ಆದ್ರೆ ಹಳ್ಳಿನಲ್ಲಿ ಹೋಗಿ ಕೆಲಸ ಮಾಡಕ್ಕೆ ತುಂಬಾ ಜನಕ್ಕೆ ಇಷ್ಟ ಇರಲ್ಲ
1: ಟೀಚರ್ಸ್ಗೆ.
0: ಟೀಚರ್ಸ್ಗೆ ಅವ್ರಿಗೆ ಎಲ್ಲ ಸೌಲಭ್ಯಗಳಿರಲ್ಲ, ಅವ್ರಿಗೆ ಅರ್ಥವಾಗಿರಲ್ಲ ಹೇಗೆ ವಿಜ್ಞಾನ ಹೇಳ್ಕೊಡ್ಬೇಕು, ಸೋಷಿಯಲ್ ಸೈನ್ಸ್ ಹೇಗೆ ಹೇಳ್ಕೊಡ್ಬೇಕು, ಮ್ಯಾಥಮೆಟಿಕ್ಸ್ ಹೇಗೆ ಹೇಳ್ಕೊಡ್ಬೇಕು.
1: ಯಾಕಂದ್ರೆ ಅವ್ರಿಗೆ ಅಲ್ಲಿ ಬೇಕಾಗಿರೋ ಪೂರಕವಾದಂತಹ ಸಾಮಗ್ರಿಗಳು ಅಥವಾ ಪರಿಕರಗಳು ಇರೋದಿಲ್ಲ, ಅದರಿಂದ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ.
0: ಸೊ ಈ ಪರಿಸ್ಥಿತಿ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಹೇಗೆ ಡಿಜಿಟಲ್ ಟೆಕ್ನಾಲಜಿ
1: ಅಥವಾ
0: ತಂತ್ರಜ್ಞಾನ ಹೇಗೆ ತರೋದು, ICT ಅಂತೀವಿ ಅದಕ್ಕೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ, ಅದನ್ನ ಹೇಗೆ ತರೋದು, ಅದರಿಂದ ಹೇಗೆ ಉಪಾಧ್ಯಾಯರುಗಳಿಗೆ ಟೀಚರ್ಗಳಿಗೆ ಹೇಗೆ ಸಪೋರ್ಟ್ ಮಾಡೋದು, ಟೀಚರ್ಗಳು ಚೆನ್ನಾಗಿ ಕಲ್ತ್ಕೊಂಡಿರ್ತಾನೆ ಮಕ್ಕಳಿಗೆ ಅವ್ರು ಹೇಳ್ಕೊಡಕ್ ಸಾಧ್ಯ. ಹೌದಾ? ಸೊ ಈ ತರ ನಾವು ಯೋಚನೆ ಮಾಡಕ್ ಶುರು ಮಾಡಬೇಕು.
1: ಹಾಗಾದ್ರೆ ಇದನ್ನ ಕಲ್ತ್ಕೊಳ್ಳೋದಕ್ಕೆ ಇವರು ಟೀಚರ್ಸ್ಗೆ ಸವಾಲುಗಳೇನಾದ್ರೂ ಕಾಣಬಹುದಾ?
0: ಖಂಡಿತ, ಬೇಕಾದ ಸವಾಲುಗಳಿದೆ. ಫಸ್ಟ್ ಏನು ಅಂದ್ರೆ ಈಸಿಯಾಗಿ ಪಾಠ ಅರ್ಥ ಮಾಡ್ಕೊಳ್ಳೋ ಹಂಗೆ. ಗೊತ್ತಾಯ್ತಾ? ಮುಂಚೆ ಎಲ್ಲ ಬೋರ್ಡ್ ಮೇಲೆ ಬರೆಯೋರು.
1: ನಿಜ.
0: ಹೌದಾ?
1: ಹೌದು.
0: ಬೋರ್ಡ್ ಮೇಲೆ ಬರೆದು ಅಳಿಸ್ಬಿಡೋರು, ಅದ್ ಅಳಿಸಿದ್ಮೇಲೆ ಅವ್ರಿಗೂ ಜ್ಞಾಪಕ ಇರಲ್ಲ, ಮಕ್ಕಳಿಗೂ ಜ್ಞಾಪಕ ಇರಲ್ಲ.
1: ಹೌದು.
0: ಇವಾಗ ವಿಡಿಯೋಗಳು ಬಂದಿದೆ, ಯೂಟ್ಯೂಬ್ ಬಂದಿದೆ.
1: ಕೆಲವು ಶಾಲೆಗಳಲ್ಲಿ ನಾವು ನಗರದಲ್ಲಿ ನೋಡ್ತೀವಿ, ಇದು ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಬಂದಿದಾವೆ.
0: ಸ್ಮಾರ್ಟ್ ಬೋರ್ಡ್ಸ್ ಅಂತ ಬಂದಿದೆ ಅಂದ್ರೆ ಅಲ್ಲಿ ಬರ್ದಿದ್ದೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಮೊಬೈಲ್ ಅಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ. ಮೇಷ್ಟ್ರು ಏನ್ ಹೇಳಿದ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಾವು ಇಟ್ಕೋಬಹುದು. ಹೌದಾ? ಈ ತರ ಎಲ್ಲ ಪರಿಸ್ಥಿತಿ ಬಂದಾಗ ನಾವ್ ಹೇಗೆ ತಂತ್ರಜ್ಞಾನ ಉಪಯೋಗಿಸಿ ಎಜುಕೇಶನ್ ಇಂಪ್ರೂವ್ಮೆಂಟ್ ಮಾಡಬೇಕು ಹಳ್ಳಿಗಳಲ್ಲಿ, ಈ ವಿಷಯ ಒಂದ್ ನಿಮಿಷ ಮಾತಾಡೋಣ.
1: ಜೊತೆಗೆ ಇನ್ನೂ ಒಂದು ಕೇಳ್ಪಟ್ಟೆ, ಈ ಮಕ್ಕಳ ಪುಸ್ತಕಗಳೇನಿದೆ, ಪಠ್ಯ ಪುಸ್ತಕಗಳು, ಅದನ್ನು ಇವತ್ತು ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಮಾಡಿ, ಅಂದ್ರೆ ಅದನ್ನ ಪುಸ್ತಕನ ಡಿಜಿಟಲ್ ಪುಸ್ತಕಗಳಾಗಿ ಸಿಗ್ತಾ ಇದಾವೆ. ಆ ತರದೆಲ್ಲ ಮಾಡ್ತಾ ಇದಾರೆ.
0: ಡಿಜಿಟಲ್ ಪುಸ್ತಕ ಕೊಟ್ಬಿಡ್ಬೋದು, ಆದ್ರೆ ಅದನ್ನ ಓದ್ಬೇಕಾದ್ರೆ ಇಂಟರ್ನೆಟ್ ಇರಬೇಕು.
1: ಹೌದು.
0: ಹೌದಾ? ತುಂಬಾ ಸಲಿ ಅಥವಾ ಎಲೆಕ್ಟ್ರಿಸಿಟಿ ಇರಬೇಕು. ಹೌದಾ? ಸೊ ನಾವೇನ್ ಮಾಡಿದೀವಿ, 2 ಟೆಕ್ನಾಲಜಿ ಇವತ್ತು ಹೇಳ್ತೀನಿ. ಒಂದು ನ್ಯಾವಿಗೇಟರ್ ಲರ್ನಿಂಗ್ ಟೆಕ್ನಾಲಜಿ ಅಂತ,
1: ಅದಕ್ಕೆ ಸೂಚಿ ಕಲಿಕಾ ಯಂತ್ರ ಕಲಿಕೆ ಅಂತ ಹೇಳಿದ್ರೆ,
0: ಕಲಿಕೆ ಅಂತ ಅದು ಮುಂಚೆ ಹೇಳಿದ್ರೆ. ಇದರಲ್ಲಿ ಏನು ಅಂದ್ರೆ ಸ್ಟೂಡೆಂಟ್ ಅವನ್ ಹ್ಯಾಗ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ, ಯಾವ ಅಭ್ಯಾಸ ಮಾಡಿದಾನೆ, ಎಷ್ಟು ಕಲ್ತ್ಕೊಂಡಿದ್ದಾನೆ. ಇವಾಗ 20 ಜನ ಕ್ಲಾಸ್ ಅಲ್ಲಿ ಇದ್ರೆ ಟೀಚರ್ಸ್ ಗೊತ್ತಾಗ್ತಾ ಇರುತ್ತೆ ಯಾರ ಹಿಂದೆ ಇದಾರೆ, ಯಾರ ಮುಂದೆ ಇದಾರೆ, ಯಾರ ಕಷ್ಟ ಪಡ್ತಾ ಇದಾರೆ, ಯಾರ ಕಷ್ಟ ಪಡ್ತಾ ಇಲ್ಲ, ಒಂದ್ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳಕ್ಕೆ
1: ಎಲ್ಲಿ ಅವನಿಗೆ ಕಷ್ಟ ಆಗ್ತಿದೆ ಅದು ಗೊತ್ತಾಗತ್ತಾ?
0: ಅದು ಗೊತ್ತಾಗತ್ತೆ. ಅದೊಂದೇ ಅಲ್ಲ, ಪೋಷಕರಿಗೆ ಕಾಣಿಸ್ತಾ ಇರುತ್ತೆ ಅವ್ರ ಮಕ್ಕಳು ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಓದ್ತಾ ಇದಾರೆ. ಗೊತ್ತಾಯ್ತಾ? ಅವ್ರ ಮೊಬೈಲ್ ಅಲ್ಲಿ ಕಾಣಿಸ್ತಾ ಇರುತ್ತೆ, ಹುಡುಗ ಸೋಷಿಯಲ್ ಸೈನ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಸೈನ್ಸ್ ಕ್ಲಾಸ್ಗೆ ಹೋಗಿಲ್ಲ ಅಥವಾ ಕ್ಲಾಸ್ಗೆ ಹೋಗಿದ್ರೂ ಅರ್ಧಂಬರ್ಧ ಕಲ್ತ್ಕೊಂಡಿದ್ದಾನೆ. ಸೊ ಪೋಷಕರಿಗೆ ಗೊತ್ತಾಗತ್ತೆ. ಇದ್ರ ಜೊತೆಗೆ ಅಲ್ಲಿ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ
1: BDO ಗಳು
0: ಇರ್ತಾರೆ, ಅವ್ರಿಗೆ ಸುಮಾರು 10-20 ಸ್ಕೂಲ್ ಇರುತ್ತೆ, ಅವ್ರಿಗೂ ಕಾಣಿಸ್ತಾ ಇರುತ್ತೆ ಯಾವ ಸ್ಕೂಲ್ ಅಲ್ಲಿ ಟೀಚರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾವ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ,
1: ಅಲ್ಲಿ ಏನ್ ಸವಾಲ್ ಇದೆ, ಅದಕ್ಕೆ ಏನ್ ಪೂರಕವಾದಂತ ವ್ಯವಸ್ಥೆ ಮಾಡಬೇಕು.
0: ಕರೆಕ್ಟ್. ಅಂಡ್ ಯಾವ ಸ್ಕೂಲ್ ಅಲ್ಲಿ ಟೀಚರ್ ಪೇರೆಂಟ್ ಇಂಟರಾಕ್ಷನ್ ಚೆನ್ನಾಗಿ ಆಗ್ತಾ ಇದೆ,
1: ಓಹೋ
0: ಇದೆಲ್ಲ ಕಾಣಿಸ್ತಾ ಇದೆ.
1: ಅಂದ್ರೆ ಈ SDMC ಮೀಟಿಂಗ್ ಗಳೆಲ್ಲ ಆಗತ್ತಲ್ಲ,
0: ಎಸ್ ಡಿ ಎಂ ಸಿ ಮೀಟಿಂಗ್ ನೋರ್ಗೆ ಆ ಮೆಂಬರ್ಸ್ ಗೆಲ್ಲ ಕಾಣಿಸ್ತಾ ಇರುತ್ತೆ, ಯಾವ ಟೀಚರು ಯಾವ ಕ್ಲಾಸ್ ಅಲ್ಲಿ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಗೊತ್ತಾಯ್ತಾ? ಸೊ ಇದಕ್ಕೆ 360 ಡಿಗ್ರಿ ಸೊಲ್ಯೂಷನ್ ಅಂತ ಹೇಳ್ತೀವಿ.
1: 360 ಡಿಗ್ರಿ
0: ಸೊಲ್ಯೂಷನ್ ಏನಂದ್ರೆ, ಯಾರ್ಯಾರು ಒಬ್ಬ ಹುಡುಗನ ತರಬೇತಿನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೋ ಅವ್ರಿಗೆಲ್ಲ ಕಾಣಿಸ್ತಾ ಇರುತ್ತೆ.
1: ಅಂದ್ರೆ ನೀವು ಹೇಳೋದು ವಿದ್ಯಾರ್ಥಿ, ಟೀಚರು, ಪೋಷಕರು, ಈ ಕಡೆ ಡಿಪಾರ್ಟ್ಮೆಂಟ್, ಹೀಗೆ ಎಲ್ಲರನ್ನು ನೋಡಬಹುದು ಅನ್ನೋದನ್ನ.
0: ಕರೆಕ್ಟ್. ನೀವು ಇವಾಗ ಎಜುಕೇಶನ್ ಮಿನಿಸ್ಟರ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮಗೆ ರಾಜ್ಯ ಪೂರ್ತಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಯಾವ ಸ್ಕೂಲ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಹುಡುಗರು ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲಿ ಇವಾಗ ಯಾವ್ದಾದ್ರು ರಾಯಚೂರಲ್ಲಿ ವಿಜ್ಞಾನ ಚೆನ್ನಾಗ್ತಾ ಇಲ್ಲ ಅಂದ್ರೆ ಅಲ್ಲಿ ವಿಜ್ಞಾನ ಟೀಚರ್ ಬೇಕು, ಅಥವಾ ಅಲ್ಲಿ ಲ್ಯಾಬೊರೇಟರಿಸ್ ಕಟ್ಟಿಸ್ಬೇಕು. ಈ ತರದ ವಿಷಯಗಳನ್ನ ಡಿಸಿಷನ್ ತಗೊಳಕ್ ಬಹಳ ಈಸಿ
1: ಆಗುತ್ತೆ. ಆದ್ರೆ ಇಲ್ಲಿ ಕೊನೆಗೆ ಬರೀ ಪೋಷಕರು, ಪಾಲಕರು ಮತ್ತೆ ಟೀಚರ್ ಅಲ್ದೇನೆ ಮಂತ್ರಿಗಳಿಗೂ ಈ ಮಾಹಿತಿಗಳೆಲ್ಲ ಸಿಗುತ್ತೆ ಅನ್ನೋದಾಯ್ತು.
0: ಮಂತ್ರಿಗಳಿಗೆ ಮಾಹಿತಿ ಯಾವಾಗ ಸಿಗುತ್ತೆ ಅಂದ್ರೆ ಅದಕ್ಕೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಂತೀವಿ. ಅಂದ್ರೆ ಅಲ್ಲಿ ಡೇಟ್
1: ಕ್ಷಣದ ಮಾಹಿತಿ.
0: ಕರೆಕ್ಟ್. ರಾಯಚೂರಲ್ಲಿ, ಬೆಳಗಾವಿಯಲ್ಲಿ, ಬಿಜಾಪುರದಲ್ಲಿ ಯಾವುದೇ ಸ್ಕೂಲಲ್ಲಿ ಏನೇ ಆಗ್ತಾ ಇದ್ರೂ ಇಲ್ಲಿ ಕ್ಷಣ ಕ್ಷಣಕ್ಕೂ ಕಾಣಿಸ್ತಾ ಇರತ್ತೆ. ಇದಕ್ಕೆ ಇನ್ನೊಂದು ಏನ್ ಬೇಕು ಅಂದ್ರೆ ಇಂಟರ್ನೆಟ್ ಇರಬೇಕು ಒಂದೊಂದು ಸ್ಕೂಲಲ್ಲೂ.
1: ಅತಿ ಮುಖ್ಯ. ಅದನ್ನ ನಾವು ಹಿಂದೊಂದು ವಿಷಯದಲ್ಲಿ ಮಾತಾಡ್ತಾ ಇದ್ವಿ, ಮೂಲಭೂತ ಸೌಕರ್ಯದಲ್ಲಿ ಇಂಟರ್ನೆಟ್ ಒಂದು ಅಂಶ ಇವಾಗ ಸೇರ್ಪಡೆಗೊಂಡಿದೆ ಅಂತ.
0: ಕರೆಕ್ಟ್. ಅವತ್ತು ಹೇಳಿದ್ದೆ ರೋಟಿ ಕಪ್ಡ ಅವ್ರ ಮಕಾನ್
1: ನಿಜ,
0: ಜೊತೆಗೆ ಬ್ರಾಡ್ ಬ್ಯಾಂಡ್
1: ಇಂಟರ್ನೆಟ್.
0: ಅದಕ್ಕೆ ಇವಾಗ ಮುಂಚೆನೆ ಹೇಳ್ದಂಗೆ ಕಮ್ಯುನಿಟಿ ನೆಟ್ವರ್ಕ್ ಅಂತ ಒಂದು ಟೆಕ್ನಾಲಜಿ ಇದೆ. ಹೌದಾ? ಎಲ್ಲಾ ಸ್ಕೂಲ್ಗೂ ನೀವು ಆಪ್ಟಿಕಲ್ ಫೈಬರ್ ಎಳೆಯಕ್ ಆಗದೆ ಇದ್ರು
1: ಈ ಒಂದು ವ್ಯವಸ್ಥೆಯಿಂದ ಹೇಗೆ ಮಾಡ್ಕೋಬಹುದು?
0: ಕಮ್ಯುನಿಟಿ ನೆಟ್ವರ್ಕ್ ವ್ಯವಸ್ಥೆಯಿಂದ ಹೇಗೆ ಇಂಟರ್ನೆಟ್ ತರೋದು? ಇದರಿಂದ ಏನಾಗುತ್ತೆ, ಟೀಚರ್ಸ್ಗೆ ಬಹಳ ಸಹಾಯ ಆಗುತ್ತೆ, ಅದರಿಂದ ಸ್ಟೂಡೆಂಟ್ಸ್ ಸಹಾಯ ಆಗುತ್ತೆ,
1: ಪಾಠ ಮಾಡೋದಕ್ಕೂ ಉಪಯೋಗ ಆಗುತ್ತೆ,
0: ಪಾಠ ಮಾಡೋಕ್ಕೂ ಉಪಯೋಗ ಆಗುತ್ತೆ.
1: ಇದಲ್ಲದೆ ಈ ಮೂಲಭೂತ ಸೌಕರ್ಯ ಅಂತ ನಾವು ಇವಾಗ ಇಂಟರ್ನೆಟ್ ಅನ್ನ ನಾವು ಮಾತಾಡಿದ್ವಿ, ಬೇರೆ ಮೂಲಭೂತ ಸೌಕರ್ಯಗಳಾದಂತ ಅಂದ್ರೆ ಸ್ಟ್ರಕ್ಚರ್ ಏನ್ ಕೊಡ್ಬೇಕಲ್ವಾ, ಅದನ್ನು ಒಂದು ಸವಾಲುಗಳಾಗಿ ಕಾಣ್ತಾ ಇದೆ. ಇವತ್ತು ಮಕ್ಕಳು ಹೋಗದೆ ಇರೋದಕ್ಕೆ ಕಾರಣ ಮುಖ್ಯವಾಗಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇರೋದಿಲ್ಲ, ಇದ್ರು ನೀರಿದ್ರು ಬಾಗ್ಲ ಬೀಗ ಹಾಕಿಟ್ಟಿರ್ತಾರೆ. ಹೀಗೆ ಇಂಥವನ್ನು ಗ್ರಾಮ ಪಂಚಾಯತಿ ಸದಸ್ಯರು ಅವಾಗ ನೋಡಿ ಈ ಶಿಕ್ಷಣದ ಗುಣಮಟ್ಟನ ಕಾಪಾಡಬೇಕಾಗುತ್ತಲ್ವಾ?
0: ಗ್ರಾಮ ಪಂಚಾಯತಿನವರು ಅದೊಂದು ಬಾಲಕಿಯರ ಶೌಚಾಲಯ ಕಟ್ಸೋದೊಂದೇ ಇಲ್ಲ, ಅವ್ರಿಗೆ ಬೇಕಾಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದೇನು, ಮಕ್ಕಳು ಸ್ಕೂಲ್ಗೆ ಹೋಗದೆ ಹಾಜರಾತಿ ಇಲ್ಲದೆ ಇದ್ರೆ ಅದನ್ನ ಪರಿಶೀಲನೆ ಮಾಡೋದು, ಅವ್ರ ಮನೆಗೆ ಹೋಗ್ಬಿಟ್ಟು ಹೇಳೋದು ಯಾಕ್ರಿ ನಿಮ್ ಹುಡುಗ ಅಥವಾ ಹುಡುಗಿ ಸ್ಕೂಲ್ ಹೋಗ್ತಾ ಇಲ್ಲ ಅಂತ. ಮತ್ತೆ ಪೋಷಕ ಶಿಕ್ಷಕ ಸಂಘಗಳು ಹೇಗ್ ನಡೀತಾವೆ ಅಂತ ನೋಡೋದು, ಅಥವಾ ಭೌಗೋಳಿಕವಾಗಿ ಈಗ ಎಲ್ಲಿ ಬೆಟ್ಟದ ಮೇಲೆ ಎಲ್ಲಾರು ಸ್ಕೂಲ್ ಇದ್ರೆ ಹಾಸ್ಟೆಲ್ ಸೌಲಭ್ಯ ಕೊಡೋದು, ಅಥವಾ ವಿದ್ಯಾರ್ಥಿ ವೇತನಗಳು ಕೊಡೋದು,
1: ಅದೆಲ್ಲ ಇವತ್ತೆಷ್ಟೊಂದು ಬರ್ತಾ ಇದೆ. ಹೌದು.
0: ಇದು ಪಠ್ಯಪುಸ್ತಕ ಕೊಡೋದು, ಕಲಿತಾ ಕಲಿಕಾ ಸಾಮಗ್ರಿಗಳು ಕೊಡೋದು,
1: ಮುಖ್ಯವಾಗಿ ಈ ಇದು ದಿವ್ಯಾಂಗ ಮಕ್ಕಳಿಗೆ.
0: ಕರೆಕ್ಟ್. ಯಾಕಂದ್ರೆ ಅವ್ರನ್ನ ಹಿಂದುಳಿಸಬಾರ್ದು. ಗೊತ್ತಾಯ್ತಾ? ಯಾಕಂದ್ರೆ ಇವತ್ತು ನೀವು ಕುರುಡ್ರಾಗ್ಲಿ, ಕಿವುಡ್ರಾಗ್ಲಿ, ಅಥವಾ ಕಾಲಿಲ್ದೇರಾಗ್ಲಿ, ಬೇರೆ ಬೇರೆ ತರ ವಿಶೇಷ ಚೇತನ ಇರುತ್ತೆ, ಅವ್ರಿಗೆಲ್ಲ ಹೇಗೆ ಸಪೋರ್ಟ್ ಮಾಡೋದು? ಇವಾಗ ನಿಮ್ಗೆ ಅವತ್ತು ಹೇಳಿದ್ದೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ.
1: ಹೌದು.
0: ಹೌದಾ?
1: ಹೌದು.
0: ಇವಾಗ
1: ಸಹಜ ಭಾಷಾ ಕಲಿಕೆ ಸಂಸ್ಕಾರ.
0: ಕರೆಕ್ಟ್. ಇವಾಗ ಕಿವುಡ್ರು ಅಥವಾ ಮಾತು ಬರ್ದೇ ಇದ್ದವ್ರಿಗೆ ಒಂದು ಹೊಸ ಟೆಕ್ನಾಲಜಿ ಮಾಡಿದೀವಿ, ಅದು ಕನ್ನಡ ಕೀಬೋರ್ಡ್ ಅಂತ. ಅವ್ರಿಗೆ ಕಣ್ ಕಾಣಿಸುತ್ತೆ, ಕೀಬೋರ್ಡ್ ಅಲ್ಲಿ ಅವ್ರು ಟೈಪ್ ಮಾಡಿದ್ರೆ ಅವ್ರಿಗೆ ಅವ್ರು ಏನೇ ಟೈಪ್ ಮಾಡಿದ್ರು ಸ್ಕ್ರೀನ್ ಅಲ್ಲಿ
1: ಕಾಣಿಸ್ತಾ
0: ಹೋಗುತ್ತೆ. ಅದಕ್ಕೆ ಇವಾಗ ಇನ್ನೊಂದು ಸೈನ್ ಲ್ಯಾಂಗ್ವೇಜ್ ಕನ್ವರ್ಷನ್ ಅಂತ ಮಾಡಿದೀವಿ. ಇವಾಗ ಅವರು ಕಿವುಡ್ರು ಅಥವಾ ಮಾತು ಬರ್ದೇ ಇದ್ದವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಅಥವಾ ತೋರಿಸಿದ್ರೆ ನಿಮ್ಗೆ ಅದು ಕೇಳಿಸ್ತಾ ಇರತ್ತೆ ಅವ್ರು ಏನ್ ಹೇಳಿದ್ರು ಅಂತ. ಸೊ ಈ ತರ ಟೆಕ್ನಾಲಜಿಗಳನ್ನ ಖಂಡಿತ ನಾವು
1: ಉಪಯೋಗಿಸ್ಕೋಬೇಕು.
0: ಅದ್ರ ಜೊತೆಗೆ ಸಂಜೆ ಶಾಲೆಗಳು ಮಾಡಬೇಕು, ಸಂಚಾರಿ ಶಾಲೆಗಳು ಮಾಡಬೇಕು, ಸಂಚಾರಿ ಲೈಬ್ರರಿಗಳು ಮಾಡಬೇಕು.
1: ಅಂದ್ರೆ ನೋಡಿ, ಅವಾಗ ಎಲ್ಲಿ ತಲುಪೋದಿಲ್ವೋ ಅಲ್ಲಿಗೆ ಈ ಸಂಚಾರಿ ಸ್ಕೂಲು, ಸಂಜೆ ಶಾಲೆ ಅಂದ್ರೆ ಅವ್ರ ಸಮಯಕ್ಕೆ ಬೇಕಾಗಿರುವಂತದ್ದು ಮಾಡುವಂಥದ್ದು, ಇದನ್ನೆಲ್ಲ ಬಳಸ್ಕೊಂಡಾಗ ಎಲ್ಲರನ್ನು ಒಳಗೊಳ್ಬಹುದು. ಅಂದ್ರೆ ಈ ಇನ್ಕ್ಲೂಸಿವ್ನೆಸ್ ಅಂತ ಏನ್ ಮಾತಾಡ್ತಾ ಇದೀವಿ ಎಲ್ಲಾದ್ರಲ್ಲೂ, ಅದನ್ನ ತರ್ಬೋದು ಅನ್ನೋದಾಯ್ತು. ಅವಾಗ
0: ಅದೊಂದೇ ಅಲ್ಲ, ಇವಾಗ ನಾವು ಹೇಳ್ತಾ ಇರೋದು ಬರೀ ಓದು ಬರಹ ಅಂತ. ನಿಮ್ಗೆ ಗೊತ್ತಿದೆ ಇವತ್ತು ಯಾವುದು ಇಂಡಿಯನ್ ಕ್ರಿಕೆಟ್ ಲೀಗ್ ಆಗ್ತಾ ಇದೆ, ಅದರಲ್ಲಿ ವಿಮೆನ್ಸ್ ಕ್ರಿಕೆಟ್ ಲೀಗ್.
1: ಹೌದು.
0: ಹೌದಾ? ಎಷ್ಟೊಂದು ಜನ ಹಳ್ಳಿ ಹುಡುಗಿರು.
1: ನಿಜ. ಅದು ಈ ಕಡೆ ನಾರ್ತ್ ಅಲ್ಲಿ ಯಾವುದು ಹುಡುಗಿ ಒಬ್ಳು ಹೆಸರು ಮಾಡಿಲ್ಲ.
0: ಹೌದು. ಅವಳಿಗೆ ಮೊನ್ನೆ ಪದ್ಮಶ್ರೀ ಅರ್ಜುನ ಅವಾರ್ಡ್ ಎಲ್ಲ ಕೊಟ್ರು.
1: ನಿಜ.
0: ಅವಳಿಗೆ ಕೈ ಕಾಲು ಎರಡೂ ಇಲ್ಲ.
1: ಹೌದು. ಅದೊಂದು ಹುಡುಗಿ.
0: ಅವಳಿಗೆ ಕಾಮನ್ವೆಲ್ತ್ ಅಲ್ಲಿ ಏನು ಬಿಲ್ಲು ಬಾಣ ಬಾರ್ಸೋ ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ಅವಾರ್ಡ್
1: ಬಂದ್ಬಿಡ್ತಾರೆ.
0: ಅಂದ್ರೆ ಏನು,
1: ಇವ್ರಿಗೆ ಸೆಪರೇಟ್ ಒಂದು ಕೌಶಲ್ಯ ಇದೆ ಏನದಾಯ್ತು.
0: ಕರೆಕ್ಟ್, ಅದಕ್ಕೆ ಕ್ರೀಡೆ ಆಟ ಎರಡು ಬಹಳ ಇಂಪಾರ್ಟೆಂಟ್.
1: ಅಂದ್ರೆ ಶೈಕ್ಷಣಿಕ ಅಲ್ದೇನೆ ಬೇರೆ ಇತರೆ ವಿಷಯಗಳಿಗೂ ಗಮನ ಕೊಡೋದು ಅಂತ ನೀವು ಹೇಳೋದು
0: ಖಂಡಿತ. ಯಾಕಂದ್ರೆ ಬರೀ ಇಲ್ದೇ ಪುಸ್ತಕದ ಬದನೆಕಾಯಿ ಆಗ್ಬಿಡ್ತಾರೆ.
1: ನಿಜ ನಿಜ, ವ್ಯವಹಾರ ಜ್ಞಾನನೇ ಇರೋದಿಲ್ಲ.
0: ಅದೊಂದೇ ಅಲ್ಲ, ಬಾಡಿ ಚೆನ್ನಾಗಿರ್ಬೇಕು. ಹೌದಾ, ಅಂದ್ರೆ ನೀವು ಆಟ ಆಡಿದ್ರೇನೆ
1: ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಳೋದಿಕ್ಕೆ.
0: ಕರೆಕ್ಟ್, ಅದರಿಂದ ಇದಕ್ಕೆಲ್ಲ ಒಳ್ಳೆ ಸ್ಕೂಲ್ ಅಲ್ಲಿ ಒಳ್ಳೆ ಆಟದ ಮೈದಾನ ಇರಬೇಕು. ಈ ತರದನ್ನೆಲ್ಲ ನೋಡ್ಕೊಳ್ದೆ ಇದ್ರೆ ಇದನ್ನೇ ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡೋದು. ನೀವು ಯುರೋಪ್ ಅಲ್ಲಿ ಅಮೆರಿಕಲ್ಲಿ ಹೋದ್ರೆ ಒಂದೊಂದು ಸ್ಕೂಲ್ ಅಲ್ಲೇ ಸುಮಾರು 5 ಎಕರೆ ಬರೀ ಆಟಕ್ಕೆ ಜಾಗ ಇರುತ್ತೆ,
1: ಆಟದ ಮೈದಾನ ಇರುತ್ತೆ.
0: ನಾವು ಬೆಂಗಳೂರಲ್ಲಿ ಸ್ಕೂಲ್ ನೋಡಿದ್ರೆ 4 ಮಹಡಿನಲ್ಲಿ 5,000 ಹುಡುಗರು ಪಾಠ ಹೇಳ್ಕೊಡ್ತಾರೆ,
1: 30, 40, 100, 150 ಹಾಗೆ ಸ್ಥಳದಲ್ಲಿ.
0: ಸೊ ಇದನ್ನೆಲ್ಲ ತಪ್ಪಿಸಬೇಕಾದ್ರೆ ನಾವು ಶಿಕ್ಷಣಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಸುಮಾರು 40 ಕೋಟಿ ಮಕ್ಕಳಿದ್ದಾರೆ ಇವಾಗ, ಅಥವಾ ಯುವಕರಿದ್ದಾರೆ, ಅವ್ರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು.
1: ಈಗ ತುಂಬಾ ಮಾತಾಡ್ತಾ ಇದಾರೆ ಅದನ್ನ. ಹೌದು,
0: ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೇನು, ಎಲೆಕ್ಟ್ರಿಷಿಯನ್ ಆಗೋದಾಗೆ, ಪ್ಲಂಬರ್ ಆಗೋದಾಗೆ, ಮೊಬೈಲ್ ಫಿಕ್ಸ್ ಮಾಡೋದಾಗೆ, ಗೊತ್ತಾಯ್ತಾ, ಎಲೆಕ್ಟ್ರಿಕಲ್ ರೆಫ್ರಿಜರೇಟರ್ ಫಿಕ್ಸ್ ಮಾಡೋದಾಗೆ, ಇದೆಲ್ಲ ಸ್ಕಿಲ್ ಡೆವಲಪ್ಮೆಂಟ್.
1: ಅಲ್ಲ, ಇದನ್ನ ಶೈಕ್ಷಣಿಕ ಸಮಯದಲ್ಲೇನೆ ಇದನ್ನು ಕೊಡ್ತಾ ಬಂತು ಅಂತಂದ್ರೆ ಅವರು ಮುಗಿಸಿ ಅಂದ್ರೆ ಸ್ಕೂಲಿಂಗ್ ಅಂದ್ರೆ ಅಥವಾ ಶೈಕ್ಷಣಿಕ ವರ್ಷನ ಮುಗಿಸೋ ಹೊತ್ತಿಗೆ ಇವ್ರಿಗೆ ಇನ್ನೊಂದೊಂದು ಸ್ಕಿಲ್ ಇರೋದ್ರಿಂದ ಜೀವನ ನಿರ್ವಹಣೆ ಸರಾಗ ಆಗುತ್ತೆ ಅನ್ನೋದಾಯ್ತು.
0: ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ. ಯಾಕಂದ್ರೆ ಸ್ಕಿಲ್ ಬರೀ ಪಾಠ ಓದ್ಬಿಟ್ರೆ ಎಲ್ಲೋ ಹೋಗ್ಬಿಟ್ಟು ಕ್ಲರ್ಕ್ ಆಗ್ಬೇಕು. ಅದು ಎಲೆಕ್ಟ್ರಿಷಿಯನ್ ಆದ್ರೆ ನೀವು ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲಿ ಬೇಕಾದ್ರು ಮಾಡಬಹುದು, ಹೌದಾ, ಅಥವಾ ಪ್ಲಂಬರ್ ಆದ್ರೆ ನೀವೇನ್ ಬೇಕಾದ್ರೂ ಕೆಲಸ ಮಾಡಬಹುದು. ಸೊ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇವತ್ತು.
1: ಅದು ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಇವತ್ತಿನ ದೇಶದಲ್ಲಿ.
0: ಹೌದು, ಅದಕ್ಕೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, NSDP ಅಂತ. ಇನ್ನೊಂದು DDU JKY ಅಂತ ಇದೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ. ಇದರಿಂದ ಬೇಕಷ್ಟು ಯೋಜನೆಗಳಿದೆ. ಇದನ್ನ ಗ್ರಾಮ ಪಂಚಾಯತಿನವರು ಅರ್ಥ ಮಾಡಿಕೊಂಡು ಉಪಯೋಗಿಸಬೇಕು.
1: ಬಹಳ ಒಳ್ಳೆ ಮಾಹಿತಿಗಳನ್ನ ತಿಳಿಸಿದ್ರಿ, ಧನ್ಯವಾದ ಶಂಕರಪ್ರಸಾದ್ ಅವರೇ.
0: ನಮಸ್ಕಾರ ಶೈಲಜಾ, ಥ್ಯಾಂಕ್ ಯು.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
6: ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿಯ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ನೇಮಕವಾದ ಮಾಧವ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಇದು ಈ ಸರಣಿಯ 14ನೇ ಸಂಚಿಕೆ. ಈ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಆಂಗ್ಲ ಭಾಷೆಯಲ್ಲಿದ್ದಂಥ ವರದಿಯ ಕನ್ನಡ ಅನುವಾದವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಬೇರೆ ಯಾವುದೇ ಥರದ ವೈಯಕ್ತಿಕ ಏನು ಅನಿಸಿಕೆಗಳನ್ನು ಈ ಹಂತದಲ್ಲಿ ನಾನು ಸೇರಿಸ್ತಾ ಇಲ್ಲ. ನಾನು ಹಿಂದಿನ ಸಂಚಿಕೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಬಹಳ ಮುಖ್ಯವಾಗಿ ಬೇರೆ ಬೇರೆ ವಲಯಗಳಿಗೆ ಬರುವಂತಹ ಭೂಬಳಕೆ ಇರಬಹುದು ಅಥವಾ ಕೃಷಿ ವೈವಿಧ್ಯತೆ, ತ್ಯಾಜ್ಯ ವಿಲೇವಾರಿ ಮತ್ತು ಈ ಥರ ವಿಷಯ, ಸರ್ಕಾರಿ ಭೂಮಿಯಲ್ಲಿ ಅರಣ್ಯ, ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಮುಂದುವರೆದು ಖಾಸಗಿ ಜಮೀನಿನಲ್ಲಿ ಅರಣ್ಯ ಈ ವಿಷಯದ ಕುರಿತು ಬೇರೆ ಬೇರೆ ವಲಯಗಳಿಗೆ ಇರುವಂತಹ ವಿಧಿ ನಿಷೇಧಗಳ ಕುರಿತು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ. ಸರ್ಕಾರಿ ಅರಣ್ಯ ಭೂಮಿಯಂತೆ ಖಾಸಗಿ ಜಮೀನಿನಲ್ಲಿರುವ ಅರಣ್ಯ ಭೂಮಿಯಲ್ಲೂ ಸಹ ವಲಯ ಒಂದರಲ್ಲಿ ಅಂದರೆ ಪರಿಸರ ಸೂಕ್ಷ್ಮ ವಲಯ ಒಂದು ಇದರಲ್ಲಿ ನೀಲಗಿರಿ ಮುಂತಾದ ಸ್ಥಳೀಯವಲ್ಲದ ಏಕಜಾತಿ ನೆಡುತೋಪುಗಳನ್ನು ನಿಷೇಧಿಸಿದೆ. ಈಗಾಗಲೇ ಇರುವ ಅಂತಹ ನೆಡುತೋಪುಗಳನ್ನು ತೆರವುಗೊಳಿಸಿ ಸ್ಥಳೀಯ ಸಸ್ಯಗಳನ್ನು ಬೆಳೆಸಬೇಕು. ಒಂದು ವೇಳೆ ಈ ಪ್ರದೇಶದಲ್ಲಿ ಹಿಂದೆ ಹುಲ್ಲುಗಾವಲು ಇದ್ದಲ್ಲಿ ಅದನ್ನೇ ಮತ್ತೆ ಬೆಳೆಯಲು ಬಿಡಬೇಕು. ಕಳೆ ನಾಶಕ ಮತ್ತು ಕೀಟನಾಶಕಗಳನ್ನು ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ. ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸುವಾಗ ಕಠಿಣ ನಿಯಮಗಳನ್ನು ಅನುಸರಿಸಬೇಕು. ಅಂದರೆ ಅನುಮತಿ ಇದೆ, ಆದರೆ ಬೇಕಾಬಿಟ್ಟಿ ಎಷ್ಟು ಬೇಕಾದರೂ ಕಿತ್ಕೊಂಡು ಹೋಗಬೇಕು ಆ ಥರ ಎಲ್ಲ ಮಾಡಬಾರ್ದು. ಆದರೆ ಬೆಳೆಯುವ ಪ್ರಮಾಣ ಎಲ್ಲ ನೋಡಿ ಮುಂದಿನ ಪೀಳಿಗೆ ಅಂದರೆ ಆ ಸಸ್ಯಗಳು ಮತ್ತು ಬೆಳಿಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಆ ಸಸ್ಯಗಳ ಬೆಳವಣಿಗೆಯನ್ನು ಗಮನಿಸಿ ಸ್ವಲ್ಪ ಪ್ರಮಾಣದಲ್ಲಿ ಸಂಗ್ರಹಿಸುವಂತಹ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಸ್ಥಳೀಯ ಅಂದರೆ ಎಂಡೆಮಿಕ್ ಸಸ್ಯಗಳನ್ನು ಬೆಳೆಸಲು ಉತ್ತೇಜನ ನೀಡಬೇಕು. ಅಂದರೆ ಇಲ್ಲೇ ಬೆಳೆಯುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ ಅಂಥ ಸಸ್ಯಗಳಿದ್ದರೆ ಈ ಪ್ರದೇಶದಲ್ಲಿ ಅಂಥ ಸಸ್ಯಗಳನ್ನು ಬೆಳೆಸಲಿಕ್ಕೆ ಮತ್ತೆ ಹೆಚ್ಚು ಮಾಡಲಿಕ್ಕೆ ಉತ್ತೇಜನ ನೀಡಬೇಕು. ವಲಯ ಎರಡು ಮತ್ತು ಮೂರರಲ್ಲಿ ಬರುವ ಖಾಸಗಿ ಜಮೀನಿನ ಅರಣ್ಯ ಭೂಮಿಯಲ್ಲೂ ವಲಯ ಒಂದರ ನಿಯಮಗಳನ್ನೇ ಪಾಲಿಸಲು ಸೂಚಿಸಿದೆ. ಕಳೆ ನಾಶಕ ಕೀಟನಾಶಕಗಳ ಬಳಕೆಯನ್ನು ಕೂಡಲೇ ನಿಲ್ಲಿಸುವ ಬದಲಾಗಿ ನಿಗದಿತ ಅವಧಿಯಲ್ಲಿ ನಿಲ್ಲಿಸಬೇಕು ಎಂದು ತಿಳಿಸಿದೆ. ಇದರ ಜೊತೆಯಲ್ಲೇ ಕಲ್ಲು ಕ್ವಾರಿಗೆ ಅನುಮತಿ ನೀಡಲಾಗಿದೆ, ಆದರೆ ಇದಕ್ಕಾಗಿ ಕಠಿಣ ಷರತ್ತುಗಳನ್ನು ವಿಧಿಸಿ ಮೇಲ್ವಿಚಾರಣೆ ನಡೆಸಲು ಸೂಚಿಸಿದೆ. ಅಂದರೆ ಕಳೆ ಕೀಟನಾಶಕ ಕುರಿತು ವಲಯ ಒಂದರಲ್ಲಿ ತತ್ಕ್ಷಣ ನಿಲ್ಲಿಸಬೇಕು ಅಂತ ಹೇಳಿದೆ. ಇಲ್ಲಿ ಅದಕ್ಕೆ ಒಂದು ಸಮಯ ಕೊಡಬೇಕು, ಆ ಸಮಯದಲ್ಲಿ ಅದನ್ನು ನಿಲ್ಲಿಸಬೇಕು ಅಂತ ಸೂಚಿಸಿದೆ. ಉಳಿದಂತೆ ಬದಲಾವಣೆಗಳನ್ನು ಹೇಳಿಲ್ಲ. ಗಣಿಗಾರಿಕೆ ಅಂದರೆ ಮೈನಿಂಗ್, ವಲಯ ಒಂದರಲ್ಲಿ ಗಣಿಗಾರಿಕೆಗೆ ಹೊಸದಾಗಿ ಅನುಮತಿ ನೀಡುವಂತಿಲ್ಲ. ಈಗಾಗಲೇ ಇರುವ ಗಣಿಗಳನ್ನು 5 ವರ್ಷದೊಳಗಾಗಿ ಮುಚ್ಚಬೇಕು. ಅಂದರೆ ಯಾವುದೇ ಗಣಿಗಾರಿಕೆನೂ 5 ವರ್ಷದ ನಂತರ ಇಲ್ಲಿ ಇರಬಾರದು. ಈ ರೀತಿ ಮುಚ್ಚಲಾದ ಗಣಿಗಳನ್ನು ಬೇರೆ ಸ್ಥಳದಲ್ಲಿ ತೆರೆಯುವುದಾದರೆ ಅದರಿಂದ ಉಂಟಾಗುವ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ಅಧ್ಯಯನ ನಡೆಸಬೇಕು. ವಲಯ ಎರಡರಲ್ಲಿಯೂ ಗಣಿಗಾರಿಕೆಗೆ ಹೊಸದಾಗಿ ಅನುಮತಿ ನೀಡುವಂತಿಲ್ಲ. ಈಗಾಗಲೇ ಇರುವ ಗಣಿಗಳನ್ನು ಮುಚ್ಚುವ ಅವಧಿಯನ್ನು ಪ್ರತಿ ಗಣಿಯನ್ನು ಬೇರೆ ಬೇರೆಯಾಗಿ ಪರಿಶೀಲಿಸಿ ಸೂಕ್ತವಾದ ಅವಧಿಯನ್ನು ನಿರ್ಧರಿಸಬೇಕು. ಅಲ್ಲಿಯವರೆಗೆ ಅವುಗಳನ್ನು ಕಠಿಣ ನಿಯಮದ ಅಡಿಯಲ್ಲಿ ನಡೆಸಲು ಸೂಚಿಸಬೇಕು. ಈ ಕಠಿಣ ನಿಯಮಗಳು ಅಂತಂದರೆ ಈ ಗಣಿಗಾರಿಕೆ ನಡಿಬೇಕಾದರೆ ಏನೇನು ಸಮಸ್ಯೆಗಳು ಬರುತ್ತೆ, ಅದು ಪ್ರಾಣಿಗಳಿಗೆ ಅಪಾಯ ತಂದುಕೊಡುವಂಥದ್ದಿರ್ಬೋದು ಅಥವಾ ಜನರಿಗೆ ತೊಂದರೆ ಕೊಡುವಂಥದ್ದಿರ್ಬೋದು, ಇನ್ಯಾವುದೇ ಅಂಥದ್ದಕ್ಕೆಲ್ಲ ನಿಯಮಗಳನ್ನು ಮಾಡಿ ಇಂಥ ವೇಳೆಯಲ್ಲಿ ಇಷ್ಟು ಪ್ರಮಾಣದ ಶಬ್ದವನ್ನು ಮಾತ್ರ ಮಾಡಿ ಈ ಥರ ಬೇರೆ ಬೇರೆ ಕಠಿಣ ನಿಯಮಗಳನ್ನು ಹಾಕಿ ಅದರ ಅಡಿಯಲ್ಲೇ ಈ ಗಣಿಗಾರಿಕೆಯನ್ನು ನಡೆಸಲು ಯಾವ ಅವಧಿಯನ್ನು ನಿರ್ಧಾರ ಮಾಡಿದೆಯೋ ಆ ಅವಧಿಯವರಿಗೆ ನಡೆಸಲಿಕ್ಕೆ ಸೂಚನೆ ಮಾಡಬೇಕು. ವಲಯ ಮೂರರಲ್ಲಿ ಹೊಸ ಗಣಿಗಾರಿಕೆಗೆ ಅನುಮತಿ ನೀಡಬಹುದು, ಆದರೆ ಇಲ್ಲಿ ಸಿಗುವ ಖನಿಜಗಳು ಅಪರೂಪದ ಮತ್ತು ಬಯಲು ಪ್ರದೇಶದಲ್ಲಿ ಸಿಗದೇ ಇರುವಂತಹದ್ದು ಆಗಿರಬೇಕು. ಅಲ್ಲದೆ ಸ್ಥಳೀಯ ಜನರ ಮತ್ತು ಬುಡಕಟ್ಟು ಜನರ ಒಪ್ಪಿಗೆ ಕಡ್ಡಾಯವಾಗಿ ಪಡೆದು ನಡೆಸಬೇಕು. ಬುಡಕಟ್ಟು ಜನರ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸಬಾರದು. ಈ ಗಾಡ್ಗಿಲ್ ವರದಿಯಲ್ಲಿ ಸಾಮಾನ್ಯವಾಗಿ ನಾವು ನೋಡುವ ಒಂದು ಅಂಶ ಅಂತಂದರೆ ಅದು ಹೆಚ್ಚಿನ ಮಟ್ಟಿಗೆ ಪ್ರಜಾಪ್ರಭುತ್ವವಾದಿ. ಅಂದರೆ ಯಾವುದೇ ಕಾನೂನುಗಳನ್ನು ಮಾಡಿದಾಗ ಅಥವಾ ಯಾವುದೇ ಚಟುವಟಿಕೆಯನ್ನು ನಡೆಸಬೇಕಾದ್ರೆ ಸ್ಥಳೀಯ ಜನರ ಒಪ್ಪಿಗೆ ಬಹಳ ಮುಖ್ಯ ಅನ್ನೋದನ್ನು ಇದನ್ನು ಪದೇ ಪದೇ ಎಲ್ಲ ವಿಚಾರದಲ್ಲೂ ಸಹ ಈ ವರದಿಯಲ್ಲಿ ಹೇಳಲಾಗಿದೆ. ಮತ್ತು ಮೂರು ವಲಯದಲ್ಲಿ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಗಣಿಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕು. ಗಣಿಗಾರಿಕೆ ಅಂತಂದರೆ ಈ ಯಾವುದೇ ಖನಿಜಗಳು ಸಿಗುವಂತಹ ಪ್ರದೇಶ ಆಗಿದ್ದರೆ ಅಲ್ಲಿ ತೆಗೆಯುವಂಥ ಖನಿಜಗಳ ಬಗ್ಗೆ ಈ ಕಾನೂನುಗಳನ್ನು ಹೇಳಿದೆ. ಕಲ್ಲು ಮತ್ತು ಮರಳು ತೆಗೆಯುವುದು ಅಂದರೆ ಕ್ವಾರಿ, ಮತ್ತು ಈ ನದಿ ದಂಡೆಗಳಲ್ಲಿ ಪಾತ್ರೆಗಳಲ್ಲಿ ಮರಳು ತೆಗೆಯುವಂಥದ್ದು, ಈ ವಿಚಾರದ ಬಗ್ಗೆ ವಲಯ ಒಂದರಲ್ಲಿ

ಈಗಾಗಲೇ ಇರುವ ಕಲ್ಲು ಮತ್ತು ಮರಳು ತೆಗೆಯುವ ಕ್ವಾರಿಗಳನ್ನು ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಗಣಿಸಿ ನಿಯಂತ್ರಿತ ರೀತಿಯಲ್ಲಿ ಈ ಚಟುವಟಿಕೆಗಳನ್ನು ನಡೆಸಲು ಅನುಮತಿ ನೀಡಬಹುದು. ಅಂದರೆ ವಲಯ ಒಂದರಲ್ಲಿ ಇದಕ್ಕೆ ಅನುಮತಿ ಇದೆ, ಆದರೆ ಸೂಕ್ತವಾದ ನಿಯಂತ್ರಣ ಇರಬೇಕು. ಮತ್ತು ಈಗಾಗಲೇ ಇರುವಂತಹ ಕ್ವಾರಿಗಳಿಗೆ ಹೊಸದಾಗಿ ಈ ಚಟುವಟಿಕೆಗಳಿಗೆ ಅನುಮತಿ ನೀಡುವಂತಿಲ್ಲ. ವಲಯ ಎರಡರಲ್ಲಿ ಈ ಚಟುವಟಿಕೆಗಳನ್ನು ಉನ್ನತೀಕರಣ ಅಂದರೆ ಮೇಲ್ದರ್ಜೆಗೆ ಅಪ್ಗ್ರೇಡೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮಾಡಲು ಅನುಮತಿ ಇದೆ, ಆದರೆ ಸೂಕ್ತ ನಿಯಂತ್ರಣ ಮತ್ತು ಸಾಮಾಜಿಕ ಪರಿಣಾಮಗಳ ಅಧ್ಯಯನ ಮಾಡುವುದು ಕಡ್ಡಾಯವಾಗಿದೆ. ಅಂದರೆ ಈಗ ಹೊಸ ತಂತ್ರಜ್ಞಾನ ಬಂದಾಗ, ಹೊಸ ಮಷಿನರಿಗಳು ಬಂದಾಗ, ದೊಡ್ಡ ಪ್ರಮಾಣದಲ್ಲಿ ಸುಲಭವಾಗಿ ಮಾಡುವಂತಹ ತಂತ್ರಜ್ಞಾನಗಳು ಬಂದಾಗ ಅಂಥದನ್ನು ಅಳವಡಿಸ್ಕೊಳ್ಳೋಕ್ಕೆ ಅನುಮತಿ ಇದೆ, ಆದರೆ ಅದರಿಂದಾಗುವ ಪರಿಣಾಮಗಳ ಕುರಿತು ಅಧ್ಯಯನ ಮಾಡಿ ಅದು ತೊಂದರೆ ಇಲ್ಲ ಅಂತಂದರೆ ಅದನ್ನು ಉಪಯೋಗಿಸ್ಲಿಕ್ಕೆ ಅನುಮತಿಯನ್ನು ನೀಡಬಹುದು. ಇದು ವಲಯ ಎರಡರಲ್ಲಿ. ವಲಯ ಮೂರರಲ್ಲಿ ಈಗಾಗಲೇ ಇರುವ ನೂತನ ಚಟುವಟಿಕೆಗಳನ್ನು ಸೂಕ್ತ ನಿಯಂತ್ರಣದ ಅಡಿಯಲ್ಲಿ ನಡೆಸಬಹುದು, ಬುಡಕಟ್ಟು ಜನರ ಹಕ್ಕುಗಳನ್ನು ಮೊಟಕುಗೊಳಿಸಬಾರದು. ಅಂದರೆ ಇಲ್ಲಿ ಹೊಸ ಗಣಿಗಾರಿಕೆಗೆ ಅಥವಾ ಕ್ವಾರಿಗಳಿಗೆ ಅನುಮತಿ ಕೊಡಬಹುದು, ಆದರೆ ಇವಕ್ಕೆಲ್ಲ ಕಠಿಣ ಷರತ್ತುಗಳನ್ನು ವಿಧಿಸಬೇಕು, ಮತ್ತು ಬಹಳ ಮುಖ್ಯವಾಗಿ ಮತ್ತೆ ಬುಡಕಟ್ಟು ಜನರ ಹಕ್ಕುಗಳನ್ನು ಮೊಟಕುಗೊಳಿಸಬಾರದು. ಕೆಂಪು ಮತ್ತು ಕಿತ್ತಳೆ ಕೆಟಗರಿಯಲ್ಲಿ ಬರುವ ಮಾಲಿನ್ಯಕಾರಕ ಕೈಗಾರಿಕೆಗಳು, ಈ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೇರೆ ಬೇರೆ ಥರದ ಕೈಗಾರಿಕೆಗಳ ಅವುಗಳಿಂದ ಬರುವ ಮಾಲಿನ್ಯವನ್ನು ಗಮನಿಸ್ಬಿಟ್ಟು ಅಳತೆ ಮಾಡಿ ಅವುಗಳಿಗೆ ಬೇರೆ ಬೇರೆ ಒಂದು ವಿಭಾಗಗಳನ್ನು ಮಾಡಿದೆ. ಅದರಲ್ಲಿ ಈ ಹಸಿರು, ನೀಲಿ, ಕೆಂಪು, ಕಿತ್ತಳೆ ಈ ಥರ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದೆ. ಕೆಂಪು ಮತ್ತು ಕಿತ್ತಳೆ ಅಂತಂದರೆ ಹೆಚ್ಚು ಮಾಲಿನ್ಯ ಬರುವಂಥ ಕೈಗಾರಿಕೆಗಳು. ಇವುಗಳ ಕುರಿತು ವರದಿಯಲ್ಲಿ ಹೇಳೋದೇನು ಅಂದರೆ ವಲಯ ಎರಡರಲ್ಲಿ ಒಂದರಲ್ಲಿ ಇಂತಹ ಹೊಸ ಕೈಗಾರಿಕೆಗಳಿಗೆ ಅನುಮತಿ ಇರುವುದಿಲ್ಲ. ಈಗಾಗಲೇ ಇರುವ ಇಂಥ ಕೈಗಾರಿಕೆಗಳು 5 ವರ್ಷದೊಳಗೆ ಮಾಲಿನ್ಯವನ್ನು ಶೂನ್ಯಕ್ಕೆ ಇಳಿಸಬೇಕು. ಈ ಕೈಗಾರಿಕೆಗಳ ನಿಯಂತ್ರಣ ಮತ್ತು ಸಾಮಾಜಿಕ ಮೌಲ್ಯಮಾಪನ ನಡೆಯಬೇಕು. ವಲಯ ಒಂದರಲ್ಲಿ ಯಾವುದೇ ಈ ಥರ ಹೊಸ ಕೈಗಾರಿಕೆಗಳಿಗೆ ಯಾರೇ ಅರ್ಜಿ ಹಾಕಿದರೂ ಸಹ ಅದಕ್ಕೆ ಅನುಮತಿ ನೀಡಬಾರದು. ಮತ್ತು ಈಗಾಗಲೇ ಇದೆ, ಇವುಗಳಿಗೂ ಸಹ ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಒಂದು ಅವಧಿಯನ್ನು ಅಂದರೆ 5 ವರ್ಷ ಅಂತ ಇದರಲ್ಲಿ ಹೇಳಿದೆ. ಅಷ್ಟರೊಳಗಡೆ ಅದನ್ನು ಶೂನ್ಯಕ್ಕೆ ಇಳಿಸಬೇಕು, ಆಗಲಿಲ್ಲ ಅಂದರೆ ಆ ಕೈಗಾರಿಕೆಗಳನ್ನು ಮುಚ್ಚಬೇಕಾಗುತ್ತೆ. ವಲಯ ಎರಡರಲ್ಲೂ ಸಹ ಇದೇ ನಿಯಮಗಳು ಅನ್ವಯವಾಗುತ್ತದೆ. ವಲಯ ಮೂರರಲ್ಲಿ ಇಂತಹ ಕೈಗಾರಿಕೆಗಳನ್ನು ಹೊಸದಾಗಿ ಸ್ಥಾಪಿಸಬಹುದು, ಆದರೆ ನಿಯಂತ್ರಣ ಸೂಕ್ತ ಕಠಿಣ ಕಾನೂನುಗಳ ಅಡಿಯಲ್ಲಿ ನಡೆಯಬೇಕು ಅಂತ ಈ ವರದಿಯಲ್ಲಿ ಹೇಳಿದೆ. ಈಗ ಮಾಲಿನ್ಯರಹಿತ ಅಂದರೆ ಹಸಿರು ಮತ್ತು ನೀಲಿ ಕ್ಯಾಟಗರಿ ಕೈಗಾರಿಕೆಗಳು, ಈ ಹಸಿರು ನೀಲಿ ಕ್ಯಾಟಗರಿಗಳು ಯಾವ್ಯಾವುದು ಅಂತಂದರೆ ಮಾಲಿನ್ಯ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಾಲತಾಣಕ್ಕೆ ಹೋದರೆ ಅಲ್ಲಿ ಪಟ್ಟಿ ಸಿಗುತ್ತೆ. ಯಾವುದು ಪರಿಸರಕ್ಕೆ ಹಾನಿಕಾರಕ ಅಲ್ಲ, ಅದು ಕೃಷಿ ಚಟುವಟಿಕೆದಿರ್ಬೋದು, ಇಂಥವೆಲ್ಲ ಸಾಮಾನ್ಯವಾಗಿ ನೀಲಿ ಕ್ಯಾಟಗರಿಗೆ ಹಸಿರು ಮತ್ತು ನೀಲಿ ಕ್ಯಾಟಗರಿಗೆ ಬರುತ್ತೆ. ಕೆಲವು ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಅಂದರೆ ಕಬ್ಬಿಣದ್ದಿರ್ಬೋದು ಮತ್ತೊಂದಿರ್ಬೋದು, ಇವೆಲ್ಲ ಸಾಕಷ್ಟು ಮಾಲಿನ್ಯ ಬರೋದ್ರಿಂದ ಇವುಗಳನ್ನು ಅವುಗಳ ಮಾಲಿನ್ಯ ಪ್ರಮಾಣವನ್ನು ಆಧರಿಸಿ ಕೆಂಪು, ಕಿತ್ತಳೆ ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದೆ. ಈಗ ಮಾಲಿನ್ಯ ರಹಿತ ಅಂದರೆ ಹಸಿರು ಮತ್ತು ನೀಲಿ ಕ್ಯಾಟಗರಿಗೆ ಕೈಗಾರಿಕೆಗಳು 3 ವಲಯಗಳಲ್ಲಿ ಇವುಗಳಿಗೆ ಅನುಮತಿ ಇದೆ, ಆದರೆ ಇವುಗಳ ನಿಯಂತ್ರಣ ಮತ್ತು ಸಾಮಾಜಿಕ ಮೌಲ್ಯಮಾಪನ ನಡೆಯಬೇಕು. ಸ್ಥಳೀಯ ಜೈವಿಕ ಉತ್ಪನ್ನಗಳನ್ನು ಬಳಸುವ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಸೊ ಇಂಥ ಕೈಗಾರಿಕೆಗಳು ಅಂದರೆ ಹಸಿರು ಮತ್ತು ನೀಲಿ ಇವುಗಳನ್ನು ಈ 3 ವಲಯಗಳಲ್ಲಿ ಹಾಕಬಹುದು, ಆದರೆ ಅವುಗಳ ನಿಯಂತ್ರಣ ಇರಬೇಕು. ಜೊತೆಗೆ ಸ್ಥಳೀಯ ಅಂದರೆ ಇಲ್ಲಿಯ ಕಚ್ಚಾ ವಸ್ತುಗಳನ್ನು ಬಳಸಿ ಉತ್ಪನ್ನಗಳನ್ನು ತಯಾರಿಸುವಂಥ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಅಂದರೆ ಸ್ಥಳೀಯ ಜನರಿಗೆ ಇದರಿಂದ ಆರ್ಥಿಕವಾಗಿ ಲಾಭ ಆಗಬೇಕು ಅನ್ನೋದು ಈ ನಿಯಮದ ಉದ್ದೇಶ. ವಿದ್ಯುತ್ ಮತ್ತು ಇಂಧನ 3 ವಲಯಗಳಿಗೆ ಅನ್ವಯವಾಗುವ ನಿಯಮಗಳನ್ನು

0: ನೋ ಹಿಂದೆ ನಾನು ಸಾಮಾನ್ಯವಾಗಿ ಎಲ್ಲ ವಲಯಗಳಿಗೂ ಏನೇನು ಕಾನೂನುಗಳು ಬರುತ್ತೆ ಎಲ್ಲ ವಲಯಗಳಿಗೂ ಒಂದೇ ಅಂದರೆ ಸಾಮಾನ್ಯವಾಗಿ ಆಗುವಂಥ ಕಾನೂನುಗಳ ಕುರಿತು ಹೇಳಿದ್ದೆ. ಈಗ ವಲಯ ಒಂದರಲ್ಲಿ 3 ಮೀಟರ್ ಒಳಗಿನ ಎತ್ತರದ ಅಣೆಕಟ್ಟು ಕಟ್ಟಿ ವಿದ್ಯುತ್ ಉತ್ಪಾದಿಸುವ ಯೋಜನೆಗಳಿಗೆ ಅನುಮತಿ ಇದೆ. ವಲಯ ಒಂದರ ಸೂಕ್ಷ್ಮ ವಲಯ ಒಂದರಲ್ಲೂ ಸಹ ವಿದ್ಯುತ್ ತಯಾರಿಸ್ಬೋದು, ಆದರೆ ಅದಕ್ಕಾಗಿ ನೀರು ನಿಲ್ಲಿಸುವ ಏನು ಅಣೆಕಟ್ಟಿದೆ ಇದು 3 ಮೀಟರ್ ಅಂದರೆ ಸುಮಾರು 10 ಅಡಿಗಿಂತ ಎತ್ತರ ಇರಬಾರ್ದು, ಅಂದರೆ ಸಣ್ಣ ಪ್ರಮಾಣದ ವಿದ್ಯುತ್ತನ್ನು ತಯಾರಿಸಲಿಕ್ಕೆ ಇಲ್ಲಿ ಅನುಮತಿ ಇದೆ. ಈ ಯೋಜನೆಗಳು ಸ್ಥಳೀಯ ಜನರ ಅವಶ್ಯಕತೆಗಳಿಗೆ ಮೀಸಲಾಗಿರಬೇಕು. ಈ ವಿದ್ಯುತ್ತನ್ನು ಎಲ್ಲೋ ದೂರದವರೆಗೆ ಸರಬರಾಜು ಮಾಡೋದು ಅದಕ್ಕೆ ಅನುಮತಿ ಇಲ್ಲ. ಈ ಒಂದು ಹಳ್ಳಿ ಇದ್ದರೆ ಆ ಹಳ್ಳಿಗೆ ಮಾತ್ರ ಈ ವಿದ್ಯುತ್ತಿನ ಬಳಕೆ ಆಗಬೇಕು. ಸ್ಥಳೀಯ ಗ್ರಾಮ ಸಭೆಯ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ಇದು ಬಹಳ ಮುಖ್ಯ. ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರ, ರಾಜ್ಯ ಪರಿಸರ ಪ್ರಾಧಿಕಾರ ಮತ್ತು ಜಿಲ್ಲಾ ಪರಿಸರ ಸಮಿತಿಯ ಒಪ್ಪಿಗೆ ಅವಶ್ಯವಾಗಿದೆ. ಹೊಸ ಯೋಜನೆಗಳಿಗಾಗಿ ನೀರು ತಿರುವು ಮತ್ತು ಅರಣ್ಯ ತೆರವುಗೊಳಿಸುವುದಕ್ಕೆ ಅನುಮತಿ ಇರುವುದಿಲ್ಲ. ಇದು ಬಹಳ ಮುಖ್ಯ. ಅಂದರೆ ಈ ವಲಯ ಒಂದರಲ್ಲಿ ಏನು ಅಣೆಕಟ್ಟು ಕಟ್ತೀವಿ ಇದಕ್ಕೆ ಬೇರೆ ಒಂದು ಹಳ್ಳವನ್ನು ತಿರುಗಿಸಿ ಎಲ್ಲೋ ಒಂದು ಕಡೆ ನಾವು ಅದರ ಹರಿವನ್ನು ಬದಲಾಯಿಸ್ತೀವಿ ಅಥವಾ ಈ ಕಾಲುವೆಗಳನ್ನು ಮಾಡಲಿಕ್ಕಿರ್ಬೋದು, ವಿದ್ಯುತ್ ಜಾಲಕ್ಕಾಗಿ ಅರಣ್ಯವನ್ನು ತೆರವುಗೊಳಿಸಬೇಕು ಅಂತ ಇದ್ದರೆ ಅಂಥ ಯೋಜನೆಗಳಿಗೆ ಅನುಮತಿಯನ್ನು ನೀಡಬಾರದು ಅನ್ನೋದು ಈ ವರದಿಯ ನಿಯಮ. ಅಂದರೆ ಇದು ನಾನು ಹೇಳ್ತಾ ಇರೋದು ವಲಯ ಒಂದರಲ್ಲಿ ವಿದ್ಯುತ್ ಮತ್ತು ಇಂಧನ ಯೋಜನೆಗಳ ಕುರಿತು ಈ ನಿಯಮಗಳ ಕುರಿತು ಹೇಳ್ತಾ ಇದ್ದೇನೆ. ಮುಂದೆ ಈ ವಲಯ 2 ಮತ್ತು 3ರಲ್ಲಿ ಇದೇ ವಿಷಯದ ಕುರಿತು ಏನು ಹೇಳಿದೆ ಅನ್ನೋದನ್ನು ನೋಡೋಣ. ನಮಸ್ಕಾರ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್.
8: ನಮ್ಮ ಜನಪದಿಗರು ಭಾಷಾ ಚತುರರಾಗಿದ್ರು, ಶಬ್ದ ಪ್ರಯೋಗ ಪ್ರವೀಣರಾಗಿದ್ರು. ಅವರು ಶಬ್ದಗಳನ್ನ ಎಷ್ಟು ಚೆನ್ನಾಗಿ ಬಳಸಬಲ್ಲರು ಎಂದ್ರೆ ತರಂಗವನ್ನ ಸೃಷ್ಟಿ ಮಾಡಬಲ್ಲಂತಹ ಧ್ವನಿಯಾಗಿ ಹೊಮ್ಮುತ್ತಿತ್ತು. ಹಾಗೆ ಅವುಗಳು ಕನ್ನಡ ಶಬ್ದಗಳೇ, ನಾವು ಬಳಸುವ ಆಡು ಮಾತಿನ ಶಬ್ದಗಳೇ. ಆದರೂ ಅಂತಹ ಪದಗಳೇ ನಮಗೆ ಅರ್ಥವಾಗದೆ ನಮ್ಮೊಳಗೆ ಆಲೋಚನೆಯನ್ನ ಸೃಷ್ಟಿ ಮಾಡುವಂತಹ ನೈಪುಣ್ಯತೆ ಆ ಪದಗಳಲ್ಲಿರುತ್ತೆ. ಅವರ ಪದ ಪ್ರಯೋಗ ಜ್ಞಾನ, ಆಟ ಕಟ್ಟುವ ಕೌಶಲ್ಯ ಅದರಲ್ಲಿರುತ್ತೆ. ಪದಗಳ ಬಳಸಿಕೊಂಡು ಅದರಲ್ಲಿ ಯಾವುದೋ ಒಂದು ಅರ್ಥವನ್ನ, ವಸ್ತುವಿನ ಹೆಸರನ್ನ ಮುಚ್ಚಿಟ್ಟುಕೊಡುವುದು ಒಂದು ಪರಿಯಾದರೆ, ಅದೇ ಪದಗಳ ಜಾಡನ ಹಿಡಿದು ಅದರ ಅರ್ಥವನ್ನ ಅರ್ಥೈಸಿಕೊಂಡು ಅವರು ಮುಚ್ಚಿಟ್ಟ ಹೆಸರನ್ನೋ ಅಥವಾ ಪದವನ್ನೋ ಬಿಚ್ಚಿ ಹೇಳುವುದು ಮತ್ತೊಂದು ಪರಿ. ಇದನ್ನ ಒಗಟು ಎಂದು ಕರೀತಾರೆ. ಅಂದ್ರೆ ನಮಗೆ ಬೇಸರವಾದ ಸಮಯದಲ್ಲಿ ಈ ರೀತಿಯ ಒಗಟು ಕಟ್ಟುವ ಅಥವಾ ಒಗಟು ಬಿಡಿಸುವ ಅಥವಾ ಮನೋರಂಜನೆಗಾಗಿ ಕೂಡ ನಮ್ಮ ಹಿರಿಯರು ಈ

0: ರೀತಿಯ ಒಗಟನ್ನ ಹೇಳ್ತಾ ಇದ್ರು. ಇದು ಒಂದು ರೀತಿ ಖುಷಿಯನ್ನ ಸಹ ಕೊಡುತ್ತೆ, ಜೊತೆಗೆ ನಮ್ಗೆ ಯೋಚನಾ ಶಕ್ತಿಯನ್ನ ಹೆಚ್ಚಿಸುತ್ತೆ. ಏನಿರ್ಬೋದು ಅಂಥೇಳಿ ನಾವು ಮನಸ್ಸಿನಲ್ಲಿಯೇ ಯೋಚನೆ ಮಾಡ್ತೀವಿ, ಆಲೋಚನೆಯನ್ನ ಮಾಡ್ತೀವಿ. ಚಿಕ್ಕ ಚಿಕ್ಕ ಮನೆಯ ಸಮಾರಂಭಗಳಲ್ಲಿ ಅಥವಾ ಮದುವೆಯ ಸಮಾರಂಭಗಳಲ್ಲಿ, ಜಾತ್ರೆಗಳಲ್ಲಿ ಈ ಒಗಟಿನ ಸವಾಲು ಹಾಕುವ, ಅದನ್ನ ಬಿಡಿಸಿ ಪ್ರತಿ ಸವಾಲನ್ನ ಕೊಡುವ ಮನರಂಜನೆಯ ಬುದ್ಧಿ ಕೌಶಲ್ಯದ ಆಟವನ್ನ ಆಡೋದನ್ನ ನಾವು ನೋಡ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಮದುವೆಯಾಗಿ ಹೊಸದಾಗಿ ಮನೆಗೆ ಬಂದ ವಧುವಿಗೆ ತನ್ನ ಗಂಡನ ಹೆಸರನ್ನ ಒಗಟಿನ ಮೂಲಕವೇ ಹೇಳುವ ಪರಿಪಾಠ ಇತ್ತು. ಅದಕ್ಕೆ ಉತ್ತರವನ್ನು ಕೂಡ ಒಗಟಿನ ರೂಪದಲ್ಲಿಯೇ ಕೊಡ್ತಾ ಇದ್ರು. ಇದು ಅವರ ಬುದ್ಧಿಶಕ್ತಿಯನ್ನ, ಜಾಣ್ಮೆಯನ್ನ ತಿಳಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಒಂದಷ್ಟು ಒಗಟಿನ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ದಿನೇಶ್ ಹೊಸನಗರ್ ಅವರು ಇದ್ದಾರೆ, ಇವರು ಒಂದಷ್ಟು ಒಗಟುಗಳ ಬಗ್ಗೆ ಪರಿಚಯಿಸ್ತಾರೆ. ಕೇಳೋಣ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ಒಗಟುಗಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ನೋಡಿ, ಈ ಒಗಟು ಅನ್ನುವಂಥದ್ದು ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಒಳ್ಳೆಯ ಆಹಾರ. ಇದು ನಮ್ಮ ಪ್ರಜ್ಞೆಯನ್ನ ಮತ್ತೆ ನಮ್ಮ ಬುದ್ಧಿ ಸಾಮರ್ಥ್ಯವನ್ನು ಮತ್ತಷ್ಟು ಹೊಳಪಾಗಿ ಮಾಡ್ತಾ ಹೋಗ್ತದೆ. ಯಾಕಂದರೆ ಇದರಲ್ಲಿ ಎಲ್ಲವೂ ಸಹ ನಮ್ಮ ಬುದ್ಧಿಗೆ ಹೆಚ್ಚು ಕೆಲಸವನ್ನು ಕೊಡ್ತಾ ಹೋಗಿರುವಂಥದ್ದು. ಅದು ಜೊತೆಗೆ ಇಲ್ಲಿ ನಮ್ಮ ಶಬ್ದಗಳ ಬಳಕೆ, ಅದನ್ನು ಕೂಡಿ ಕಳೆದು ಅದರ ಬಳಗಿನ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡು ಅದರ ಮೂಲ ಅರ್ಥವನ್ನು ಹುಡುಕುವಂಥ ಒಂದು ಗಣಿತವೂ ಸಹ ಹೌದಿದೆ. ಈಗ ಯಾವುದೋ ಒಂದು ಸವಾಲು ನಮಗೆ ಕೊಟ್ಟರೆ ನಾವು ಅದನ್ನು ಸ್ವೀಕರಿಸಿ ಅದಕ್ಕೆ ಅದರ ಉತ್ತರವೇನು ಅಂತ ಕಂಡುಕೊಳ್ಬೇಕಾದ್ರೆ ಈ ಥರದ ಒಂದು ಪ್ರಕ್ರಿಯೆ ಅದರೊಳಗೆ ನಮ್ಮ ಜೊತೆಗೆ ನಡೀತಾ ಹೋಗುತ್ತೆ. ಇದು ನಮಗೆ ನಮ್ಮ ಪ್ರಜ್ಞೆಯನ್ನು ಹೆಚ್ಚು ಜಾಗೃತಗೊಳಿಸ್ತಾ ಹೋಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಒಂದು ಮನರಂಜನೆಯ ಆಟವಾಗಿಯೇ ನಮ್ಮ ಜನಪದಿಗರು ಈ ಪ್ರಕಾರವನ್ನು ಬೆಳೆಸ್ಕೊತ ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಎರಡು ಪ್ರಕಾರವನ್ನು ಮಾಡಿಕೊಂಡಿದ್ದಾರೆ. ಒಂದು, ಈಗ ಒಂದು ಸವಾಲನ್ನ ಆ ಕಡೆಯವರು ಕೊಟ್ಟ ತಕ್ಷಣ ಅದಕ್ಕೆ ಉತ್ತರ ಹೇಳೋದು. ಇನ್ನೊಂದು ಏನಂತ ಹೇಳಿದ್ರೆ ಎರಡು ಗುಂಪಿರುತ್ತೆ. ಒಂದು ಗುಂಪು ಒಗಟಿನ ಮೂಲಕ ಒಂದು ಸವಾಲನ್ನು ಕೊಟ್ಟರೆ ಮತ್ತೊಂದು ಗುಂಪು ಅದನ್ನು ಹಾಗೆ ಉತ್ತರ ಹೇಳುವಂಗಿಲ್ಲ, ಅದ್ರ ಬದಲಿಗೆ ಅದನ್ನು ಒಗಟಿನ ರೂಪದಲ್ಲೇ ನಮಗೆ ಉತ್ತರವನ್ನು ಕೊಡಬೇಕು. ಅಂತಹ ಒಂದು ಒಗಟುಗಳನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ಒಗಟು ಹೀಗಿದೆ: ಮುಳ್ಳುಂಟು ಗಿಡವಲ್ಲ, ಮುಳ್ಳುಂಟು ಗಿಡವಲ್ಲ, ಅಂಕೆಯುಂಟು ಪುಸ್ತಕವಲ್ಲ, ಚಕ್ರವಿದೆ ಗಾಡಿಯಲ್ಲ, ಗಂಟೆ ಇದೆ ದೇವಸ್ಥಾನವಲ್ಲ, ಹಾಗಾದರೆ ನಾನು ಯಾರು ಹೇಳೋ ಜಾಣ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ: ಮುಳ್ಳುಂಟು ಗಿಡವಲ್ಲ, ಅಂಕೆಯುಂಟು ಪುಸ್ತಕವಲ್ಲ, ಚಕ್ರವಿದೆ ಗಾಡಿಯಲ್ಲ, ಗಂಟೆ ಇದೆ ದೇವಸ್ಥಾನವಲ್ಲ, ಹಾಗಾದರೆ ನಾನು ಯಾರು ಹೇಳೋ ಜಾಣ. ಅದಕ್ಕೆ ಅವರು ಆ ಕಡೆಯಿಂದ ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಅದು ಸಹ ಒಂದು ಒಗಟಿನ ಥರನೇ ಇದೆ. 24 ಗಂಟೆ ಸುತ್ತುತ್ತೀನಿ, ಸುಸ್ತು ಅಂತ ಹೇಳೋಲ್ಲ. 24 ಗಂಟೆ ಸುತ್ತುತ್ತೀನಿ, ಸುಸ್ತು ಅಂತ ಹೇಳೋಲ್ಲ. ಎಲ್ಲರಿಗೂ ಓಡಿಸ್ತಾನೇ ಇರ್ತೀನಿ, ಆದರೆ ತಾನು ಮಾತ್ರ ಜಾಗ ಬಿಟ್ಟು ಕದಲೋಲ್ಲ. ಎಲ್ಲರಿಗೂ ಓಡಿಸ್ತಾನೇ ಇರ್ತೀನಿ, ಆದರೆ ನಾನು ಮಾತ್ರ ಜಾಗ ಬಿಟ್ಟು ಕದಲೋಲ್ಲ. ಅಲ್ಲೇ ಸುತ್ತಾ ಇರ್ತೀನಿ, ಆದರೆ ಸಮಯದ ಬಗ್ಗೆ ತಿಳಿಸ್ತಾ ಇರೋ ಗಡಿಯಾರ ಕಾಣೋ ನಾನು ಜಾಣ, ಗಡಿಯಾರ ಕಾಣೋ ನಾನು ಜಾಣ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಪದವನ್ನು ಯಾವುದೋ ಒಂದು ಹೋಲಿಕೆಯನ್ನಿಟ್ಕೊಂಡು ಹೇಳ್ತಾ ಹೋಗ್ತಾರೆ. ಆ ಸೂಕ್ಷ್ಮತೆಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನೋಂಥದ್ದು. ಮುಳ್ಳುಂಟು ಗಿಡವಲ್ಲ ಅಂದರೆ ಗಡಿಯಾರದೊಳಗಿನ ಮುಳ್ಳಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂಕೆ ಉಂಟು, ಅದರಲ್ಲಿ ಅಂಕೆಗಳಿದೆ, ಅದರ ಪುಸ್ತಕ ಅಲ್ಲ ಅನ್ನೋಂಥದ್ದು. ಚಕ್ರವಿದೆ, ಸುತ್ತ ಇದೆ, ಅದು ಯಾವಾಗಲೂ ಸುತ್ತ ಇರುತ್ತೆ, ಆದರೆ ಗಾಡಿ ಅಲ್ಲ. 1 ಗಂಟೆ 2 ಗಂಟೆ ಗಂಟೆಗಳಾದಾಗ ಅದು ಬೆಲ್ ಹೊಡೆಯುತ್ತೆ, ಆದರೆ ಅದು ದೇವಸ್ಥಾನವಲ್ಲ. ಎಷ್ಟು ಚಂದವಾದಂಥ ಹೋಲಿಕೆಗಳನ್ನು ಇಟ್ಟುಕೊಂಡಿದ್ದಾರೆ. ಆ ಹೋಲಿಕೆಯ ಸೂಕ್ಷ್ಮತೆ ನಾವು ಅರ್ಥ ಮಾಡಿಕೊಂಡು ಅದಷ್ಟನ್ನು ಒಟ್ಟಿಗೆ ಕೂಡಿಸಿ ಎಲ್ಲ ಒಂದೊಂದು ಪದವನ್ನೂ ಸಹ ಅದನ್ನು ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ತಾ ಅದರ ಹಿಮ್ಮದಿಯ ಆಲೋಚನೆಗಳೇನು, ಆ ಪದಗಳ ಹಿಂದಿನ ಅರ್ಥವೇನಿರಬಹುದು ಅನ್ನೋದನ್ನು ಅಂದಾಜು ಮಾಡ್ತಾ ಅದನ್ನು ಹುಡುಕ್ತಾ ಹೋದಾಗ ಮಾತ್ರ ಇದು ಸಿಗ್ತಾ ಹೋಗುತ್ತೆ. ಸೊ ಇದು ಅದಕ್ಕೆ ಅವರು ಹಾಗೆ ಹೇಳ್ತಾ ಇದ್ದಾರೆ. 24 ಗಂಟೆ ಸುತ್ತೀನಿ ಅನ್ನುವಂಥದ್ದಾಗಿರ್ಬೋದು, ಎಲ್ಲರನ್ನೂ ಓಡಿಸ್ತೀನಿ, ಗಡಿಯಾರ ಎಲ್ಲದು ಓಡಾಡಲ್ಲ, ಆದರೆ ಸಮಯ ನಮಗೆ ಎಲ್ಲ ಕಡೆ ಓಡಿಸುತ್ತೆ ಅನ್ನುವಂಥದ್ದು. ಈ ರೀತಿಯ ಉತ್ತರಗಳಲ್ಲೂ ಸಹ ಅವರು ಒಗಟಿನ ಶಬ್ದಗಳನ್ನೇ ಇಟ್ಕೊಂಡು ಹೇಳ್ತಾ ಹೋಗುವಂಥದ್ದು. ಇದು ಎರಡೂ ಕಡೆಯೂ ಸಹ ಅವರವರ ಬುದ್ಧಿ ಮತ್ತು ಚಾತುರ್ಯವನ್ನು ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಸವಾಲು ಕೊಡೋರು ಮತ್ತು ಸವಾಲು ಹೇಳೋರು ಎರಡಕ್ಕೂ ಸಹ ಸಮಾನ ವೇದಿಕೆಗಳನ್ನು ಸಮಾನ ಪ್ರತಿಭಾ ಅನಾವರಣವನ್ನ ನಾವಿಲ್ಲಿ ಕಾಣಬಹುದು.
0: ನಮ್ಮ ಬುದ್ಧಿಶಕ್ತಿಗೆ ಒಂದು ಸವಾಲು ಎಂಬಂತೆ ಒಂದು ಒಗಟನ್ನ ಹೇಳುವ ಮೂಲಕ ಅದಕ್ಕೆ ಉತ್ತರವನ್ನು ಕೂಡ ದಿನೇಶ್ ಹೊಸನಗರ್ ಅವರು ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಒಗಟು ಕೂಡ. ನಂತರದಲ್ಲಿ ಮತ್ತೊಂದು ಒಗಟಿನ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇದುವರೆಗೆ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು, ಹಾಗೆ ಒಗಟಿನ ಮಹತ್ವದ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
4: ಈ ಒಗಟು ಅನ್ನುವಂಥದ್ದು ಕೆಲವು ಶಬ್ದಗಳ ಅಥವಾ ಒಂದು 3-4 ಲೈನ್ ಅಲ್ಲಿ ಇರುವಂತಹ ಶಬ್ದಗಳ ಜೋಡಣೆಯ ಒಂದು ಸವಾಲು. ಆದರೆ ಇದು ನೋಡಲಿಕ್ಕೆ ಗಾತ್ರದಲ್ಲಿ ಚಿಕ್ಕದಿದ್ರೂ ಸಹ ಇದರ ಒಳ ಅರ್ಥ ಬಹಳ ವಿಶೇಷವಾಗಿರುತ್ತೆ, ಮತ್ತು ನಮ್ಮ ತಲೆಗೆ ಹೆಚ್ಚು ಕೆಲಸ ಕೊಡುವಂಥ ಕೆಲಸವನ್ನು ಈ ಒಗಟು ಮಾಡುತ್ತೆ. ಹಂಗಾಗಿ ಒಗಟಿಗೆ ಜಾನಪದದಲ್ಲಿ ಬಹಳ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳ್ಬೋದು. ಈಗ ಇನ್ನೊಂದು ಒಗಟು ಏನಪ್ಪ ಅಂತ ಹೇಳಿದ್ರೆ, ಜುಟ್ಟಿದೆ ನನಗೆ, ನಾನು ಮುನಿಯಲ್ಲ ಸನ್ಯಾಸಿ ಅಲ್ಲ, 3 ಕಣ್ಣಿದೆ ನನಗೆ, ನಾನು ಶಂಕರನಲ್ಲ ದೇವನಲ್ಲ, ನೀರಿದೆ ನನ್ನಲ್ಲಿ, ನಾನು ಬಾವಿಯಲ್ಲ, ನನ್ನ ದೇಹ ಸೀಳಿದರೂ ತಿರುಳು ನೀಡುವೆ ನಿಮಗೆ, ನಾನು ದೇವಪ್ರಿಯ, ಹಾಗಾದರೆ ನಾನ್ಯಾರು ಹೇಳು ಜಾಣ ಅಂತ. ಆ ಕಡೆಯಿಂದ ಅವರು ಪಿಸಾವಾಲ್ನಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ಆ ಉತ್ತರ ಹೇಗಿದೆ ಅಂತ ನೋಡಿ. ಕಾಲಿಗೆ ಬಿದ್ದ ನೀರನ್ನು ತಲೆಗೆ ತುಂಬ್ಕೊಂತೀನಿ, ಕಾಲಿಗೆ ಬಿದ್ದ ನೀರನ್ನು ತಲೆಗೆ ತುಂಬ್ಕೊಂತೀನಿ, ಹರಿದು ಸಿಗಿದ್ರೂ ಸಹ ಹಗ್ಗ ಕೊಡ್ತೀನಿ, ಅಡಿಗೆಗಾಗಿ ಗಡಿಗೆಯಲ್ಲಿ ಕೂರ್ತೀನಿ, ನೆತ್ತಿ ತಂಪಿಗೆ ಎಣ್ಣೆ ಕೊಡು, ತೆಂಗಿನಕಾಯಿ ಕಾಣೋ ಜಾಣ, ತೆಂಗಿನಕಾಯಿ ಕಡೋ ಜಾಣ. ನೋಡಿ, ಇಲ್ಲಿ ಭಾಳ ಎಷ್ಟು ಚಂದವಾಗಿ ಅದನ್ನು ಹೆಣ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅವರು ಜುಟ್ಟಿದೆ ಅಂದರೆ ಒಂದಿಷ್ಟು ಶಬ್ದಗಳಲ್ಲೇ ಎಷ್ಟೊಂದು ಅರ್ಥವನ್ನು, ಒಂದಿಷ್ಟು ಸಣ್ಣ ಸಣ್ಣ ಶಬ್ದಗಳ ಮೂಲಕವೇ ಎಷ್ಟೊಂದು ವಿಷಯವನ್ನು ಪರಿಚಯ ಮಾಡ್ಕೊಳ್ಳೋಂತ ಹೋಗ್ತಾರೆ. ಇದು ಒಗಟಿನ ವಿಶೇಷತೆ. ಒಗಟಿನ ವಿಶೇಷದಲ್ಲಿ ಅದು ಒಂದು ಸಹ ಹೌದು. ಸುಮ್ಮನೆ ಅಲ್ಲಿ ಹೇಳಿದ್ದಾರೆ, ಜುಟ್ಟಿದೆ, ನಾನು ಮುನಿಯಲ್ಲ, ನನಗೆ 3 ಕಣ್ಣಿದೆ, ಆದರೆ ಮುಕ್ಕಣ್ಣದ ಶಂಕರನಲ್ಲ ನಾನು, ನನ್ನ ಒಳಗಡೆ ನೀರಿದೆ, ಅದು ನಾನು ಬಾವಿಯಲ್ಲ. ಅಂದರೆ ಎಷ್ಟು ಶಬ್ದಗಳು ಅಲ್ಲಿ, ಮುನಿ, ಶಂಕರ ಮತ್ತು ಬಾವಿ, ಹಾಗೆ ನನ್ನ ಒಡೆದ್ರೂ ಸಹ, ದೇಹವನ್ನು ಸೇಳಿದ್ರೂ ಸಹ ಒಳಗಡೆ ತಿರುಳು ಕೊಡ್ತೀನಿ ಅಂತ. ಅಂದರೆ ನಾನು ಬೇರೆ ಉಪಕಾರವಾಗೇ ಇದ್ದೀನಿ, ಅದನ್ನು ಸಹ ಅಲ್ಲೊಂದು ಮುಟ್ಟಿಸ್ತಾರೆ. ಈ 4 ವಿಚಾರನ ಇಟ್ಕೊಂಡು, ಮತ್ತು ದೇವಪ್ರಿಯ, ದೇವರಿಗೆ ತುಂಬ ಪ್ರಿಯ ಅದು, ಅಂದರೆ ನಾವು ಎಲ್ಲೇ ದೇವಸ್ಥಾನಕ್ಕೆ ಹಣಿಕೆ ಮಾಡಿಸ್ಬೇಕಾದ್ರೆ ಕಾಯಿ ಬೇಕೇ ಬೇಕು. ಅದು ಆ ಥಾಟ್ಸಲ್ಲಿ ನಾವು ಅಲ್ಲಿಗೆ ಎಲ್ಲೋ ಸಣ್ಣ ಸಣ್ಣ ಲಿಂಕನ್ನು ಇಟ್ಕೊಂಡು ಹೇಳ್ತಾ ಹೋಗ್ಬೇಕು. ಅದು ನಾವು ತುಂಬ ಚೆನ್ನಾಗಿ ಸವಾಲಿಗೆ ಪ್ರತಿ ಸವಾಲು ಕೊಟ್ಟಿದ್ದೇನೆ. ಕಾಲಿಗೆ ಬಿದ್ದ ನೀರನ್ನು ತಲೆಗೆ ತುಂಬ್ಕೊಳ್ತೀನಿ ಅಂತ. ತಲೆ ಹಾಕಿದ ನೀರು ಕಾಲಿಗೆ ಬಂದು ಬೀಳುತ್ತೆ ಅಂದರೆ, ಇಲ್ಲಿ ಕಾಲಿಗೆ ಬಿದ್ದ ನೀರು ಅಂದರೆ ಬುಡದಲ್ಲಿ ಹಾಕಿದ ನೀರನ್ನು ಮೇಲಿರುವ ತೆಂಗಿನ ಮರದ ಮೇಲಿರುವ ತೆಂಗಿನ ಕಾಯಿಯೊಳಗೆ ನೀರು ತುಂಬಿಕೊಂಡಿರುತ್ತೆ ಅಂತ ಹೇಳ್ತೇನೆ. ಹರಿದ್ರೂ ಸಿಗಿದ್ರೂ ಹಗ್ಗ ಕೊಡ್ತೀನಿ ಅಂತ. ಅಂದರೆ ನಾವು ಅದನ್ನು ನಾರನ್ನು ಕಿತ್ತ ಕಿತ್ತ ಕಿತ್ತಿ ಹುರಿ ನಾರನ್ನು ಮಾಡ್ತಾರೆ, ಅದ್ರ ಮೇಲೆ ಸಿಪ್ಪೆ ಕಿತ್ತಾಗ ಹುರಿ ನಾರಾಗುತ್ತೆ. ಅಡುಗೆಗಾಗಿ ಗಡಿಗೆಯಲ್ಲಿ ಕೂರ್ತೀನಿ ಅಂದರೆ ಅಡುಗೆ ಮಾಡಬೇಕ್ರೆ ಕಾಯಿ ತುರಿದು ಬಳಸ್ತಾರೆ, ಹಂಗಾಗಿ ಅದು ಗಡಿಗೆಯಲ್ಲಿ ಕೂತ್ಕೊಂಡು ಕುದಿ. ನೆತ್ತಿ ತಂಪು ಮಾಡುವ ಎಣ್ಣೆ ಕೊಡ್ತೀನಿ, ನಾವು ನೆತ್ತಿಗೆ ಹಾಕೊಳ್ಳೋ ಎಣ್ಣೆ ಸಿಗುತ್ತೆ. ಎಲ್ಲ ಕಡೆಯೂ ಸಹ ಒಂದಿಷ್ಟು ಪರಿಚಯವನ್ನು ಎಷ್ಟು ಚಂದ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಒಗಟುಗಳು ಬರೀ ಸವಾಲಿಗಷ್ಟೇ ಅಲ್ಲ, ನಮ್ಮ ಚಿಂತನೆಗಷ್ಟೇ ಅಲ್ಲ, ಒಂದಿಷ್ಟು ಹೊಸ ಪದಗಳನ್ನು ಸಹ ಅದು ಹುಡುಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ.
3: ಈ ಒಗಟನ್ನು ಹೇಳೋದ್ರಿಂದ ಅಥವಾ ಈ ಒಗಟನ್ನು ನಾವು ಅರ್ಥೈಸ್ಕೊಳ್ಳೋದ್ರಿಂದ ಹೊಸ ಹೊಸ ಪದಗಳನ್ನು ಕಲಿಬೋದು, ಹಾಗೆ ನಮ್ಮ ಜ್ಞಾನ ಕೂಡ ಹೆಚ್ಚಾಗುತ್ತೆ ಎಂಬುದನ್ನು ಒಗಟನ್ನು ಹೇಳುವ ಮೂಲಕ ದಿನೇಶ್ ಹೊಸನಗರ್ ಅವರು ತಿಳಿಸಿದರು. ನಂತರದಲ್ಲಿ ಮತ್ತೊಂದು ಒಗಟಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟುಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಈ ಒಗಟುಗಳು ನಮಗೆ ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಹೊಸ ಹೊಸ ಸವಾಲುಗಳನ್ನ ಕೊಡುವುದರ ಜೊತೆಗೆ ಒಂದಿಷ್ಟು ವಿಷಯಗಳನ್ನ ಪರಿಚಯ ಮಾಡಿಕೊಡುವುದರ ಜೊತೆಗೆ ಪ್ರಕೃತಿಯಲ್ಲಿರುವಂತಹ ಕೆಲವಷ್ಟು ವೈಶಿಷ್ಟ್ಯಗಳನ್ನು ಸಹ ಇದರಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಂದ್ರೆ ಇದು ಹೆಚ್ಚಾಗಿ ಪ್ರಕೃತಿಯಲ್ಲಿರುವಂತಹ ಕೆಲವು ಉಪಮೇಯಗಳನ್ನ ಅಥವಾ ಕೆಲವು ಹೋಲಿಕೆಗಳನ್ನ ಇಟ್ಕೊಂಡು ಈ ಒಗಟುಗಳನ್ನ ಕಟ್ಟಿದ್ದೇ ಹೆಚ್ಚಿರುತ್ತೆ. ಹಾಗಾಗಿ ಅಲ್ಲಿ ಆಗುವ ಕೆಲವು ವಿಸ್ಮಯಗಳನ್ನು ಸಹ ನಮಗೆ ಪರಿಚಯ ಮಾಡ್ತಾ ಹೋಗುತ್ತೆ. ಆ ಮೂಲಕ ಕೆಲವು ಸವಾಲುಗಳನ್ನು ಸಹ ಅದು ಕೊಡ್ತಾ ಬರುತ್ತೆ. ಅಂಥದ್ದ ಒಂದು ಒಗಟನ್ನು ನಾನು ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀನಿ. ಒಂದು ತಾಯಿಗೆ ಒಂದೇ ಮಗಳು, ತಾಯಿ ರೂಪ ಬೇರೆ, ಮಗಳು ರೂಪ ಬೇರೆ. ಹುಟ್ಟುತ್ತ ಹಸಿರು ಬಣ್ಣ ಬೆಳೆಯುತ್ತ ಹಳದಿ ಬಣ್ಣ, ಮಗಳು ಹುಟ್ಟುತ್ತಾಳೆ, ತಾಯಿ ಸಾಯ್ತಾಳೆ. ಹಾಗಾದರೆ ನಾನು ಯಾರು ಹೇಳೋ ಜಾಣ? ಇದು ಸವಾಲು. ಇದರಲ್ಲಿ ನೋಡಿ, ಒಂದು ವಿಶೇಷವಾಗಿ ಒಂದು ಪರಿಸರದ ವೈಚಿತ್ರ್ಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಸರಿಯಾಗಿ ಅವರು ಸವಾಲಿಗೆ ಸರಿಯಾಗಿ ಉತ್ತರವನ್ನು ಹೇಗೆ ಒಗಟಿನ ಮೂಲಕವೇ ಕೊಡ್ತಾರೆ ಅನ್ನೋದು ನೋಡ್ಬೋದು ಇಲ್ಲಿ. ಎಲ್ಲ ದೇವರಿಗೂ ನಾನೇ ಪ್ರಿಯ, ಪಚನಕ್ಕೆ ನಾನೇ ಪ್ರಧಾನ. ಹಣ್ಣಿನಲ್ಲಿ ರುಚಿ ಇದೆ, ಸಿಪ್ಪೆಯಲ್ಲಿ ಸೊಗಸಿದೆ, ಬಾಲ ಬಾಲೆಯರಿಗೆಲ್ಲ ಪ್ರಿಯವಾದ ಬಾಳೆಹಣ್ಣು ಅಲ್ಲೇನೋ ಜಾಣ, ನಾನು ಬಾಳೆಹಣ್ಣಲ್ಲೇನೋ ಜಾಣ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಂತಂದರೆ, ಒಂದು ಸವಾಲನ್ನ ಹೇಗೆ ಕೊಟ್ಟರು ಮತ್ತು ಅದಕ್ಕೆ ಉತ್ತರನ ಹೇಗೆ ಕೊಟ್ಟರು ಅನ್ನೋದು ನಿಮಗೆ ಗೊತ್ತಾಯಿತು. ಅದ್ರ ಜೊತೆಗೆ ಇಲ್ಲಿ ನೋಡಿ, ಒಂದು ತಾಯಿಗೆ ಒಂದೇ ಮಕ್ಕಳು ಅಂದರೆ ನಾವಿಲ್ಲಿ ಅಂದರೆ ಜನಕ್ಕೆ ಮತ್ತು ಮಕ್ಕಳಿಗೆ ಇದು ಚೆನ್ನಾಗಿ ಗೊತ್ತಿರಬೇಕು. ಬಾಳೆ ಮರ ಅಂತ ಏನಿದೆಯೋ ಆ ಬಾಳೆ ಮರ ಒಂದೇ ಕೊನೆ ಬಿಡೋದು, ಹಾಗಾಗಿ ಒಂದು ತಾಯಿಗೆ ಒಂದೇ ಮಗಳು. ಮತ್ತು ಆ ಬಾಳೆ ಗಿಡದ ಸ್ವರೂಪ ಬೇರೆ, ಕಾಯಿ ಸ್ವರೂಪ ಬೇರೆ, ಹಾಗಾಗಿ ತಾಯಿ ರೂಪ ಬೇರೆ, ಮಗಳ ರೂಪ ಬೇರೆ, ಅದೊಂದು ಹೇಳ್ತಾರೆ. ಮತ್ತು ಹುಟ್ಟುತ್ತ ಹಸಿರಾಗಿ

0: ಚೆನ್ನಾಗಾಗುತ್ತೆ ಅಂತ. ಹಣ್ಣಲ್ಲಿ ರುಚಿ ಇದೆ, ಸಿಪ್ಪೆಯಲ್ಲಿ ಸೊಗಸಿದೆ ಅಂತ. ಅದರೊಳಗಡೆ ಇರುವ ಹಣ್ಣು ಟೇಸ್ಟ್ ಆಗಿರುತ್ತೆ, ಸಿಪ್ಪೆನೂ ಸಹ ಸಾಕಷ್ಟು ಕ್ರಿಯೆಗಳಿಗೆ ಬಳಕೆ ಆಗ್ತದೆ ಅನ್ನೋಂಥದ್ದು. ಮತ್ತು ಬಾಲ ಬಾಲೆಯರಿಗೆಲ್ಲ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಅದು ಪ್ರಿಯವಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಬಾಳೆಹಣ್ಣನ್ನು ಸಾಮಾನ್ಯ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಅದು ಪ್ರಿಯವಾದ ಹಣ್ಣು, ಹಾಗಾಗಿ ಅದನ್ನು ಬಾಳೆಹಣ್ಣು ಅಂತ ಕರೀತಾರೆ ಅನ್ನೋದನ್ನು ತುಂಬ ಚೆಂದಾಗಿ ಹೇಳಿದ್ದಾರೆ. ಹಾಗಾಗಿ ನೋಡಿದ್ರೆ ಇಲ್ಲಿ ನಿಮ್ಗೆ ಗಮನಿಸಿದ್ರೆ ಎಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಇಲ್ಲಿ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು, ಮತ್ತು ಪ್ರಕೃತಿಯ ಕೆಲವು ವೈಶಿಷ್ಟ್ಯಗಳನ್ನು ಸಹ ಇಲ್ಲಿ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಅದರ ಮೂಲಕ ಒಂದೇ ಕೊನೆ, ಒಂದು ಬಾಳೆ ಒಂದೇ ಕೊನೆ, ಅದು ಹುಟ್ಟುತ್ತೆ ಸಾಯುತ್ತೆ, ಇದು ಒಂದು ಪ್ರಕೃತಿಯ ನಿಯಮವೂ ಹೌದು ಅನ್ನೋದನ್ನು ನಮಗಿಲ್ಲಿ ಸ್ಪಷ್ಟವಾಗಿ. ಎಲ್ಲರೂ ಹುಟ್ಟಲೇಬೇಕು, ಮತ್ತೆ ಹುಟ್ಟೂರಿ ಜಾಗ ಕೊಡೋಕ್ಕಾಗಿ ಕೆಲವರು ಸಾಯಲೇಬೇಕು ಅನ್ನೋದನ್ನು ಭಾಳ ಚೆಂದವಾಗಿ ಬಾಳೆ ಮರ ಮತ್ತು ಬಾಳೆ ಕೊನೆ ಅನ್ನೋದನ್ನು ಇಲ್ಲಿ ನಮಗೆ ಇದು ಗಮನಿಸಿದ್ರೆ, ಈ ಒಗ್ಗಟ್ಟನ್ನು ಗಮನಿಸಿದ್ರೆ ಆ ಅರ್ಥವನ್ನು ಸಹ ಇಲ್ಲಿ ಒಗ್ಗಟ್ಟಲ್ಲಿ ಕೊಡ್ತಾ ಹೋಗ್ತಾರೆ. ಒಗ್ಗಟ್ಟು ಬರೀ ಸವಾಲು ಬಿಡಿಸ್ಲಿಕ್ಕೆ ಅಷ್ಟೇ ಅಲ್ಲ, ಒಗ್ಗಟ್ಟಲ್ಲಿ ಇಂಥ ಕೆಲವು ಗೌಪ್ಯತೆ ಇರುವಂಥ ತಿಳುವಳಿಕೆ ಕೊಡುವಂಥ ವಿಚಾರಗಳು ಸಹ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಿ ಹೇಳ್ಬೋದು.
1: ಬಾಳೆಹಣ್ಣು ಮತ್ತು ಬಾಳೆ ಗಿಡದ ಬಗ್ಗೆ ಒಂದು ಒಗಟನ್ನು ಹೇಳುವ ಮೂಲಕ ಅದರಲ್ಲಿ ಎಷ್ಟೊಂದು ಸಾರಾಂಶ ಅಡಗಿದೆ, ನಮ್ಮ ಜೀವನದ ಕೆಲವೊಂದು ಸತ್ಯಗಳು ಕೂಡ ಈ ರೀತಿಯ ಒಗಟಲ್ಲಿ ಅಡಗಿದೆ ಎಂಬುದನ್ನು ದಿನೇಶ್ ಹೊಸನಗರವರು ತಿಳಿಸಿದರು. ನಂತರದಲ್ಲಿ ಮತ್ತೊಂದು ಒಗಟಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099, ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ, ದಿನೇಶ್. ಇದುವರೆಗೆ ಒಗಟುಗಳ ಬಗ್ಗೆ ದಿನೇಶ್ ಹೊಸನಗರ್ ಅವರು ಹೇಳ್ತಿದ್ರು. ಬಾಳೆಯ ಕೊನೆ ಮತ್ತೆ ಬಾಳೆಯ ಮರಕ್ಕೆ ಇರುವಂತಹ ಒಗಟಿನ ಬಗ್ಗೆ ತಿಳಿಸಿದ್ರು. ಅದರಲ್ಲಿ ಜೀವನದ ಸಾರ ಹೇಗೆಲ್ಲ ಅಡಗಿದೆ ಒಗಟಿನಲ್ಲಿ ಸಹ ಎಂಬುದನ್ನ ತಿಳಿಸಿದ್ರು. ಈಗ ಮತ್ತೊಂದು ಒಗಟಿನ ಬಗ್ಗೆ ಹೇಳ್ತಾರೆ, ಕೇಳೋಣ ಬನ್ನಿ.
0: ಒಗಟುಗಳು ನಮ್ಮ ಅನುಭವದ ಮೂಲಕವೇ ಹುಟ್ಟೋದ್ರಿಂದ ನಮ್ಮ ಜೀವನದ ಅನೇಕ ವಿಷಯಗಳನ್ನು ಅದರಲ್ಲಿ ತುಂಬೇ ಇರ್ತಾರೆ. ಹಾಗಾಗಿ ಒಗಟುಗಳು ಬರೀ ವಿಷಯವನ್ನಷ್ಟೇ, ಸವಾಲಿಗಷ್ಟೇ ಅಲ್ಲ, ಕೆಲವು ಸಮಯ ಅದರಲ್ಲಿ ಕೆಲವು ವಿಜ್ಞಾನವನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಒಗಟುಗಳಲ್ಲಿ ಅಂಥದ್ದೊಂದು ಶಕ್ತಿನೂ ಇದೆ. ಹಾಗಾಗಿ ಒಗಟು ಅನ್ನುವಂಥದ್ದು ಅದು ಜನಸಾಮಾನ್ಯರಿಂದನೇ ಹುಟ್ಟಿದ್ರಿಂದ, ಅವರ ಅನುಭವದಿಂದನೇ ಹುಟ್ಟಿದ್ರಿಂದ ಅವರ ಜೀವನವನ್ನೇ ಅಲ್ಲಿ ಕಟ್ಕೊಡ್ತಾ ಇರ್ತಾರೆ. ಹಾಗಾಗಿ ಅದು ಹೆಚ್ಚು ಪ್ರಿಯವಾಗ್ತದೆ ಎಲ್ಲರಿಗೂ ಅನ್ನುವಂಥದ್ದು. ಅಂತಹ ಒಂದು ಒಗಟನ್ನು ನಾವಿವಾಗ ಗಮನಿಸೋಣ. ಒಗಟು ಹೀಗಿದೆ: ನೀರಿನಲ್ಲೇ ಹುಟ್ಟುತ್ತೀನಿ ನಾನು, ನೀರಿನಲ್ಲೇ ಬೆಳಿತೀನಿ ನಾನು, ನೀರಿನಲ್ಲೇ ಹುಟ್ಟುತ್ತೀನಿ ನಾನು, ನೀರಿನಲ್ಲೇ ಬೆಳಿತೀನಿ ನಾನು, ನೀರು ನಿತ್ಯಾನಂದನ ಕೃಪೆಯಿಂದ ಗಟ್ಟಿಯಾಗುತ್ತೇನೆ, ನೀರು ನಿತ್ಯಾನಂದನ ಕೃಪೆಯಿಂದ ಗಟ್ಟಿಯಾಗುತ್ತೇನೆ, ಆದರೆ ಮತ್ತೆ ನೀರು ಮುಟ್ಟಿದರೆ ಸಾಯುತ್ತೇನೆ ನಾನು, ಮತ್ತೆ ನೀರು ಮುಟ್ಟಿದರೆ ಸಾಯುತ್ತೇನೆ ನಾನು, ನಾನು ಯಾರು

0: ಹೇಳೋ ಜಾಣ, ನಾನು ಯಾರು ಹೇಳೋ ಜಾಣ, ಇದು ಒಗಟು ಅವರು ಸವಾಲಾಗಿ ಕೊಡ್ತಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಇದನ್ನ ಬಿಂಬಿಸಿದ್ದಾರೆ ಅನ್ನೋದನ್ನ ಗಮನಿಸಿ. ಅದಕ್ಕೆ ಅವರು ಪ್ರತಿ ಸವಾಲನ್ನ ಹೇಗೆ ಕೊಡ್ತಾರೆ ಅಂದ್ರೆ ಅದಕ್ಕೆ ಉತ್ತರವಾಗಿ ಮತ್ತೊಂದು ಒಗಟಿನ ಸವಾಲು ರೂಪದಲ್ಲೇ ಅದನ್ನು ಹೇಗೆ ನಮಗೆ ಮುಟ್ಟಿಸ್ತಾರೆ ಅನ್ನೋದನ್ನ ನೋಡೋಣ. ಗದ್ದೆಯಲ್ಲಿ ನೀರಾದೇನ, ಚೀಲದಲ್ಲಿ ಘನವಾದೆ, ರುಚಿಗೆ ಪ್ರಧಾನನ ಆದರೆ ನಾ ರುಚಿಯಲ್ಲ, ಸಮುದ್ರದಲ್ಲಿ ಹುಟ್ಟಿನ ಬೆಟ್ಟದವರೆಗೆ ಬೆಳೆದೆ, ನಾ ಸಮುದ್ರ ರಾಜನ ಮಗಳು, ನಾ ಸಮುದ್ರ ರಾಜನ ಮಗಳು, ಉಪ್ಪಲ್ಲೇನೋ ಜಾಣ, ಉಪ್ಪಲ್ಲೇನೋ ಜಾಣ. ಇಲ್ಲಿ ನಾವು ಗಮನಿಸಿದ್ರೆ ನಮಗೆ ದ್ರವ ರೂಪದಲ್ಲಿರುವ ವಸ್ತು ಘನವಾಗುವ ಒಂದು ವಿಶೇಷತೆಯನ್ನು ನಾವು ಇಲ್ಲಿ ಗಮನಿಸುವ ಒಂದು ವಿಜ್ಞಾನವನ್ನು ಇಲ್ಲಿ ಕಾಣಬಹುದು. ಅಂದರೆ ನೀರು ಉಪ್ಪು ನೀರಿನಲ್ಲಿ ಇರುತ್ತೆ, ನೀರಿನ ಅಂಶದಲ್ಲೇ ನೀರಿನ ರೂಪದಲ್ಲೇ ಇದ್ದಿದ್ದು, ನೆಕ್ಸ್ಟ್ ಅದನ್ನು ಗದ್ದೆಗೆ ಹಾಯಿಸಿದಾಗ ಅದು ಅಲ್ಲಿ ಬಿಸಿಲಿನ ಜೊತೆಗೆ ತಗೊಂಡು ಅದು ಗಟ್ಟಿಯಾಗ್ತಾ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳಿತೀನಿ ಅಂತ. ಅದು ಎಷ್ಟು ಚೆನ್ನಾಗಿದೆ, ನೀರಿನಲ್ಲೇ ಹುಟ್ಟಿ ನೀರಿನಲ್ಲಿ ಬೆಳೀತದೆ, ಜೊತೆಗೆ ನೀರು ಮತ್ತು ನಿತ್ಯಾನಂದನ ಕೃಪೆ ಅಂದರೆ ಬಿಸಿಲಿನ ಕೃಪೆಯಿಂದ ಗಟ್ಟಿಯಾಗ್ತಾನೆ. ಆದರೆ ಪುನಃ ಮತ್ತೆ ನೀರು ಸಾಗಿದ್ರೆ ಅದಕ್ಕೆ ಅದು ಮತ್ತೆ ನೀರಾಗಿ ಕರ್ಗೋಗುತ್ತೆ. ಅಂದರೆ ಘನ ರೂಪದಲ್ಲಿ ಇರುತ್ತೆ, ನೀರಿನ ಅಂಶ ತಾಕ್ತು ಅಂದರೆ ಅದಕ್ಕೆ ಮತ್ತೆ ನೀರಾಗೋಗುತ್ತೆ. ಇದು ಇಲ್ಲಿ ಬಹಳ ವಿಶೇಷವಾದ ವಿಜ್ಞಾನ ಇದೆ ಅನ್ನೋದು. ಅದಕ್ಕೆ ಅವ್ರ ಸವಾಲನ್ನು ಸಹ ಹಾಗೆ, ಪ್ರತಿ ಸವಾಲನ್ನು ಸಹ ಅವ್ರು ಹಾಗೆ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವೂ ಸಹ ಅದೇ ಥರ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಗದ್ದೆಯಲ್ಲಿ ನೀರಾದೆ ಅಂದರೆ ಗದ್ದೆಯಲ್ಲಿ ನೀರಾಗಿರುತ್ತದು, ಚೀಲದಲ್ಲಿ ಘನವಾದೆ ಅಂದರೆ ಮತ್ತೆ ಪುನಃ ಚೀಲ ತುಂಬಿ ಮೇಲೆ ಕಳಿಸ್ತಾರಲ್ಲ ಘನವಾದೆ. ರುಚಿಗೆ ಪ್ರಧಾನ, ಇದು ಬಹಳ ವಿಶೇಷ. ನಾವು ಯಾವುದೂ ವಸ್ತುವಿಗೂ ಉಪ್ಪು ಹಾಕ್ತಾ ಇದ್ರೆ ಅದು ರುಚಿ ಬರೋದೇ ಇಲ್ಲ. ಆದರೆ ನಾ ರುಚಿಯಲ್ಲ ಅಂದರೆ ಉಪ್ಪು ತಿನ್ನಕ್ಕೆ ಬರಲ್ಲ, ಬೇರೆ ವಸ್ತುಗಳಿಗೂ ಉಪ್ಪು ಹಾಕಿದ್ರೆ ಮಾತ್ರ ಅದು ರುಚಿ ಬರುತ್ತೆ, ಬಿಟ್ಟರೆ ಅದು ರುಚಿ ಅಂತ ಉಪ್ಪು ತಿನ್ನಕ್ಕೆ ಬರ್ತಾ ಉಪ್ಪು ಅಲ್ಲ. ಹಾಗಾಗಿ ರುಚಿಗೆ ಪ್ರಧಾನವಾದೆ ಆದರೆ ನಾ ರುಚಿ ಅಲ್ಲ ಅಂತ. ಜೊತೆಗೆ ಸಮುದ್ರದಲ್ಲಿ ಹುಟ್ಟಿನಿ ಬೆಟ್ಟದವರೆಗೆ ಬೆಳಿತೀನಿ ಅಂದರೆ ಸಮುದ್ರದಲ್ಲಿ ಹುಟ್ಟಿದ್ದು ಇಡೀ ಎಲ್ಲ ಕಡೆಗೂ ಉಪ್ಪು ಬೇಕು ಹೋಗುತ್ತೆ. ಆ ಥರ ಹೇಳ್ತಾವೆ ಸಮುದ್ರ ರಾಜನ ಮಗಳು, ನಾವು ಉಪ್ಪಲ್ಲೇನೋ ಜಾಣ, ಉಪ್ಪಲ್ಲ ಇಡೀ ಸಮುದ್ರದ ಎಲ್ಲ ನೀರಿನಲ್ಲೂ ಸಹ ಉಪ್ಪಿನ ಅಂಶದಿಂದ ಅದು ಉಪ್ಪಿನ ರುಚಿಯನ್ನು ಪಡ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ಸಮುದ್ರ ರಾಜನ ಮಗಳು ಅದಾದರೆ ಹೇಳ್ಕೊಳ್ತಾ ಹೋಗುತ್ತೆ. ಅಂದರೆ ಸವಾಲಿಗೆ ಒಂದು ಪ್ರತಿ ಸವಾಲು ಕೊಡಿದ್ರ ಜೊತೆಗೆ ನಮಗಿಲ್ಲಿ ಒಂದು ಸಣ್ಣ ವಿಜ್ಞಾನವನ್ನು ಸಹ ಅಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ. ಈ ಥರದೊಂದು ವಿಶಿಷ್ಟತೆಯನ್ನು ಒಳಗೊಂಡಂಥ ಒಗಟುಗಳು ಸಹ ನಾವು ನೋಡ್ಬೋದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಹಾಗೆ
1: ಉಪ್ಪಿಗೆ ಸಂಬಂಧಿಸಿದಂಥ ಒಗಟನ್ನು ಹೇಳುವ ಮೂಲಕ ನಮ್ಮ ಗಾದೆಯಲ್ಲೇ ಹೇಳ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳಿ. ಅದರಿಂದ ಉಪ್ಪು ಹಾಕದ ಯಾವುದೇ ಒಂದು ಪದಾರ್ಥವಿದ್ರೂ ಅದು ತುಪ್ಪದಿಂದಲೇ ಮಾಡಲಿ, ಅದಕ್ಕೆ ರುಚಿ ಇರಲ್ಲ. ಅದರಿಂದ ಉಪ್ಪಿಗೆ ಬಹಳ ಪ್ರಾಧಾನ್ಯತೆಯನ್ನು ನಾವು ಕೊಡ್ತೀವಿ. ಅದರಿಂದ ಉಪ್ಪನ್ನು ಎಷ್ಟು ಬೇಕು ಹಿತವಾಗಿ ಮಿತವಾಗಿ ಬಳಸಬೇಕು. ಉಪ್ಪೇ ಜಾಸ್ತಿ ಆದರೆ ಎಲ್ಲವೂ ಹಾಳಾಗುತ್ತೆ, ಅಡುಗೆ ಮಾಡಿದ್ದೆಲ್ಲ ಹಾಳಾಗುತ್ತೆ. ಅದರಿಂದ ನಮ್ಮ ಈ ಒಗಟುಗಳು ಕೂಡ ನಮ್ಮ ನೈಜತೆಯನ್ನು ಹೇಗೆ ಎತ್ತಿ ತೋರಿಸುತ್ತೆ ಎಂಬುದನ್ನು ದಿನೇಶ್ ಹೊಸನಗರ್ ಅವರು ತಿಳಿಸಿದರು. ನಂತರದಲ್ಲಿ ಮತ್ತೊಂದು ಒಗಟಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಜಾನಪದ ಗೀತೆ ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನೋವಿ ಅದು
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ
5: ದಂಡ ಹಾಕ್ತಾರ ಕಣಮಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ದಿನೇಶ್ ಹೊಸನಗರ್ ಅವರು ಈ ಒಗಟುಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಒಗಟಿನ ಬಗ್ಗೆ ಅದರ ವಿಶ್ಲೇಷಣೆ ಮಾಡ್ತಾರೆ, ಕೇಳೋಣ ಬನ್ನಿ.
0: ಒಗಟುಗಳು ಬಹಳ ವಿಶೇಷವಾಗಿ ನಮ್ಮ ಬದುಕಿನೊಳಗಿಂದ ಹುಟ್ಟಿದ್ರಿಂದ ಅದರಲ್ಲಿ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಅನುಸರಿಸಬೇಕಾದಂತಹ ಕೆಲವಷ್ಟು ವಿಚಾರಗಳು ಸಹ ಇರುತ್ತೆ. ಅದು ಬರೀ ಸವಾಲುಗಳಷ್ಟೇ ಅಲ್ಲದೆ ಯಾವುದೋ ಒಂದು ವಿಷಯವನ್ನು ಹುಡುಕುವ ನಮ್ಮ ಜ್ಞಾನಕ್ಕೆ ಬುದ್ಧಿಗೆ ಸವಾಲುಗಳಾಗಿರುವುದಷ್ಟೇ ಅಲ್ಲದೆ ಜೊತೆಗೆ ಅದರಲ್ಲಿ ಕೆಲವಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಸಹ ಇದೆ. ಕೆಲವರು ತಿಳುವಳಿಕೆಯನ್ನು ಸಹ ಆ ಒಟ್ಟಿನಲ್ಲೇ ಹೇಳ್ತಾ ಹೋಗ್ತಾರೆ. ಅಂತಹ ಕೆಲವು ಒಟ್ಟುಗಳನ್ನು ಇಲ್ಲಿ ಇರುವಂಥದ್ದು ನಾನು ನಿಮಗೆ ಗಮನಿಸೋದು. ಇದೊಂದು ಸ್ವಲ್ಪ ಕೇಳಲಿಕ್ಕೆ ಮಜವಾದಂಥ ಒಂದು ಒಗಟಿದೆ. ಅದೇನೆಂದರೆ, ಚೋಟುದ್ದ ರಾಜ ನಾನು, ನನಗೆ ತಲೆ ಮೇಲುದ್ದ ಕಿರೀಟ, ನಾನು ಹಾಕ್ಕೊಂಡು ಜಟಪಟ ಅಂತ ಓಡಾಡಿದರೆ ನೀವು ನೋಡ್ತಾನೆ ಬೂದಿ ಹಾಕ್ತೀನಿ, ನನ್ನ ಕೈ ಸಿಗ್ದವ್ರನ್ನೂ ಬೂದಿ ಹಾಕ್ತೀನಿ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಚೋಟುದ್ದ ರಾಜ ನಾನು, ನನಗೆ ನನ್ನ ತಲೆಯ ಮೇಲೆ ಮೇಲುದ್ದ ಕಿರೀಟ, ನಾನು ಅದನ್ನು ಹಾಕ್ಕೊಂಡು ಜಟಪಟ ಅಂತ ಓಡಾಡಿದರೆ ನೀವು ನೋಡ್ತಾನೆ ನಿಮ್ಮ ಕಣ್ಣು ಮುಂದೆ ಬೂದಿ ಹಾಕ್ತೀನಿ, ನನ್ನ ಕೈ ಸಿಗ್ದವ್ರನ್ನು ಬೂದಿ ಮಾಡ್ತೀನಿ. ಹಾಗಾದರೆ ನಾನ್ಯಾರು ಹೇಳೋ ಜಾಣ ಅನ್ನೋದು ಸವಾಲ್. ಅದಕ್ಕೆ ಅಂದರೆ ಅದಕ್ಕೆ ಎದುರಲ್ಲಿರುವಂಥವರು ಮತ್ತೊಂದು ರೀತಿಯ ಒಗಟಿನ ಮೂಲಕವೇ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಅದು ಹೇಗಿರುತ್ತಪ್ಪ ಅಂದರೆ, ನಾ ದೀಪಕ್ಕೆ ನೆರವಾದೆ, ಒಲೆಗೆ ಉಸಿರಾದೆ. ಬೆಂಕಿಗೆ ತಲೆಯಾದೆ, ಎಲ್ಲರಿಗೂ ಬೇಕಾದೆ. ಒಳಿತು ಕೆಡಿಕೆಗೆಲ್ಲ ನಾ ಬೇಕು, ನಾ ಅಗ್ನಿರಾಜನ ಮಗ, ಬೆಂಕಿ ಕಡ್ಡಿಯಲ್ಲೇನೋ ಜಾಣ, ನೋಡಿ ಎಷ್ಟು ಚೆನ್ನಾಗಿ ಒಂದು ಸವಾಲು, ಮತ್ತು ಅದಕ್ಕೆ ಪ್ರತಿ ಸವಾಲು ಇದೆ. ಸವಾಲ್ ಬೆಂಕಿ ಕಡ್ಡಿಯ ವಿಚಾರವನ್ನು ತುಂಬ ಚೆನ್ನಾಗಿ ಅದ್ರಲ್ಲಿ ಹೇಳ್ತಾ ಹೋಗಿದ್ದಾರೆ. ಸಣ್ಣದಾದಂಥ ಒಂದು ಕಡ್ಡಿ, ಅದ್ರ ತುದಿಗೊಂದು ಬೆಂಕಿ ಕಡ್ಡಿಗೆ ಸಂಬಂಧಪಟ್ಟ ಮದ್ದು ಸಿಗ್ತಿರ್ತಾರೆ. ಅದು ಏನಾದ್ರೂ ಚರಕ್ ಪರಕ್ ಅಂತ ಕೀರಿದ್ರೆ ಬೆಂಕಿ ಹತ್ಕೊ ಉರಿಯುತ್ತೆ. ಉರಿತಾ ನೋಡ್ತಾನೆ ಆ ಕಡ್ಡಿ ಸುಟ್ಟು ಬೂದಿ ಆಗುತ್ತೆ. ಜೊತೆಗೆ ಅದು ಯಾವುದಕ್ಕಾದ್ರೂ ತಾಕ್ಸಿದ್ರೆ ಅದನ್ನು ಬೂದಿ ಮಾಡಿ ಬಿಡುತ್ತೆ ಅನ್ನೋದು ಅಲ್ಲಿ ಇದೆ. ಹಂಗಾಗಿ ನಾವು ಜೀವನದಲ್ಲಿ ಬೆಂಕಿ ಕಡ್ಡಿ ಥರ ನಮ್ಮ ಜೀವನದಲ್ಲಿ ಇರ್ತಾರೆ, ಅಂಥವ್ರನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡಬೇಕು. ಅವ್ರು ಸುಡೋದಲ್ಲದೆ ನಮ್ಮನ್ನು ಸುಟ್ಟಾಕ್ತಾರೆ ಅನ್ನುವಂಥದ್ದು. ಹಾಗೆ ಅಲ್ಲಿ ಭಾಳ ವಿಶೇಷವಾಗಿ ಆ ಬೆಂಕಿ ಕಡ್ಡಿನ ಎಲ್ಲ ಥರದಲ್ಲಿ ಬಳಸ್ಬೋದು. ಹೇಗೆ ಅನ್ನಕ್ಕೆ ದೀಪಕ್ಕೆ ನೆರವಾದೆ, ಒಂದು ದೀಪ ಹಚ್ಚಬೇಕಾದ್ರೆ ಬೆಂಕಿ ಕಡ್ಡಿ ಹಚ್ಕೊಂಡು ನೆರವಾಗ್ತದೆ. ಒಲೆಗೆ ಉಸಿರಾದೆ, ಒಲೆ ಹಚ್ಚಬೇಕಾದ್ರೆ ಬೆಂಕಿ ಕಡ್ಡಿ ಇದ್ರೆ ಪಟ್ಟಂತ ಹತ್ಕೊಳ್ಳುತ್ತೆ. ಒಲೆಗೆ ಉಸಿರಾದೆ, ಬೆಂಕಿಗೆ ತಲೆ ಆದೆ. ಯಾವುದೇ ಬೆಂಕಿ ಹಚ್ಚಬೇಕು, ಒಂದು ಬೆಂಕಿಗೆ ಡಿಕ್ಕಿ ಹಚ್ಚಿಬಿಟ್ರೆ ಬಿಚ್ಚಿಬಿಟ್ರೆ ಸಾಕು, ಎಲ್ಲರಿಗೂ ಹಟ್ಕೊಂಡು ಹೋಗ್ಬಿಡುತ್ತೆ. ಯಾವುದಕ್ಕಾದ್ರೂ ಬೆಂಕಿಗೆ ತಲೆ ಆದೆ, ಎಲ್ಲರಿಗೂ ಬೇಕಾದೆ. ಹೌದು, ಮತ್ತೆ ಅದು ಇಲ್ಲದೇ ಇದ್ರೆ ಆಗಲ್ಲ, ಎಲ್ಲರಿಗೂ ಬೇಕಾಗಿದೆ. ಒಳಿತು ಕೆಡಿತಿಗೆಲ್ಲ, ಒಳ್ಳೇದು ಮಾಡೋಕ್ಕೂ ಅದನ್ನು ಬಳಸ್ಕೊಳ್ಬೋದು, ಕೆಟ್ಟದ್ದು ಮಾಡೋಕ್ಕೂ ಒಂದು ಬಳಸ್ಕೊಳ್ಬೋದು. ಒಂದು ಬೆಂಕಿ ಕಡ್ಡಿ, ಒಂದು ಗೊಣಮೆ, ಹುಲ್ಲಿನ ಗೊಣಮೆ ಇದ್ರೆ ಸುಮ್ಮನೆ ಒಂದು ಕೀರಿ ಹಚ್ಚಿದ್ರೆ ದೊಡ್ಡ ಬೆಂಕಿ ಆಗ್ಬಿಡುತ್ತೆ. ಯಾವುದಾದ್ರು ಒಂದು ಮನೆಗೆ ಹಚ್ಚಿದ್ರೆ ಮನೆ ಉರ್ಕೊಂಡು ಹೋಗುತ್ತೆ. ಅದೇ ಮನೆಯಲ್ಲಿರೋ ದೀಪ ಹಚ್ಚಿದ್ರೆ ದೀಪ ಬೆಳಗುತ್ತೆ. ಹೀಗೆ ಅದು ಅಗ್ನಿರಾಜನ ಮಗನೇ ಅಂದ್ರೆ ನಾನು ತುಂಬ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದೆ. ಇದರಲ್ಲಿ ನಾವು ಗಮನಿಸಬೇಕಾಗಿದ್ದಂದರೆ ನಮ್ಮ ಜೀವನಕ್ಕೆ ಈ ಬೆಂಕಿ ಕಡ್ಡಿಯ ಯೋಚನೆ ಮಾಡಿದ್ರೆ ಅದೇ ಥರ ನಮ್ಮ ಜೀವನದಲ್ಲೂ ಸಹ ನಾವು ಯಾವ ಗುಣವನ್ನು ಯಾವುದಕ್ಕೆ ಬಳಸ್ಕೋಬೇಕು, ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿದೆ. ನಮ್ಮಲ್ಲೂ ಬೆಂಕಿ ಕಡ್ಡಿ ಅಂತ ಗುಣಗಳಿದೆ, ಅದನ್ನು ನಾವು ಎಲ್ಲಿ ಬಳಸಿದ್ರೆ ಹೇಗಾಗುತ್ತೆ? ದೀಪ ಹಚ್ಚಕ್ಕೆ ಬಳಸಿದ್ರೆ ದೀಪ ಆಗುತ್ತೆ, ಬೆಂಕಿ ಹಚ್ಚಕ್ಕೆ ಬಳಸಿದ್ರೆ ಬೆಂಕಿ ಆಗುತ್ತೆ. ಕೆಲವರಿಗೆ ಹೇಳ್ತಾರೆ, ಕೆಲವರು ಯಪ್ಪ ಅವನು ಸುದ್ದಿ ಬೇಡಪ್ಪ, ಅವನು ಬೆಂಕಿ ಕಡ್ಡಿ ಅಲ್ಲಿ ಇಲ್ಲಿ ಫೈರ್ ಮಾಡಿಬಿಡ್ತಾನೆ, ಬೆಂಕಿ ಹಚ್ಚಿಬಿಡ್ತಾನೆ ಅಂತ. ಸೊ ಆ ಥರದ ವಿಚಾರಗಳನ್ನು ಸಹ ಇದರಲ್ಲಿ ಇಟ್ಟು ಹೇಳ್ತಾ ಹೋಗಿದ್ದಾರೆ. ಅದೆಲ್ಲವನ್ನು ನಾವು ಗಮನಿಸ್ತಾ ಹೋದರೆ ನಮಗೆ ಏನು ಈ ಒಗಟುಗಳು ಬರೀ ಸವಾಲುಗಳಷ್ಟೇ ಅಲ್ಲ, ನಮ್ಮ ಬದುಕಿನ ರೀತಿ ನೀತಿಗಳನ್ನು ಸಹ ಹೇಗಿರಬೇಕು ಅನ್ನೋದನ್ನು ಸಹ ಇದರಲ್ಲಿ ಹೇಳ್ತಾ ಹೋಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಅಂತ ಹೇಳ್ತಾ ಮುಂದೆ ಮತ್ತೊಂದು ಒಗಟನ್ನು ನಿಮ್ಮ ಜೊತೆಗೆ ತಗೊಂಬರ್ತೀನಿ.
1: ಈ ಒಗಟುಗಳು ನಮ್ಮ ಜೀವನ ಕ್ರಮ ಅಥವಾ ನಮ್ಮ ಬದುಕಿನ ರೀತಿ ನೀತಿಗಳ ಬಗ್ಗೆ ಕನ್ನಡಿ ಹಿಡಿದ ಹಾಗೆ ತೋರುತ್ತೆ ಎಂಬುದನ್ನು ದಿನೇಶ್ ಹೊಸನಗರವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಮತ್ತೊಂದು ಒಗಟಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು, ಹಾಗೆ ಒಗಟಿನ ಮಹತ್ವದ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಮೊದಲಿಂದಲೂ ನಾನು ಹೇಳ್ತಾ ಬಂದೆ, ಒಗಟು ಅಂತ ಹೇಳಿದ್ರೆ ಅದು ಜೀವನದ ಅನುಭವವನ್ನ ಇಟ್ಕೊಂಡೇ ಹುಟ್ಟಿರುವಂತದ್ದು, ಮತ್ತೆ ಜನಸಾಮಾನ್ಯರ ಜೊತೆಗೆ ಹುಟ್ಟಿರುವಂತದ್ದು ಅಂತ. ಹಾಗಾಗಿ ಅಲ್ಲಿ ಮತ್ತೆ ಹೇಳ್ತಾ ಇದ್ದೆ, ಸವಾಲುಗಳಲ್ಲ ಅದು, ಬರೀ ಅದರಲ್ಲಿ ಒಂದು ವಿಶೇಷತೆಯೂ ಇರುತ್ತೆ, ಅದರಲ್ಲಿ ವಿಜ್ಞಾನ ಇದೆ, ಅದರಲ್ಲಿ ಬದುಕಿನ ಅರ್ಥವನ್ನು ಹೇಳುವಂಥದ್ದು ಇದೆ ಅನ್ನೋದು ಹೇಳಿದ್ದೀನಿ. ಹಾಗೆ ಆ ಕೆಲವು ಬದುಕಿನ ವಿಶೇಷ ಘಟನೆಗಳನ್ನು ಸಹ ಈ ಸವಾಲುಗಳು ಮತ್ತು ಈ ಒಗಟುಗಳು ಹೇಳ್ತಾ ಹೋಗ್ತದೆ ಅನ್ನೋದು. ನಮ್ಮ ಜೀವನದ ವಿಶೇಷ ಘಟನೆಗಳನ್ನೇ ಇಟ್ಕೊಂಡು ಆ ಒಗಟನ್ನು ಕಟ್ಟಿದಂಥವ್ರು ಇದೆ ಅಂತ ಒಂದು ಒಗಟನ್ನ ನಿಮ್ಮ ಜೊತೆಗೆ ಇವತ್ತು ಇಲ್ಲಿ ಪ್ರಸ್ತುತಪಡಿಸ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಕೈಯಿಲ್ಲ ಕಾಲಿಲ್ಲ ಹೆಸರಿಲ್ಲ ದಿಶೆ ಇಲ್ಲ. ಕೈಯಿಲ್ಲ ಕಾಲಿಲ್ಲ ಹೆಸರಿಲ್ಲ ದಿಶೆ ಇಲ್ಲ, ಆದರೂ ಒಮ್ಮೆ ಮನೆ ಬಿಟ್ಟು ಹೋದ ಅಂದರೆ, ಆದರೂ ಒಮ್ಮೆ ಮನೆ ಬಿಟ್ಟು ಹೋದ್ರ ಅಂದರೆ ಯಾರೂ ತಡೆಯೋಕ್ಕೂ ಆಗಲ್ಲ, ಅವನು ಯಾರ ಕೈಗೂ ಸಿಗೋಲ್ಲ. ಹಾಗಾದರೆ ನಾನು ಯಾರು ಹೇಳೋ ಜಾಣ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ. ಕೈಯಿಲ್ಲ ಕಾಲಿಲ್ಲ ಹೆಸರಿಲ್ಲ ದಿಶೆ ಇಲ್ಲ, ಆದರೂ ಒಮ್ಮೆ ಮನೆ ಬಿಟ್ಟು ಹೋದ ಅಂದರೆ ತಡೆಯೋಕ್ಕಾಗಲ್ಲ, ಯಾರ ಕೈಗೂ ಸಿಗೋಲ್ಲ. ಹಾಗಾದರೆ ನಾನು ಯಾರು ಹೇಳೋ ಜಾಣ ಬಹಳ ವಿಶೇಷವಾದ ಅರ್ಥವನ್ನು ಇರುವಂತಹ ಒಂದು ಒಗಟಿದು. ಇದಕ್ಕೆ ಅವರು ಸಹ ಪ್ರತಿ ಸವಾಲಿನಲ್ಲಿ ಕೂತಂತವರು ಉತ್ತರವನ್ನು ಅದೇ ರೀತಿಯ ಒಗಟಿನ ಮೂಲಕವೇ ಕೊಡ್ತಾರೆ. ಅದು ಹೇಗಿದೆ ನೋಡೋಣ. ಗುರುತಿಲ್ಲದ ಗುಡಿಗೆ ಗುರುವಾಗಿ ಬಂದವನು
4: ನಾನು. ನಾನು ಎನ್ನುವರಿಗೆ ನಾ ಬಂದ ಮೇಲೆ ನೀವಿಲ್ಲ ಎಂದು ತೋರಿಸಿದವನು.
3: ನಾನು ಎನ್ನುವರಿಗೆ ನಾನು ಬಂದ ಮೇಲೆ ನೀವಿಲ್ಲ ಎಂದು ತೋರಿಸಿದವನು ನಾನು. ಬದುಕಿನ ಸತ್ಯದರ್ಶನ ನೀಡುವ ಯಮನ ಮಗ ನಾನು ಸಾವು. ಚೆನ್ನಾಗಿ ಅದನ್ನು ಹೇಳ್ತಾನೆ. ಸಾವನ್ನ ಹೇಗೆ ಒಗಟಿನಲ್ಲಿ ಕಟ್ಟಿಕೊಡ್ತಾರೆ ಅನ್ನೋದನ್ನ ನೋಡಿ. ಒಂದು ಅವನಿಗೆ ಕೈ ಇಲ್ಲ, ಸಾವಿಗೆ ಕಾಲಿಲ್ಲ, ಹೆಸರು ಇಲ್ಲ, ದಿಶೆಯೂ ಇಲ್ಲ. ನಮ್ಮ ದೇಹದೊಳಗಿದ್ದಾನೆ, ಆದರೆ ಹೊರಡಬೇಕು ಅಂತ ಯೋಚನೆ ಮಾಡಿದಾಗ ಅವನು ಯಾರೂ ತಡೆಯೋಕ್ಕಾಗಲ್ಲ, ಮತ್ತು ಯಾರು ಹಿಡಿದು ನಿಲ್ಲಿಸೋಕ್ಕೂ ಬರಲ್ಲ, ಯಾರ ಕೈಗೂ ಸಿಗಲ್ಲ ಅವನು. ಅದನ್ನ ಎಷ್ಟು ಚೆಂದಾಗಿ ಒಗಟಿನಲ್ಲಿ ಕಟ್ಟಿದ್ದಾರೆ. ಅದನ್ನು ಗಮನಿಸ್ಬೇಕಾದ್ರೆ ಬಹಳ ವಿಶೇಷವಾದ ಜ್ಞಾನವು ನಮ್ಮ ಜೊತೆಗೆ ಇರಬೇಕಾಗುತ್ತೆ. ಹಾಗಾಗಿ ಈ ಒಗಟನ್ನು ಕಟ್ಟಬೇಕಾದ್ರೆ ಅಥವಾ ಒಗಟಿನಲ್ಲಿ ಸವಾಲುಗಳು ಇಡಬೇಕಾದ್ರೆ ಸಾಮಾನ್ಯವಾಗಿ ಒಗಟು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕಿರಿಯರು ಇರ್ತಾರೆ ಮತ್ತು ಹೆಚ್ಚು ಹಿರಿಯರಿಗೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ, ಅವರ ಅನುಭವ ಇದೆಯಲ್ಲ ಅದು ಇಲ್ಲಿ ಹೆಚ್ಚು ಉಪಯೋಗ ಬರುತ್ತೆ. ಹಾಗಾಗಿ ಈ ಸವಾಲಿಗೆ ಕೂರಬೇಕಾದ್ರೆ ನಮ್ಮ ಪಾರ್ಟಿಲಿ ಇಷ್ಟು ಜನ, ನಿಮ್ಮ ಪಾರ್ಟಿಲಿ ಇಷ್ಟು ಜನ ಅಂತ ಮಾಡುವಾಗ ಹಿರಿಯರಿಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಅಜ್ಜ ನೀನು ಬರೋ, ಅಜ್ಜಿ ನೀನು ಬರೋ ಅಂತ ಕೂರಿಸ್ಕೋತಾರೆ. ಯಾಕಂದರೆ ಅವರ ಅನುಭವಕ್ಕೆ ಜಾಸ್ತಿ ಇಲ್ಲಿ ಮೌಲ್ಯ ಇರುತ್ತೆ ಅನ್ನೋದಕ್ಕಾಗಿ ಅದನ್ನು ಇಸ್ಕೊಳ್ತಾರೆ. ಹಾಗೆ ಪ್ರತಿ ಸವಾಲಿನಲ್ಲೂ ಸಹ ಅಷ್ಟೇ ಮೌಲ್ಯಯುತವಾದದ್ದು ಕೂತಿದ್ರೆ ಮಾತ್ರ ಅದು ಸಮಾನವಾಗಿ ನಡೀತಾ ಹೋಗುತ್ತೆ. ಕೂರಿಸ್ಬೇಕು, ಹಾಗೆ ಕೂರಿಸ್ತಾರೆ ಕೆಲ ಟೈಮ್. ಅದಕ್ಕೆ ಹೇಳು, ಗುರುತಿಲ್ಲದ ಗೂಡಿಗೆ ಗುರುವಾಗಿ ಬಂದವನು, ಅದು ಯಾರದಂತ ಗೊತ್ತಿಲ್ಲ, ಜೀವವನ್ನು ಸೇರ್ಕೊಂಡಿರುತ್ತೆ ಅಷ್ಟೇ. ಜೊತೆಗೆ ಜೀವಂತ ಇದ್ದಾಗ ನಾನು ಅಂತೆಲ್ಲ ಓಡಾಡ್ಕೊಂಡಿದ್ದವರು ಈ ಸಾವು ಬಂದ ಮೇಲೆ ಅವರಿಗೆ ನಾನು ಅನ್ನೋದೇ ಇರೋದಿಲ್ಲ. ಅಂದರೆ ಅದಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಆ ಥರ ಒಂದು ಕೆಲವು ಸತ್ಯಗಳನ್ನು, ಅಂದರೆ ಸತ್ಯ ದರ್ಶನವನ್ನು ಮಾಡುವಂಥ ಯಮನ ಮಗ ನಾನು ಸಾವು ಅಂತ. ಸಾವು ಅಂದರೆ ಸತ್ಯವೇ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಹಾಗಾಗಿ ಇಂಥ ಒಗಟುಗಳು ನಮಗೆ ಹೆಚ್ಚು ನಮ್ಮ ಜೀವನವನ್ನು ದರ್ಶನ ಮಾಡ್ತಾ ಹೋಗ್ತದೆ, ಮತ್ತು ನಮ್ಮ ಬುದ್ಧಿಯನ್ನು ಹೆಚ್ಚು ಚುರುಕಾಗ್ತಾ ಮಾಡಲಿಕ್ಕೆ ಹೋಗುತ್ತೆ. ನಮ್ಮ ಜ್ಞಾನ ಭಂಡಾರವನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಇದು ಸಾಧ್ಯತೆ ಇದೆ. ಶಬ್ದಗಳ ಪ್ರಯೋಗ, ಪದಗಳ ಬಳಕೆ ಇವೆಲ್ಲವೂ ಸಹ ಬಹಳ ವಿಶೇಷವಾಗಿ ನಮಗೆ ಇಲ್ಲಿ ಗಮನಿಸ್ಬೋದು. ಜೊತೆಗೆ ಇಲ್ಲೊಂದು ಗಣಿತವನ್ನು ಸಹ ಪ್ರಯೋಗ ಆಗ್ತದೆ. ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಅಂದಾಜಿನಲ್ಲಿ ಒಂದು ಫಾರ್ಮೆಟಿಗೆ ತಂದು, ಓ ಇದು ಇಂಥದ್ದು ಇರಬೇಕು ಅನ್ನೋದನ್ನು ಹುಡ್ಕೊಳ್ಬೇಕಾಗತ್ತೆ. ಆ ಹುಡ್ಕೊಂಡದನ್ನು ಮತ್ತೆ ಅದೇ ರೀತಿಯ ಸವಾಲುಗಳ ಮೂಲಕ ಅದೇ ರೀತಿ ಒಗ್ಗಟ್ಟುಗಳ ಮೂಲಕವೇ ಉತ್ತರ ಕೊಡಬೇಕಾಗುತ್ತೆ. ಇದೊಂದು ನಮ್ಮ ವಿಶೇಷ ಜಾನಪದ ಕಲಾ ಪ್ರಕಾರವೂ ಸಹ ಹೌದಾಗಿದೆ. ತನಕ ನಮ್ಮ ಒಗ್ಗಟ್ಟನ್ನ ಇದನ್ನ ಕೇಳಿಸ್ಕೊಂಡ ಎಲ್ಲ ಶ್ರೋತೃಗಳಿಗೂ ಸಹ ಧನ್ಯವಾದಗಳು.
2: ನಿಮಗೂ ಸಹ ಧನ್ಯವಾದಗಳು ಸರ್. ಈ ಒಗ್ಗಟ್ಟಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಒಗ್ಗಟ್ಟುಗಳು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಈ ಒಗಟು ಹೇಳೋದ್ರಿಂದ ಅಥವಾ ಅದಕ್ಕೆ ಒಗಟನ್ನ ಬಿಡಿಸೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ನಾವೊಂದಿಷ್ಟು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಜ್ಞಾನಾರ್ಜನೆ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಈ ಒಗಟನ್ನ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಅಥವಾ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯರು ಈ ರೀತಿಯ ಒಗಟುಗಳನ್ನ ಮದುವೆ ಸಮಾರಂಭಗಳಲ್ಲಿ ಈ ರೀತಿಯ ಒಗಟುಗಳನ್ನ ಬಿಡಿಸೋದು ಅಂತೇಳಿ ಹೇಳ್ತಿದ್ರು. ಮದುವೆಯಾದ ಹೊಸ ಮದುಮಕ್ಕಳಿಗೆ ಈ ರೀತಿಯ ಗಂಡನ ಹೆಸರು ಅಥವಾ ಹೆಂಡತಿ ಹೆಸರನ್ನ ಒಗಟಿನ ಮೂಲಕನೇ ಹೇಳಬೇಕು, ಅದನ್ನ ಮತ್ತೆ ಬಿಡಿಸ್ಬೇಕು. ಈ ರೀತಿಯ ಸಂಪ್ರದಾಯವನ್ನ ಹಿಂದಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿದ್ರು. ಇದನ್ನೆಲ್ಲ ನೋಡಿದಾಗ ನಮ್ಮ ಹಿರಿಯರ ಜ್ಞಾನ ಭಂಡಾರ ಎಷ್ಟೊಂದು ಅಗಾಧ ಅಂತ ತಿಳ್ಕೊಬಹುದು. ನಮ್ಮ ಜನಪದಿಗರು ಹಾಡನ್ನ ಹೇಳೋದಿರ್ಬೋದು, ಸೋಬಾನೆ ಹಾಡಿರ್ಬೋದು, ಬೇರೆ ಬೇರೆ ಸಾಂಪ್ರದಾಯಿಕ ಹಾಡು ಜನಪದ ಗೀತೆಗಳು, ಇದರೊಂದಿಗೆ ಈ ರೀತಿಯ ಒಗಟುಗಳನ್ನ ಕೂಡ ಉಳಿಸಿ ಬೆಳೆಸ್ಕೊಂಡು ಬಂದವರು ನಮ್ಮ ಹಿರಿಯರು. ಅಂತಹ ಒಗಟುಗಳು ನಮ್ಮ ಇಂದಿನ ಪೀಳಿಗೆಗೂ ಕೂಡ ಪರಿಚಯ ಆಗಬೇಕು ಎಂಬುದೇ ನಮ್ಮ ಉದ್ದೇಶ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇಂದಿನ ಜಾನಪದ ಕಾರ್ಯಕ್ರಮದಲ್ಲಿ ಒಗಟಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ದಿನೇಶ್ ಹೊಸನಗರ್ ಅವರು ಹೇಳಿದ್ರು.
5: ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಇವತ್ತಿನ ಜಾನಪದ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ ರಾಗ ರಂಗು ಕೂಡಿ ಬಂತು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ದೊಡ್ಡರಂಗೇಗೌಡರ ಒಂದು ರಚನೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಗಾಯತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಎನ್ನುವಂತ ಒಂದು ಚಿತ್ರದ ಗೀತೆ, ನಮಗೆ ಮದುವೆ ಬೇಡ ಸ್ವಾಮಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಅವರ ಒಂದು ಜೋಡಿಯ ಚಿತ್ರ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೀತಿಸಿ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆ, ಬಳ್ಳಿ ಹೂವಿಗಾಸರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕಿರಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ರಸಿಕ ಎನ್ನುವಂತಹ ಒಂದು ಚಿತ್ರದ ಗೀತೆ ಬಾರೆ ಹೋಗೋಣ ಪ್ರೀತಿ ಮಾಡೋಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಭಾನುಪ್ರಿಯ ಅವರ ಒಂದು ಜೋಡಿಯ ಚಿತ್ರ. ಇದು 1994 ತೆರೆ ಕಂಡಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಣ್ಣು ತೆರೆಸಿದ ಹೆಣ್ಣು ಎನ್ನುವಂತಹ ಒಂದು ಚಿತ್ರದ ಗೀತೆ, ಸಪ್ತ ಸ್ವರಗಳ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, M ರಂಗರಾವ್ ಅವರ ಒಂದು ಸಂಗೀತ.

ನಿರ್ದೇಶನ ಇದು ಅಶೋಕ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜೀವನ ತರಂಗ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮನದೇ ಮನದೇ ಎನ್ನುವಂತಹ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಅಪರೂಪದ ಗೀತೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಮರ್ಪಣೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಈ ಬಾಳಿನಲ್ಲಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೀವ್ ಆರತಿ ಜೈ ಜಗದೀಶ್ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ನಾಳಿನ ಬಾಳಲ್ಲಿ ಗೊತ್ತು ಯಾವುದು ಯಾರ ಸುತ್ತು, ನಾಳಿನ ಬಾಳಲ್ಲಿ ಗೊತ್ತು ಯಾವುದು ಯಾರ ಸುತ್ತು. ಆಸೆಯ ಜಾಲ ಬಬಿಸಿದಂತ ಹೆಣ್ಣು ನನ್ನ ಕೂಡಿ ಬಂದಾಗ ಎಂಥ ಮತ್ತು.

Take it for good. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಸಿಕ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅಂಬರವೇರಿ ಅಂಬರವೇರಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಹಂಸಲೇಖ ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್, ಭಾನುಪ್ರಿಯ ಹಾಗೂ ಶ್ರುತಿ ಅವರ ಒಂದು ನಟನೆಯ ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೃಷ್ಣ ನೀ ಕುಣಿದಾಗ ಎನ್ನುವಂತ ಒಂದು ಚಿತ್ರದ ಗೀತೆ, ಈ ರಾಧೆ ಜೀವ ಎನ್ನುವಂತ ಒಂದು ಗೀತೆ. ಇದು ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಲ್ಲು ವೀಣೆ ನುಡಿಯಿತು ಎನ್ನುವಂತಹ ಒಂದು ಚಿತ್ರದ ಗೀತೆ ಒಲವಿನ ಜೋಡಿ. ಇದು ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಭಕ್ತ ಕನಕದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆ ಸಿಂಗಾರ ಶೀಲ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಎಂ ವೆಂಕಟರಾಜು ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಉದಯ್ ಕುಮಾರ್ ಅವರ ಒಂದು ನಟನೆ. ಇದು 1962ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಮರ್ಪಣೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಮನದ ಮನದ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೀವ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೀತಿಸಿ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆ, ಪ್ರೇಮವೆಂಬ ಪಂದ್ಯದಲ್ಲಿ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಮರ್ಪಣೆ ಎನ್ನುವಂತ ಒಂದು ಚಿತ್ರದ ಗೀತೆ ಶುಭ ಯೋಗ ಕೂಡಿದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ದೊಡ್ಡರಂಗೇಗೌಡರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1983 ತೆರೆ ಕಂಡಿರುವಂತಹ ವರ್ಷ. ಇದು ಆರತಿ ಹಾಗೂ ಜೈ ಜಗದೀಶ್ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾನಿರುವುದೇ ನಿನಗಾಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೇಮದ ಹಾಡಿಗೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರೂ ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರೂ ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
6: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
6: ಹೆಂಗೆ ನಮ್ ಸಿಟಿ ಮೇಸ್ಟರ್?
3: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನಾ?
0: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
1: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟ್ರು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದ

0: ವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ ಸಮಯ. ಇಂದು ಪ್ರಸಾರವಾಗುತ್ತಿರುವ ನಾಟಕ ತೀರ್ಥಹಳ್ಳಿಯ ನಟಮಿತ್ರರು ಅಭಿನಯದ ನಾಟಕ ಚಿರೆಬಂದಿ ವಾಡೆ. ಇದರ ಮರಾಠಿ ಮೂಲ ಮಹೇಶ್ ಯಲ್ಕುಂಚಾವಾರ್, ಕನ್ನಡ ರೂಪಾಂತರ ಮಾರುತಿ ಶಾನ್ಭಾಗ್, ನಿರ್ದೇಶನ ಶಿವಕುಮಾರ್ ತೀರ್ಥಹಳ್ಳಿ, ವಿನ್ಯಾಸ ಎಂ ಗಣೇಶ್, ಸಂಗೀತ ಶ್ರೀಪಾದ ಟಿವಿ ತೀರ್ಥಹಳ್ಳಿ, ಪ್ರಸಾದನ ಗುರುರಾಜ ಪಿವಿ. ಈಗ ನಿಮ್ಮ ಮುಂದೆ ನಾಟಕ ಚಿರೆಬಂದಿ ವಾಡೆ.

Yes.

0: Thus, Hema Malini at midnight falls, who was seen traveling along her
1: friends. ಸಂತು ಕಾದ್ರು ಹೇಳ ಫ್ಯಾಮಿಲಿ ಕೆಲ ಹೋಗಿ ನೋಡು ಅಂತ ಕಡಿ ಬಸ್ ಒಂದು ಹೋಗಿರ್ಬೇಕಲ್ಲ
0: ಈ ಕಥ ಕೇಳಿ ಗೊತ್ತ
1: ಅದ್ರ ಹಿಂದಿನ ಮಗಳು ಹಾಗೆ ಕೇಳಿ ಬಂದಿನಿ
0: ಸರಿ ನಾನು ಬರ್ತೀನಿ.

0: ಸಣ್ಣ ಅರ್ಥ ಅದ ನೋಡು. ಬಹಳಷ್ಟು ಆನ್ಲೈನ್ ಬಿಡವ ನಿನ್ ಮಾಸ್ತರ
1: ಯಾರು ಕೇಳಪ್ಪ
2: ಧರ್ಮೇಂದ್ರ ಹೇಮಾ ಮಾಲಿನಿ ಲವ್ ಸ್ಟೋರಿ.

0: తెలుగు చెప్తానండి.
1: ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ.

0: ಅಲ್ರಿ ಹೊಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ನೀವೇ ನೋಡಿ ಮತ್ತೆಲ್ಲಾರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಮತ್ತೆ ಅವ್ರ ಹೆಂಡತಿ
0: ಬಸ್ ಕ್ಯಾನ್ಸಲ್ ಅಂತ ಹಂಗಂತ ಚಂದ್ರು ಹೌದು ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗುರುತು ಬರ್ತಾನೆ.

0: ಇವತ್ತು ಬಿಡುವುದಿಲ್ಲ. ಆ ದೇವರು ನಿಮ್ಮ ಬಾಗಿಲು ಯಾರು ತಂದಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
0: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದ್ ಸ್ವಲ್ಪ ಖುಷಿ ಕೊಟ್ಟಿಲ್ಲ ನಮ್ ತಾತೆ. ಸಂಧ್ಯಾವಂದನ ಮಾಡಿ ಎದ್ದು ನಿಂತವರು ಹಾಂಗ ಕುಸ್ಬಿಟ್ರು. ನಾನು ತಾತ್ಯ ತಾತ್ಯ ಅಂತ ಕೂತಾ ಇದ್ದು ಎಲ್ಲಿ ಏನೋ ಆಗ್ಬೋಯ್.
0: ಅವ ಹೇಗಿದಾರ?
1: ಇದಾರ ಬರೋಬರಿ ನಿಮ್ ದಾರಿನ ಕಾಯ್ತಾ ಇದ್ದೆ.
0: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ.
1: ನಿನ್ನ ಹೆಸರಿನ ಜಪ್ಪ ನಾವು ನಡೆದ
2: ನಿಮ್ದು ಮತ್ತೆ

0: ಇಷ್ಟು ಮಳೆ ಬರಬೇಕಾದ ಸಂಜಾದಿಂದ ಮಾಡಿದ್ದೀವಿ.
1: ನಿಮ್ಗಂತೂ ಎಲ್ಲ ಗೊತ್ತಾಗಿತ್ತು. ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೂ ಜನ್ಮ ಮಾಡಿ ಅಂತ ಎಂದು ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ, ಹಾಗಾದ್ರೆ ಎಷ್ಟು ಶಕ್ತಿನೂ ಅವರಲ್ಲಿ ಇರಲಿಲ್ಲ. ಆಗ ಅಭಯಾಗ್ತಿಲ್ಲ ಅವನ ಬಗ್ಗೆ ಇಷ್ಟು ಕೌತ ಅಂತೀವಿ. ತಾತೆ ಅಂದ್ರೆ
0: ಅವನ ಏನ್ ಹೆಸರು ಅದವ ಈ ವರ್ಷದ್ದು ಅಂದ್ರ ಸಮ್ಮೇಳನ
2: ಅವಂಗ ಬಹಳ ಅನ್ಸಿತ್ತು.
1: ಬೇಕಂದಾಗ ರಿಸರ್ವೇಶನ್ ಆದ್ರೂ ಎಲ್ಸುತ್ತಾಗ
0: ಕಳಿಸ್ತೀನಣ್ಣ.
2: ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
1: ಸಾಮಾನೊಳಗಿಟ್ಟು
2: ಇವತ್ತಿನ ರಾತ್ರಿ ತಿಜೋರಿ ಕೊಡೆ ಆದ ಮಗಳಿ
0: ಯಾಕ ಅಟ್ಟ ಬಿತ್ತಲ್ಲ
2: ಇತ್ತಾಗ ಅಟ್ಟ ಎಲ್ಲಿ ನೋಡಿದೀನೋ ಅದಕ್ಕ ಹಂಗ ಕೇಳ್ತೀನಿ.

0: ಹೇಳ್ತಾರೆ, ನೀವು ಸರಿಯಾಗಿ ಜೋಮಾರಿ ಮಾಡಿದ್ರೆ ಹಡಿ ಒಂದು ಬಿಟ್ಟೇನು ಮತ್ತೆ ಯಾರ್ಯಾರು ಅವ್ರಿಗೆ ನಮ್ಮ ಬಸ್ನಲ್ಲಿ ವ್ಯವಸ್ಥೆ ಮಾಡ್ಬೇಕು.
1: ಅಮ್ಮ ಎದ್ದು ಬಾಗಿ ಬಿಟ್ಟಾಳಲ್ಲ.
0: ಅಲ್ಲ ಈ ಶಾಖೆ ಬರ್ತಿರ್ತದ ಭವಿಷ್ಯ ಯಾವ್ದಾಗಿ ಜೀವ ಇದ್ರು ಕೂಡ
1: ಚಹಾ ತಗೊಂತೀವಲ್ಲ
0: ನಾನಂತ್ಯ ಚಹಾ ಕುಡಿದ್ರೆ ನಂಗೆ ಹಾಲು ಹೋಗ್ತದೇನೋ.

0: அப்பா நடுமலை பத்தாம் சேர்க்கும்போது தாக்கி இருந்து தாய் ரஜிசத்தம் கூட ஜலீந்தர்களிடம் இருக்கல இது உப்பு படு வாடி குறைக்கேசன் சொல்லுவாங்க
1: ನೀನು ಊರ್ಕಳಿದ್ದು ಹೊತ್ತು ಕಿತ್ತು ಗೊತ್ತದ ಎಂತ ಪ್ರಸಂಗ ಇದು
0: ನಾನು ಎಷ್ಟು ಮುಂಚೆನೆ ಬರ್ಕಳಿಸಿದ್ದೆ ನಿಮ್ಗೆ ಪುಸ್ತಕ ಪಟ್ಟಿ ಬರೋ ಮುಂದೆ ತಗೊಂಡ್ ಬಾ ನಾನಂದ್ಕೊಂಡೆ ಮುಂಚೆನೆ ಕೊಂಡ್ಕೊಂಡಿಟ್ಟಿದ್ದಿ ಕಲ್ಲರ್ ತಗೊಂಡಿತ್ತು ಅಂತ
1: ಅಜ್ಜಿಗಂತ ನಮ್ಮ ಅವನಿಗಂತ ಶಾಲೆ ಕೊಟ್ಟಿದ್ದೀನಿ ಅದು ಕೂಡ ತಂದಿಲ್ಲ ಇಂಥ ಬೆಳೆದಾಗ
0: ಅಜ್ಜಿಗಂತ ಅವಳಿಗೆ ಸೀರೆನು ಯಾರಾದ್ರು ಎಂದಾದ್ರು ಚಿಕ್ಕ ಹೊಸ ಶಾಲೆ ಕೊಟ್ಟಿ ಅಂದ್ರೆ ಅದು ನಮ್ಮ ಅತ್ತಿ ಪಟ್ಟಿಗ ಹೋಗಿ ಸೇರ್ತದ ಅಜ್ಜಿಗೆ ಹಳ್ಳಿ ಕಂಬಳಿ ಮೈಲಿ ಹೋಗಿದ್ರು ಸಾಕು ಯಾಡ ಭಾಷೆ
2: ಸಿಕ್ಕೊಂಡ್ಬಿಟ್ಟು

Okay.

0: ಮೊದಲು ಆ ಕೂದಲು ಸರಿ ಮಾಡ್ಕೋ,
1: ಪರಾಗ ಒಪ್ಸಬೇಕು.
2: ಪರಾಗ ಆಗ್ಲಿ ಚಾಕೊಂಡು
1: ವ್ಯಾಯಾಮ ನಿಯಮ ಮಾಡ್ತಾನೇನಮ್ಮ.
0: ಊರಿನ ಹೊಂದಿಸುವುದು ವ್ಯಾಯಾಮ ಖರೀದಿ
2: ಮಾಡ್ಲಿಕ್ಕೆ
0: ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋದಿಲ್ಲ.
1: ಮುಂಬೈ ಮತ್ತ ಅದ್ರ ಉಳಿದಿದ್ದಾಗ ಏನಲ್ಲ ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿದ್ರೆ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದಾಗ ನೋಡ್ತೀನಿ ಇನ್ನಷ್ಟು ಬೇಡಿಕ ಕೆಳಗ ಹೋಗ್ತಿದ್ದ ಕಾಣ್ತದೆ. ಯಾರಿಗಿತ್ತು
0: ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳು ಆಸೆ ಟ್ಯಾಕ್ಸ್ ತಗೊಂಡು ಟ್ಯಾಕ್ಸ್ ತಗೊಂಡು ಒಂದು ತಂದು ತಂದ ಮ್ಯಾಲ ಅದು ಉಪಯೋಗ ಏನಂತ ತಿಳ್ಕೊಂಡು ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು ಅವ್ರಿಗೆ ಅನ್ನಿಸ್ತು ಮಾಲಕ ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವ್ರೇ ಮಾಡ್ತಾರ ಅಂತ. ಒಟ್ಟಿನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು ಹತ್ತು ಸಾರೆ ಕೆಡ್ತು ಒಂದ್ ಸಾರೆ ನಿಂತು ಅಂದ್ರ ನಿಂತ ಬೇಕು.
2: ಮತ್ತ ಊರಾಗ
1: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ, ಎರಡು ಎಕರೆ, ಮೂರು ಎಕರೆ, ಐದು ಎಕರೆ, ಹನ್ನೆರಡು ಎಕರೆ ಅಂದ್ರೆ ನೀರು ಕೊಟ್ಟು ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದರೂ ನಾನು ಪ್ರಯತ್ನ ಮಾಡಿದೆ. ಜನರ ಅದು ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗಲೇ ತಾತ ಅವರಿಗೆ ಹೇಳಿದ್ದೆ ನಾನು ಇದಕ್ಕಿಂತ ಒಂದು 15 ಎಮ್ಮಿ ಕೊಳ್ಳೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬರುದಿಲ್ಲ ಅದಕ್ಕ ಮೂರು ಮಳೆ.
2: ಬಾಬುಜಿ ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಿರ್ಲೇನು ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದಿಟ್ಬಿಟ್ಟರು ಮನೆ ಮುಂದ ಗಂಜಿ ಬಿಡಿ ಶ್ರೀಮಂತ ಮುಖ್ಯ. ಮತ್ತ
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ನೋಡ್ದ ಬಂದದ್ದು ಮಠ ಕಾಣಿಸ್ತದ. ಸಂಸಾರ ಹೊಡೆದಿದ್ದ, ಅವ್ನ ಅಪ್ಪ ನೋಡ ತೆಗೆದುಕೊಂಡು ಬಂದಿದ್ದ, ದೇವನ ಕುಟಿಗ ಸಂಸಾರ ಹೊಡಿದ್ದ, ಮತ್ತ ಕಾಣಿಸ್ತದ ನೀನು ಹ್ಯಾಕ್ ಕಳ್ಸ್ಕೊಂಡು ಬಂದಿ ಆ ಬಿಡಿ ಬಿಡಿ ಮನುಷ್ಯನ ಮಾತನ. ನಾನು ಮುಂದಕ್ಕೆ ಹೋಗಿರ್ತೀನಿ, ಕೈ ಚೀಲ ತಗೊಂಡ್ ಬಾ. ಮತ್ತ ಒಂದು ಕೋಳಿ ಚೀಲ ಸಕ್ರಿ ಸ್ವಲ್ಪ ತಗೊಂಡ್ ಬಾ.
2: ಅವ್ರಿಗೆ ಏನಾದ್ರೂ ಕೆಲಸಕ್ಕೆ ಯಾಕೆ ಹಚ್ಚಬಾರ್ದು? ಆಮೇಲೆ
3: ಹೋಗೋದ್ರ ತುಂಡು ಮಾಡಿ ತಿಂದವರು.
4: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ.
3: ನಮ್ಮ ಅಣ್ಣನ ಹಾಕೊಂಡಿ ನಿಮ್ಗೆ ಭಾಳ ಅದ
5: ನಿಮಗ್ ಗೊತ್ತಿರೇನು ಅವ್ರ ಸಿಟ್ಟು ಪೂರಾ ದೇಶಪಾಂಡೆನ ಅದಾರ ಅವ್ರಿಗು ಬೀಪಿ.
4: ನಿಮಗ್ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೇದಾಗಿರ್ತೀವಿ ಅಂತ.
5: ಆದ್ರ ನಮ್ದು ನಮಗಾಗುತ್ತು ಕಲಿ ಕಲಿ ಮುಚ್ಕೊಳ್ಳಿ ಚಾಪೆ ಹೇಳಿದ್ರ ಕಾಲು ಹೊರಗಿರ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊರಗಿರ್ತದ. ಇಂಥ ಪ್ರಕಾರ ಎರಡು ಕೋಣೆ ಜಾಗ ಬೇಕು ಅಂತ ಇಷ್ಟು ದಿವಸ ಒಡ್ಡಾಡಿದಾಯ್ತು. ಈಗ ಸಾರೆ ಭಕ್ತ ಆಗಿರ್ಬೋದು ಅಂತ ಒಡ್ಡಾಡೋದು ಇಲ್ಲಿ ಹ್ಯಾಂಗಾದ್ರು ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆ ಆಗಿ ಧಾನ್ಯ
3: ನೀವಿ ಬಡ್ಡಿ ಹಾಟ ಹಚ್ಚಬೇಡ ಯಾರು ಇದ್ ಕಡೆ ಬರೋದಿಲ್ಲ ನಾನು ಹೋಗೋದಿಲ್ಲ ಆಯ್ತು ಪಕ್ಕ ಕೋಪ ಇದ್ದು ನೋಡ್ರ ಹಾಂಗಲ್ಲೇ ನನ್ ಎರಡು ದಿನ ನೀವ ನಮ್ ಜೋಡಿ ಇದ್ದು ಬಂದ್ ನೋಡ್ರಿ ನಿಮ್ಗೆ ಅರ್ಥ ಆಗ್ತದ ಇದಕ್ಕಂತಾನೆ ನಾನು ಹಿಂದೂ ಮಾತಾಡೋದಿಲ್ಲ ಸುಮ್ಮ ಅರ್ಥ ಕನರ್ಥ
4: ನಿನ್ ತಂಗಿ ಕಲಿ ನೋಡಿ ಇಷ್ಟು ವರ್ಷ
3: ಅಲ್ಲಿ ಅಕ್ಕಿ ಕಾಲೇಜ್ ಮನೆಯಿಂದ ಹತ್ರ ಆಗ್ತದ ಅಂತ ನಡು ನಡುವೆ ಇರ್ತಿದ್ಲು ಎಂದೂ ನಮ್ ಜೋಡಿ ಇದ್ದಿದ್ದಿಲ್ಲ ಅಕ್ಕಿ ಯಾರು ಹೇಳ್ತಾರಿಲ್ಲ ಸರಿ ನಿಮ್ಮ
6: ಹಾಕಿಲ್ಲ ಇದೆಲ್ಲ ನಮ್ಮ ಅಣ್ಣನ ಭಾರವಾದ
1: ಅದನ್ನ ತಗೊಂಡು ಏನ್
3: ಮಾಡ್ತೀರಾ?
1: ನೀವು ಮುಂಬೈ ಕಡೆ ಆಗ ಕರೆ ನೋಡ್ರಿ, ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ. ಮತ್ತ ನಾಳೆ ನಿನ್ನೆ ಈ ದಾಗಿ ಮಾಡಿದ್ರು ಎಷ್ಟು
3: ಬರ್ತಿತ್ತು?
6: ಎಲ್ಲರೂ ಬರ್ತಾರ ಮಾಡ್ತಾನೆ.
7: ಆದ್ರೆ ಈ ಹಳ್ಳಿ ಮಣ್ಣ
1: ಮಟ್ಟಿಗೆ ಈಗ ಕರ್ಕೊಂಡು ಮುಂಬೈ ಕಾಸದ ಮಟ್ಟಿಗೆ
4: ಕರ್ಕೊಂಡೋಗ್ರಿಗಲ್ಲ
1: ನೀನ ಸ್ನಾನ ಇರ್ತೀನಿ ಮತ್ತು ಅವನ ಜೋಡಿ ಇದ್ದ ಅಲ್ಲ ಸ್ವಲ್ಪ ಸುಧಾರಿಸ್ತಾನ
4: ಅಭಯ ಬಗ್ಗೆ ಎಷ್ಟು ಕೌಂತಿರಿ ಹಿಂಗ ಅಭಯ ಹಿಂಗ್ ಕಾಣಿಸ್ತಾರ ಅಭಯ ಸಿಂಕ್ ಇರ್ತದ ಅಭಯ ಈ ರೀತಿ ಕ್ರಿಕೆಟ್ ಆಡ್ತಾನ ಮತ್ತ ಅಲ್ಲಿ ಮುಂಬೈದೊಳಗ ಅಭಯ ನಂಬರ್ ಯಾರು ಬರ್ತಂದ್ರ ಶಿವಾ ಕುಡಿತಾರ ನೋಡಿ ಅಂದ್ರೆ ಯಾಕೆ ಕ್ರಿಕೆಟ್ ನೋಡಿ
1: ಅಭಯನಿಗೂ ಭಾಳ ಅದ ಅವನ ಬಗ್ಗೆ
4: ಯಾಕೆ ಇರ್ಲಿಕ್ಕಿಲ್ಲ ಹೇಳಿ ಇಬ್ರು ಅಣ್ಣ ತಮ್ಮ ಅವನಿಗೆ ವಾಯಿ ಇರುವ ಮತ್ತ ನಿಮ್ ಬಂದಾಗ ರಾಹುಲ್ವಾದ ನನ್ನ ಆಶೀರ್ವಾದ ಅಷ್ಟೇ ಇದ್ರು ಖುಷಿ ನೋಡ್ರಿ ನಾವು ಮಾತ್ರ ಅವ್ರಿಗೆ ರಾಹುಲ್ ಅನ್ನೋಂಗಿಲ್ಲ ಅದು ಸುದೀರ್ ಕಾಗಣೆ ಸರ್ ನಾವು ಪದ ಅಂತ ಹೇಳಿ ಹಿಂಗದ ಮತ್ತ ಹೆಂಗದನ
1: ಈ ಮೂರು ವರ್ಷದಾಗ ಬಹಳ ಬದಲಾಗ್ಬಿಟ್ಟಣ ನೀವು ನೋಡೋದ್ರಿಂದ ಗುರುತುಳಿಯದೆ ಕಠಿಣ ಇನ್ನು ಹತ್ತು ಇಟ್ಟು ಬಂದದ ಆದ್ರೆ ಎತ್ತ
4: ಬೆಳೆದಿಲ್ಲ
1: ದಾಳಿಲ್ಲ ಏನ ಮಸ್ತ್ ಒಂದಿನ ಜೀವನ ಹೋಗಿಲ್ಲ ಅಂದ್ರೆ ಬಹಳಷ್ಟು
4: ನೋಡಿ ರೂಪಾಯಿ ಹಂಚಲಿದೆ ಮಂಚು ಯಾಕೆ ಅವನ ಮತ್ತ ಮುಂಬೈನೋಡಾಗ್ಬಿಟ್ಟ ಏನು ಅನ್ಸಿರ್ಲಿಲ್ಲ ಅವಂಗ
1: ಹಾಗೇನಿಲ್ಲ ಮುಂಬೈನ ಬಗ್ಗೆ ಬಹಳ ಇಷ್ಟ ಆಗ್ತಾನ ಅವನು ಪರಾಜಿನ ಬಗ್ಗೆ ಇಷ್ಟ ಆಗ್ತಾವಂಗ ಪರಾಗಾಗ ಈ ಕೆರೆ ಈಸಿ ಕಳಿಸಿರ್ತಾರ ಅದ್ರದ್ದು ಹೆಚ್ಚಿಟ್ಟಲ್ಲಮ್ಮ ಈ ಗುರುದ್ರು ಈ ವಾಡೆ ಕುಟುಂಬ ನಡೀತಿ ನಡೀತಲ್ಲ
0: ಬಂದೆ ನಮ್ಮ ಗುರುರಾಜ ಮನೀಗ ನೋಡಿಟ್ಟಿರು ನೀನು ಈ ರಾಘವನ ಲಕ್ಷಣ ಆ ನಮ್ಗ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿ ಅಂತ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ ಎಲ್ಲೋ ನಾವು ಕೂಡ ಇದು ಅವನಿಗೆ ಬೆಲ್ಲಿ ಕಾಕೋ ರೀತಿ ಅದಕ್ಕಾಗ ಕೆಟ್ಟಿದ್ದು ಮರೋಬರ್ ಮ್ಯಾಗಿಡಾಗ ಕುಂದಿಗಳ ಛಲ ಹೊರತ ಬಿದ್ದಿದ್ರ ಇಂಥ ಮ್ಯಾಗಿ ಬಿದ್ದಿಲ್ಲ ಸುಧಾರಿಸೋದು ಯಾರು ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೊಬೈಲ್ ಕಟ್ಟೋಣ ಅಂತ ಹಿಂಗ್ ಹೇಳೋ ಹಂಗ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿತ್ತು ಅವನು ಮೈ ಮೈ ಕಟ್ಟು ಈಗ ಅದೇ ಎಲ್ಲ ಬಾಬಾ ಕಾಣಿಸ್ತಾವ ನಾನು ಹಗಲಿಡಿ ಸಾಯೋತಂತ ದುಡಿಯೋದು ಇವ ಮುಂಜಾನೆ ಸಂಗೀತ ಅಂತ ಅಲ್ಲಿ ಹೆಚ್ಚಿರೋದು ಇಲ್ಲ ಮಲ್ಕೊಂಡಿರೋದು ಮಾಡಂತಂಗ ನನ್ನ ಮಕ್ಕಳೆಲ್ಲ ಕುಡಿದುದ್ಧಾರ ಮಾಡಕ್ ಬಂದಾರ ನಿನ್ನ ಮಗ ಒಳ್ಳೆ ಮುತ್ತಾರ ಅವನಿಗೆ ಹಾಂಗ ಚಲೋನ ಇಟ್ರಿ ನಮ್ಮ ಧರಣ ದಾವಣಗೆರೆ ದೇಶಪಾಂಡೆ ಅವ್ರ ಹೆಸರನ್ನ ಏನಾದ್ರು ಏನ್ ತಗೊಂಡಾದ್ರ ಅದು ನಿಮ್ಮ ಬೇರೆ ತರ್ತಾರ ಈ ಕುಳಿಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ನೀವು ಬಿಡಬೇಡಿ
1: ಹೋಗ್ಲಿ ಬಿಡೋಣ ನಾವ್ ಇದ್ರ ತನಕ ಅದ್ರ ಅಂದ್ರೆ ಒದಾಡ್ಬೇಡ
0: ನಿನ್ಗೆ ಏನ್ ಗೊತ್ತಾಗ್ತದೆ ನನಗ ಈ ಕರ್ ಹಿಡಿದಾಗ್ತದ
1: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೊಡ್ರಿ ಬಂದಾಗಿತ್ತು ನೋಡ್ತೀನಿ ನಾನು ನಿಮ್ಗೆ ಕುರಿತು ತೆರ್ಸಾನೆ ಕೆಲ್ಸ ಸರಿಯಾದ ಕೂತಿಲ್ಲ ಸರಿಯಾದ ಮಾತಿಲ್ಲ ಹೇಳಪ್ಪ
4: ಹೇಳಿ ಏನ್ ಹೇಳ್ತೀರಿ
1: ಈ ವಾರ ನೋಡ್ರಿ ಎಷ್ಟು ಹೊಲಸಾಗ ಸಿಗತ್ತೆ ಅದ ರಿಪೇರಿ ಮುಂತಾದ್ರು
0: ರಿಪೇರಿ ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ ಮಾಡಿಸೋದು ಇಲ್ಲಿರೋ ಕಟ್ಟಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ ಹಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡುವ ಅಗತ್ಯ ಅದ
1: ನಾವು ಅದೇ ಐನೂರು ಮೈಲಿ ದೂರದಿಂದ
0: ಅದೇ ಹೇಳೋದು ಇಲ್ಲಿ ಒಬ್ಬರಿಂದಾಗಲೇ ಒಬ್ರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ ಸಾಧ್ಯ ಕಾಯಿಲೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟೋಗ್ಬಿಟ್ಟ ನೋಡಪ್ಪ ನೀನು ಶಾಣಿಯಾಗಿದ್ದ ನಾನು ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ, ನನ್ನ ಮಕ್ಕಳನ್ನು ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆಯವ್ ಅವನ ಹಾಗೆ ಒಳ್ಳೆಯವನಿಗೆ ಬೇರೆ ನಾನು ಸಹಾಯ ಮಾಡಿ ಎಷ್ಟು ಬರಬೇಕು. ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮಕ್ಕಳು ಒಳ್ಳೆ ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ವರ್ಗಕ್ಕೆ ಬರ್ತಾರೆ ಹೌದು
1: ಮೆರಿಟ್ನಾಗ ಎಷ್ಟು ಬೇಕಾಡಿದ್ದೆ ನಾನು
0: ಮತ್ತ
3: ಅಭ್ಯಾಸದಲ್ಲಂತೂ ಕಷ್ಟ ಭಾಳ.
0: ಅದು ಒಂದು ಕೋಪಿಡಸ್ತು ಗುಣನೇ. ನಮ್ಮ ನೋಡ್ರಿ ತೂಗ ಮಣಿಮೆ ಅಲ್ಲಿ ಕುಂತು ಹೊಲ ಮಾಡಿದ್ವಿ ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪೀಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡಲಿಲ್ಲ. ನೀ ನಮ್ಮ ಪಿಚ್ಕಾಡಿಲ್ಲ ಇಲ್ಲೇ ಮುಂದೆ ಬರ್ಬಿಟ್ಟು ಮತ್ತ ಖರೆ
1: ಬಂದೆ
0: ಯಾಕೆ ಹೇಳ್ತಿ
3: ಚಂದ್ರ
0: ಅಂಜು ತಡಿ ಸ್ವಲ್ಪ ತಡಿ ಸರಿ
3: ನೋಡೋಣ ಆ ಕೂಲಿ ಸಿಂದಾಗ ಅಮಿತಾ ಪಿಂಗೇ ಸಾಮಾನಿಲ್ಲಪ್ಪ
0: ನಾ ಹೋದ ಇಲ್ಲಿ ಸಾಮಾನ್ಯ ಹಾಕೋದ
3: ನಾನು ಒಂದ್ ಚಾನ್ಸ್ ಇದೆ ಸರ್ ಪಿಕ್ಚರ್ ನಾಗ ಕೆಲಸ ಮಾಡ್ತೀನಿ ನೋಡು
0: ಹೋಗುವಂತೆ ಮುಂದೆ ಸಾಮಾನ್ ನಡು ಮನೆ ಕಡೆ ಇಡು
3: ಬೇಕಾದ ಮಾಡ್ಕೊಳ್ಳಿ ನನಗೆ ಇಷ್ಟ ಇಲ್ಲ

0: அஜி, நானோ குஜிரா தாத்தியாரா
1: ஸ்ரீயா
0: அஜி.

0: ఎత్తు పిల్లు వచ్చిన కానది
1: ಇವತ್ ಮುಂಜಾನೆ ಸ್ವತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರ
2: ನಿಮಗೇನು ಮುಂಬೈ ಕರೆಯಿರೋದು ಏ ರಂಜು ಆ ಬಾಡಿ ಕಡೆ ಯಾಕೆ ನಿಂತೇ
3: ಮಾಡಿ ಕಡೆ
1: ನಾನು ಮುಂಜಾನೆ ನೋಡ್ತಾನೆ
2: ಹಿಂಗ
1: ಸರಿಯಾಗಿ ಬಿಡ್ತೀನಿ ನೀವೇ ಕೊಂಡಾಗಿದ್ದ ನೋಡಿ ನಾವು ಸಿನಿಮಾ ಕ್ಲಾಸ್ ಹೋಗಬೇಕಾದ್ರೆ ಬಂದಾಗಿದ್ದ
3: ನೀವು ಟಿವಿ ತಗೊಂಡ್ರಿ
1: ಹಾ ಮುಂದೆ ಬನ್ನಿ ಅಷ್ಟೇ ಒಂದಿಷ್ಟು ಅದೇ ಸಿಕ್ತು ಹತ್ತನೇದು ಅಲ್ಲ ಅಣ್ಣ ಐದು
3: ಅದು ಹತ್ತನೇದಲ್ಲ
2: ಕೂತಿದ್ದೀರಿ ಅಂತ ಒಂದು ವಿಷಯ ಹೇಳ್ತೀನಿ ತಾತ್ಯ ಅಂತ ಸರಿ ಇಟ್ಬಿಟ್ಟಿಲ್ಲ
3: ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
3: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದಿದ್ದ ನನಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬಕ್ಕೆ ಆಚೆ ಇಂದ ಕಲಿಯೋ ಹಾಗಿಲ್ಲ ಇವ್ರ ಪ್ರತಿಷ್ಠೆ ಆದ್ರು ಮಾಷಲ್ಲ ಮಂಡಲ ಆಗಿದ್ರು
0: ಅಂದ್ರೆ ನೀನು ಪಾಲಿಗೆ ಎಲ್ಲ ನೀನು ನಿರ್ಣಯವನ್ನು ಸಾಧ್ಯತೆ ಇಟ್ಕೊಂಡಿದ್ದೆ ನಮಗ್ ಯಾಕೆ ಹಿಂದೆ ಕ್ಲಾಸ್ ಕೊಡ್ತಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ರಿಗೂ ಹೋರಾಟ ಶಕ್ತಿ ಇರ್ಲಿಲ್ಲ ನಮ್ಮ ಭವಿಷ್ಯದ ಏನಾಯ್ತು ಮಣ್ಣಾಯ್ತು ಚಿನ್ನು ಆಯ್ತು ಇದೇ ಇದೇ ಹೊಲದಾಗ ಭೂತ ಮುಂದಿದೆ ನನ್ನ ಜನ್ಮ ಆಗಲೇ ನೌಕರಿಗೆ ಭವಿಷ್ಯ ಸೂಪರ್ಟೆಂಡೆಂಟ್ ಆಗಿಟ್ಟಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರವೇಶ ಮೊದ ಮೊದಲು ಕೂಡು ಬರ್ತಿರ್ಲಿಲ್ಲ ನಂತರ ಕೂಡು ಬಂದು ಈಗ ಊರು ಮೂಗು ಬಿಡಿಸ್ತಿದ್ರು ತಮ್ಮ ಇಬ್ರು ಹೋದಾಗ ಕೆಲಸ ಮಾಡೋದು ಅದನ್ನ ಮರಿಬೇಡ
2: ಹೌದು ನಾನು ಕೊಡೋದಿಲ್ಲ ನಾಳೆ ನೀವು ಲಗ್ನ ನಿಲ್ಕೆ ಹೇಳಿದ್ರೆ ಏನು ಕಾರ್ಯ ಹುಡುಗಿ ಮೇಲೆ ಹಾಕೋದ ಅದು ಹಂಗ ಮದುವೆ ಮಾಡ್ಕೊಡ್ತೀವಿ ಹೋಗ್ತಾರೆ ಇದನ್ನ ಯಾರು ಮಾಡ್ಕೊಡ್ತಾರೆ ನೀವು ಹುಡುಗಿ ಜೋಡಿದಾಗ ಅದ್ರಾಗ ರೂಮ್ ಕೂಡ ಎಷ್ಟು ಸುಂದರ ನಾ ಬಿವಾರ ಕೊಡೋ ಹಂಗಿಲ್ಲ
0: ತೋಟ ಹಿಡ್ಬೇಕಾದ
2: ನೀವ್ ಏನ್ ಬೇಕಾದ್ರು ಮಾಡ್ಕೊಳ್ರಿ ಆದ್ರೆ ನಾ ಬಿವಾರ ಕೊಡೋ ಹಂಗಿಲ್ಲ
1: ತೋಟ ನಮ್ ಮೂರ ಮಂದಿ ಹೆಸರು ಇದ್ದಾರೇನು
0: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕ್ ಹತ್ತಿದ್ದಿ
1: ಅಣ್ಣ ಏನ್ ತಪ್ಪಾಯ್ತಾಗ ನಾ ಎಲ್ಲಾದ್ರೂ ಒಮ್ಮೆ ಕಡೆ ತಿಳ್ಕೊಬೇಕಿದ್ರು ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂತೀವಿ ಗೊತ್ತದೇನ ನೀನು ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ರು ಖರ್ಚು
0: ತಾತ್ಯ ಬರೀ ಹೆಸರಿಗಷ್ಟೇ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮಕ್ಕಳಿಗೆ ಹಾಕುತ್ತಿದ್ರು ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಅದು ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಅಣ್ಣ ಈಗ ನೀನು ಇಷ್ಟೇ ಬೇಡ ಕೊಂಡಿ
1: ಅಣ್ಣ ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ ನೀನಂತ ನಿನಗೆ ಶಿಕ್ಷಣ ಕೊಟ್ಟೆ ನಿನ್ಗೆ ಕಗ್ಗ ಮಾಡಿದೆ ಅಂತ ಈಗ ಕೇಳು ನಂದು ಸ್ವಲ್ಪ ನಿನ್ ಕಿಸದಂಗೆ ನನ್ನ ಖರ್ಚು ಮಾಡಿಲ್ಲ ನನ್ನ ಶಿಕ್ಷಣ ಕ್ರಮ ಅಂತ ಅಲ್ಲದೆ 20 ವರ್ಷದಿಂದ ನನ್ನ ತನ್ನದು ಏನೇನು ಇಲ್ಲ ಸಿಕ್ಕಿದೆ ನನ್ನ ಜಮೀನು ಕಡಿಮೆ ಇತ್ತೇನೋ ನನ್ನ ಹೆಸರಿನ ಮೇಲೆ ಆಯ್ತಾ ಜಮೀನಿನ ಉತ್ಪನ್ನದ ಮೇಲೆ ನನ್ನ ತನ್ನ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಉದ್ಯೋಗ 20 ವರ್ಷ ಆಯ್ತು ಅದ್ರ ಉತ್ಪನ್ನ ನೀನು ತಿನ್ಕೊಂತ ಬಂದಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಈ ಐಸತ್ತ ನಾಲ್ಕು ತರ್ಸಿ ಅನ್ನೋ ನನ್ನ ಉತ್ಪನ್ನದ್ದು ಅಂತ ಬಂದೆ ತೃಪ್ತಿ ಸುತ್ತ ಬಾರಿ ಅಂತ ತರ್ಸಿ ಒಮ್ಮೆ ಅದು
0: ಬರಬೇಕು ಮತ್ತೊಂದೆ ಅಂತ ಕಟ್ಕೊಂಡು ಹೋಗ್ಬೇಕು
1: ನಾವೇನ್ ಬಿಟ್ಟಿ ಬೆಳೆದನು ಎತ್ಕೊಂಡು ಹೋಗ್ಲಿಕ್ಕ ಅಲ್ಲದೆ ನೀನೇನಾದ್ರು ಕೈಯಿಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ ಸೂಟಿಗೆ ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಇರ್ತದ ಅಂತ 10 ಸಲ ಬಿಟ್ಟಿ ಹಾಕಿದ್ ಹೇಳ್ತಿದ್ದಿ ಆಗ ನಿನ್ಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಇಲ್ಲಿ ಬಂದು ನಾನು ತಿಳ್ಬಾರ್ದು ಅಂತ ಅಲ್ಲದೆ ನಾಲ್ಕು ವರ್ಷ ಬಂದಿಲ್ಲ ನಾ ಇಲ್ಲಿ ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಒಮ್ಮೆ ಕೊಡಿದ್ದಿ ಹೇಳ್ಬೇಕು ಏನಾದ್ರು ಚಿಕ್ಕ ಮಕ್ಕಳು ಕೂತ್ಕೊಂಡು ಒಂದ್ಸಾರಿ ಸತ್ಯ ಇಲ್ಲದ ಅಂತ ಮತ್ತೆ ನಾಳೆ ನೀನಾದ್ರು ತಾಕೊಂಡು ಊಟ ಮಾಡಕ್ ಬಿದ್ದಿದ್ದ ಅಂತ
0: ಆಯ್ತಪ್ಪ ಊಟ ಎತ್ತು ನೀನು ಮಾತು ನಾನ್ ನಿನ್ನ ಉತ್ಪನ್ನ ಕೊಡ್ಲಿಲ್ಲ ಖರೆ ಅದ ಹಾನಿ ಕೊಡ್ಲಿಲ್ಲ ಹಣ ಕೊಡ್ಲಿಲ್ಲ ಅದು ಖರೆ ಅದ ಮಾತ್ರ ನಿನ್ನದೆ ಇಷ್ಟು ವರ್ಷದಾದ 1,000 ಅನಿಸ್ತೇನು ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ 2 ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ದಿ ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ
1: ಮತ್ತೆ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡಿ ಎಲ್ಲ ಅವ್ರಿಗೆ ಇರ್ತಾರ ಹಂಗ ಅಂದ್ರೆ ಅವ್ರಿಗೆ ಯಾಕೆ ಕಾಣಿಸ್ತಿ ಅವ್ರಿಗೆ ಯಾಕೆ ಕೊಟ್ಟಿ
0: ಒಂದು ನೋಡು 1 ವರ್ಷ ಫೈನ್ ಇದ್ರೆ 3 ವರ್ಷ ಬರಗಾಲ
1: ನೀರಾವರಿ ಹ್ಯಾಂಗ್ ಬರ್ತದೆ ಬರಗಾಲ
0: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ ಕೋರ್ಟ್ ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ ಕೈಯಾಗ ಕೆಲ್ಸ ದಿವಸ ಬಿಟ್ಟು ಅಮರಾವತಿ ಹೋಗ್ಬೇಕಾಗ್ತಿತ್ತು ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಇದು ಕೇಳಕ್ ತನಕ ಎಲ್ಲರೂ ಬ್ರಾಹ್ಮಣ ಬಯಸರು ಒಂದೇ ಒಂದು ಕೇಸ್ ನಿಂತಾರೆ ನನ್ನ ಮನಸ್ಸಿಗೆ ಒಪ್ಪಂದಾಗ್ಲಿಲ್ಲ ಸಾಹೇಬ್ ಜನರಿಗ ತಿನ್ನಕ ಕುಡಿಯಕ ಎಲ್ಲ ಕೊಟ್ಟರು ನನಗೆ ಯಶಸ್ ಸಿಗಲಿಲ್ಲ ನಿಮಗೆ ಗೊತ್ತಿಲ್ಲಪ್ಪ ರಾಮನ್ ಮಂದಿಗ ಇಂಥ ಹಳಿಯಾಗಿತ್ತು ಹೊಲಗಳದ್ದು ಎಷ್ಟು ಕಷ್ಟದ ಅಂತ
1: ಉಳಿದ್ರದೆಲ್ಲ ಹ್ಯಾಂಗ ನಡೆದ ಅಂದ್ರೆ
0: ಹ್ಯಾಂಗ ನಡೆದ ಗೊತ್ತದೇನು ಈಗ ಈ ಊರಾಗಿರೋದು 7 ಬ್ರಾಹ್ಮಣ ಮನೆ ಅದ್ರಾಗ 3 ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು ಒಂದು ದೇವರ ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ ಇನ್ನು ಉಳಿದವ್ರು 4 ಅದ್ರಾಗ ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ ಎಲ್ಲರೂ ಸಾಲಗಾರರೆ ನಮ್ಮ ತಲೆ ಮ್ಯಾಲಿನ ಪಗಡಿನ ದೊಡ್ಡದು ಸಾಲನು ದೊಡ್ಡದು ಇತರ ಮಂದಿ ಜನರದ್ದು ಛಲೋ ನಡೆದ ಸೇರದಲ್ಲಿ ತೆಗೆದು ಮನೆ ಕಟ್ಕೊಂಡಲ್ಲ ದಲ್ಲಾಳಿ ಮಾಡ್ತಾರ ಟ್ರಕ್ ನಡೆಸ್ತಾರ ಏನು ಇಲ್ಲ ಅಂದ್ರೆ ರಾಜಕೀಯ ಇದ್ದಿದ್ದೆ ಇವೆಲ್ಲ ನಮಗ್ ಮಾಡಕ್ ಆಗ್ತದೆ. ಕಾಲ ಬದಲಾಗಿದೆ ಸುಧೀರ, ಆದ್ರೆ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಎಲ್ಲಾನು ಕಡಿಮೆ ಮಾಡ್ಬೇಕು.
0: ಹ್ಯಾಂಗ್ ಕಡಿಮೆ ಮಾಡೋದು? ನೀವ್ ಮತ್ತೆ ಮಾಡಿ ತೋರಿಸು.
1: ನಾನೇ ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ ಯಾವ್ದು ಪದ ಕಠಿಣ ಹಬ್ಬ
0: ಮುಳುಗಿಸಿದ್ರು ಅಂತ
3: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರೆ ಜನ ಹೇಳೋದೆ ಅಲ್ಲ ಕಡಿ ಖರ್ಚಿದ್ರು ಚಲವತ್ತರ ಬರೋಬರಿ ಆಗಿ ಅಂದ್ರೆ ನನ್ನ ಜೀವ ಹಾಳಾಗ್ತಾ ಬಿದ್ದಿತ್ತು. ಒಮ್ಮೆ ಟರಾಸಿದ್ರಲ್ಲ ಮಾರಿಬಿಡು ಆ ಜಾಗ.
2: ಅಲ್ಲ ಒಮ್ಮೆ ಟರಾಸಿದ್ರು ಅಂದ್ರೆ ಏನು?
3: ಅಲ್ಲ ಅವಾಗ ನಾನೇ ಹೇಳ್ದೆ ಅವಾಗ ಇಷ್ಟ ಹೆಂಗ ತರ್ತಾನ
2: ಕೆಲಸ ಮಾಡಲು ಮನಿ ನಡೆಸಲು ಈಗ ನನ್ನಂದ್ರು ಕೈಯಾಗಿ ಬಳಿ ಅಪ್ಪ ಊಟ ಮಾಡಿ ಮಾರಿಕೊಂಡಾರ
1: ಅಲ್ಲ ನನ್ನ ಹೆಸರು ಮೇಲೆ ಅದ್ಯಾ ನಾನು 4 ಎಕರೆ ಅಡಿಬಿಟ್ಬಿಡು.
0: ನೀನು 4 ಎಕರೆ
1: ಅವ್ರು ಬಂದಿರ್ಲಿ ಅವ್ರು ಹಾಕಿ.

0: ಅವ್ವ ಏನ್ ಬೆಳೀತಾರೋ ಅದು ಬರೋಬರ ಹಾಂಗೆ ಮಾಡೋಣ. ಏನಂತ ತಿಳಿಸಿದೀರಾ?
1: ನನಗ್ ಕೇಳ ಉಪಕ್ಷನ ಮಾಡ್ಬೇಡ ಬೇಕಂತಿದೆ. ಎಲ್ಲಾನು ಮೊದಲೇ ನಿಕ್ಕೆ ಆಗಿತ್ತು ಹೌದಲ್ಲ
2: ಭಾವಜಿ? ಮುಂಬೈ ಜಗತ್ತ 20 ವರ್ಷಗಳಿಗೆ ಅದು ನಿಂದೇನ್ ಮಾಡಿದ ಮಾತು ಕೊಟ್ಟಿಲ್ಲ ಶ್ರೀಲಂಕ ಸಿಕ್ಕಿರಲ್ಲ ಹೇಳಿ.

ಸಾಕ್ಷಿ ಅಂತ.

0: प्रभा, प्रभा,
1: ಹಳ್ಳಿ ಹೆಣ್ಮಗಳು ತಿಳಿಯದವಳು ಅಂತ ಕೇಳ್ತೀನಿ, ಖರೇನೆ ಮಾಡ್ತಿ?
0: ಹಾ, ಇಷ್ಟು ಬಂಗಾರದ್ದು ಕಮ್ಮಿ ಅಂದ್ರು 50-60 ಸಾವಿರ ಆದ್ರೆ ಬರ್ತದ, ಅದ್ರ ಬಡ್ಡಿ ಮೇಲೆ ನನ್ ಮುಂದಿನ ಶಿಕ್ಷಣ ಆಗ್ತದ, ಜೊತೆಗೆ ಒಂದು ಸಣ್ಣದೊಂದು ಔತ್ರಿ ಹಿಡಿತೀನಿ, ಶಿಕೋಣಿ ಮಾಡ್ತೀನಿ, ದೇವಿಸ್ತದ ಎಲ್ಲ ಮಾಡ್ತೀನಿ. ನೋಡಿ ಅಂತೆ ನೀವಂದಿರೋ ನನ್ ತಡಿ.
1: ಎಷ್ಟು ಹಳೆ ಬಂಗಾರ ನಮ್ಮ ಮನಿಂದ ಎಲ್ಲ ದೊಡ್ಡಸ್ತಿನ ಅದ್ರಾಗ ಅದಾವ.
0: ಮಮ್ಮಿ ಬಿ ಎ ಇದ್ದು ನೌಕರಿ ಇದ್ದು ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮನ ಕಡೆ ಬಂದಿದ್ರು. ಖರೆ ಹೇಳ್ತೀನವ್ವ, ನಂಗೀಗ ಗಂಡ ಮನೆ ಸಂಸಾರ ಯಾರು ತದ ಹವ್ಯಾಸ ನೋಡಿದ್ರು, ನಾವಿದ್ರು ಸ್ವತಂತ್ರ ಆಗೋಣ.
1: ನನ್ ಕೈಯಲ್ಲಿ ಆಗೋವರ್ಗು ಮಾಡ್ಲೇಬೇಕಾಗ್ತದ.
0: ನೌಕರಿ ಕೂಡಲೇ ಎಷ್ಟು ಬಂಗಾರ ಮಾಡ್ತೀನಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡು ಕೊಡ್ತೀನಿ. ಆಗ ಬಿಡ್ತಾರೆ ಪಾಪ ನೀನ್ ಸೊಸೈಟಿ ಮನೆಯ ಒಬ್ಬೊಬ್ರಿಗೆ ಒಂದು ಕರಿಯೋ ಕರೆ ಮಾಡಿಸ್ಕೊಡ್ತಪ್ಪ.
1: ಎಷ್ಟು ದಿವಸದಿಂದ ನಗೆ ಕತ್ತಿ ಮಾರೋಣ ಬಂಗಾರ ಕರೇನೆ ಮಾರೋಣ.
2: ನರ್ಲಿಕ್ಕೆ ಏನಾಗ್ತದೆ ಫಸ್ಟ್ ಮಾಡ ಅನುಭವ ಒಪ್ಪಲ್ಲ
0: ಅಂದ್ರಿ. ಅವ್ರ ಕಾಲಿಗೆ ತಾಗ್ಯದ ಹಸಿರು ಬಂದಿದೆ ಸುಮ್ಮ ಸುಮ್ಮನೆ ಕಟ್ಟಿ ಕುತ್ಕೊಂಡಿ. ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಬಂದ್ರಿ. ನೀವು ದೊಡ್ಡವರು ದೊಡ್ಡ ಸ್ಥಾನದಿಂದ ಆಗಿಲ್ಲ ಮಾಡ್ಬೇಕು ಚೆನ್ನಾಗಿ ಮಾಡಾರು. ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ, ನೀವು ಯಾರು ಚರ್ಪಿಸ್ತಾ ಇಡಿ ಭಗವಂತ. ಮತ್ತ ಈ ಹಿಂಸ ವಾರ ಮುಗಿತು ಅಂದ್ರ ಯಾರು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
2: ಏನು ಏನ್ ಕೊಡೋದು
0: ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿಗೆ.
1: ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನ್ ಕೊಡೋದು ಯಾಕೆ ಕೊಡೋದು?
0: ಯಾರು ಹಿಸ್ಟಿ ಅದವಲ್ಲ ಅವ್ರಿಗೆ ಕೊಟ್ಬಿಟ್ಟು.
2: ಅರೆ ಇರೋ 12 ಎಕರೆ ಕೊಟ್ಬಿಟ್ರೆ ಏನ್ ಮುನ್ನೋದು?
0: ನೋಡಿದ್ರು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮಂತಿ ಬಹಳ ಒಳ್ಳೆಯವರಿದ್ದಾರೆ, ಅಂಜಲಿಗೂ ಕೂಡ ಒಳ್ಳೆಯವರಿದ್ದಾರೆ. ಹಿಂದಿನ ಸಲ ರಚಿಸಲಾಗಿ ಸ್ಕರ್ಟಿನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಕ್ಸಿನ್ ಅಂತ ಹ್ಯಾಂಗ್ ಹೇಳೋದು ಇಲ್ಲ ಇಷ್ಟೊಂದೆ ಗುಚ್ಚಿಟ್ಟಾಗಿ ದಿಂಬು ನನ್ ಮಾತೆ ಕರೀತ.
2: ನಾನ್ ಬಿಲನ್ ಬಿದ್ದಾಳಿ
0: ಕೊಡಿಸ್ತಾಕಿ ಕರೆ. ಆದ್ರೆ ಇಲ್ಲಿಂದ ಒಂದಿಲ್ಲ ನನ್ನ ದಟ್ಟಿ ಯಾರಿದ್ದಾರೆ ಈ ಸುಧೀರ್ ಬಾಜಿ ಮುಂಬೈ ನಡೆದ ಅಲ್ಲಿ ಹಾಕೊಂಡು ಯಾರು ಅಡ್ಡ ಅಂತ ತಗೊಂಡು ಹೋಗಿಲ್ಲ. ಆಗ ತಾತಿದ್ರು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
0: ಜವಾಬ್ದಾರಿ

0: D'accord?
1: Alors,
0: Multiplier, non? ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರುದು ಮತ ನನ್ ಆ ಇದನ್ನ ಸುಧೀರ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದ ಅಂತ
0: ತಾತ್ಯ ಅವರು ಮಾಡ್ಬಿಟ್ಟು ಅಂತೀನಿ. 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ
0: ಮಂಜು ಕೇಳ್ತಿದ್ಲು ಏನದ ಏನದ ಅಂತ ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ ನಿಮ್ಗಿನ್ ಕೇಳ್ದ.
1: ಬೇಡ್ರಿ ಇದೆಲ್ಲ ಬೇಡ ಸುಮ್ ಸುಮ್ನ
0: ಕಡಿ ಕೆಲ್ಸಕ್ ಬರೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

0: ಇದನ್ನ ಹಾಕು.
1: ನಾವು ಸೂತ್ರರಾಗಿದ್ದೀವಿ.
0: ಮಾನವನ ಸೂತ್ರ ವಾಸಕ್ಕೆ ಹೋಗಿ ಹಾಕೋ ಹಾಕೋ. ನೀನು ಒಳಗೆ ಹಾಕಂಡೆ ಸುಮಾರು ದಿನ ಆಯ್ತು, ನಾನು ನೋಡಿದೇನೆ. ಚಂದ್ರಹಾರ ಹದಿನೈದು ತೋಳಿ. ಮೋಹನ ಮಾಳ ಇಪ್ಪತ್ತು ತೋಳಿ. ಚಪ್ರಿ ಹಾರ ಹದಿನೈದು ತೋಳಿ. ಅವಲಕ್ಕಿ ಹಾರ ಹತ್ತು ತೋಳಿ. ಚುಂಚಾಪಟ್ಟಿ ಇಪ್ಪತ್ತು ತೋಳಿ. ತೋಡೆ ಹತ್ತು ತೋಳಿ. ಒಂಕಿ

حط طولي. ونقرأ. أيدي طولي.

جن ہوگا نہ تو گمرا سرا ادو وجردو ಇದು ನತ್ತಿಂದು, ಇದು ಹವಳದ್ದು, ಇದು ಪಚ್ಚೆದು.

ದೇಶಪಾಂಡೆ ಎಲ್ಲ ಹೆಂಡಂದು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರು ಮತ್ತೆ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ ಅವ್ರಿಗು ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

இதுல தேவர் பணிக்க போயிட்டு உங்க யாருக்கு சின்னையாக

Tom? Ya, estimate, no.

0: नरजीवा
1: इंगा रिश्तेदार

Mari tumba moratwa sikal gudwari varinde kulde utawa.

0: 이라도 저 뒤에는
1: 장도 아래 장도
0: 문대샤 문대샤의 그 나라 아니다 니가 일로 불타올 있다가
2: Thank you.

ಇದೆಯಲ್ಲ ಹೀಗೆ ಹೇಳಿದ್ರಲ್ಲ ನಾಳೆ ಕೂತ್ಕೊಂಡಿದೆ ಈಗ ನೋಡು

0: Oké. Okay. ताली बजाओ, नॉमिनेटेड ही हूँ।
1: अब यार क्या खेल मारे?
0: चंदू।
2: हवा। हवा।
1: ना जी बाहर हो गया था बोलो।
2: नहीं वाला रात्रि इसका तो देने वालों हंड्रेड रुपए तो
1: थोड़ा निश्चित
2: नहीं ये ना वाला
1: हत्ती के लिए रंजीला हत्ती नहीं यार ये नहीं मेरा दिल नहीं मर गया ना हत्ती का वो तो सुधीराम उठती है ना तो
2: सुधीराम मुंबई का हो गया ना रंजीला पत्ते नहीं का
1: वो तो वो ये लाख कबूल कर गया ना तरे
2: अल्लाह हम तीन तो
1: ಬಂಗಾರ ಹೋದ್ರೆ ಹೋಗಿ ನಮ್ಮ ಹುಡುಗಿ ನಮ್ಮ ಕೈಯಾಗಿದೆ ಅಪ್ಪ ದೇವ್ರೆ ಈ ದೇಶ ಪಾಂಡೆ ಪ್ರತಿಷ್ಠ ಅಪ್ಪು ಇಂಡಿಯಾದಲ್ಲಿ ಬೇಡ
2: ಎಲ್ಲರೂ ಹೋಯ್ತವ
1: ಹೋದ್ರೆ ಹೋಗಿ ಜಗತ್ತು ಮೂಲ ಆಗಿತ್ತು ಕಡೆ ಗಂಟು ಅದು ಒಳ್ಳೆದಾಗಿ
2: ಮುಂದೆ ಹ್ಯಾಂಗೋ ಮುಂದಲ್ಲ
1: ಏನ್ ಚಂದು ಇದೆಲ್ಲ ನಾವು ಮಾಡಿದ್ದೀವಿ ದೇಶಪಾಂಡೆ ಅವರಿಗೆ ಕೆಲಸ ಮಾಡಿದ್ರಲ್ಲ ಅವ್ರು ಎಷ್ಟೋ ಜನ ರೈತ ಬೆವರಿನ ಮೇಲೆ ಮಾಡಿ ಯಾರ್ದಿತ್ತೋ ಅವ್ರಿಗೆ ಹೋಗಿ
2: ಪ್ರಭಾತ ಹೋಗಿ ಕದ ತೆಗಿದೆ ನಾಲ್ಕು ದಿನ ಆಯ್ತು
1: ಎಲ್ಲ ತಂದು ಅವ್ರನ್ನು ಹೋಗಿ ಎಷ್ಟು ಆಶೆ ಇಟ್ಕೊಂಡಿದ್ದಂತೆ ಯಾರ ದಿನಾದ್ರೂ ನದಿ ತಂದು ನೀ ಮಾತ್ರ ಆ ದಿನ ಬಿಟ್ಟು ನೋಡಿ
2: ನನಗೊಂದು ಇಚ್ಛ ಐತವ ಒಂದ್ ಸಣ್ಣ ಅಂಗಡಿ ಕೊಂಡು ಹಾಕಿ ನಾನು ಕೂಡಿ ಬಂದಿತವ
1: ಇದೆಲ್ಲ ಒಂದ್ಸರಿ ಬಿಟ್ಟಿ ನಾನು ಹೇಳ್ತೀನಿ ಭಾಸ್ಕರ್
2: ಬೇಡವ
1: ಯಾಕೆ ಬೇಡ ಅಂತ
2: ನಾವು ಒಂದ್ಸಲಿ ಅಣ್ಣಂಗ ಕೇಳಿದ್ದ ದೇಶಪಾಂಡೆ ಅವ್ರ ಜೊತೆಗೆ ಸೋಚೋದಿಲ್ಲ ಅಂತ ಹೇಳಿದ್ದ ಅವನ್ ಹೇಳಲು ಕರೆನ
1: ಮತ್ತೆಲ್ಲಾದ್ರೂ ಕರೆನ ಇರ್ತದ ಒಂದಿಷ್ಟು ಸ್ವಾರ್ಥ ಆಗಿದವಂತೂ ಈ ಜಗತ್ತಲ್ಲ ಏನು
2: ನಡೆಯಾಗಿಲ್ಲ ಅಕ್ಕಿ ರಂಜು ಬಂದ
3: ಮತ್ತ ಸಿಕ್ಕರು ತಗೊಂಡೋಗಿ ಮರಳಿಸಿರೋದರ ಬಗ್ಗೆ ಸಂಶಯ ಆಗ

0: ಇದೆಯಾ? ಋಣ ಹೇಗೆ ತೀರಿಸ್ಲೋ ಹೋಗ್ಲಿ ಬಿಡೋಣ, ಆಗಿದ್ದಾಗಂತೂ ಅವನ ಇದ್ದವ್ರು ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ದಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕ ಶುರು ಆಗ್ತದ. ಆದರೆ ಚೌಕಾಸಿ ಮಾಡ್ತಾ ಇದ್ವಿ, ಬಂಚಿಲ್ಲ ಹಣ ಪತ್ನಿ ಒಳ್ಳೆ ಕಿಮ್ಮತ್ತಿನ ಜೀವನ ಮಣ್ಣಿನ ಗರದ ಮೇಲೆ ಹೋಗಿ ಅವ್ರ ಮರ್ಗಿನಲ್ಲಿ ಬರ್ತ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸುಂದರ. ನಮ್ಮದು ಇದೆ ತಪ್ಪು ಇರ್ಬೇಕು, ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಂಗ ನೋಡಿ. ಇವರೆಲ್ಲ ಆಯಾಸ ಆಗಿರ್ಬೇಕು ಹೋಗಿ ಬಂದು ಅಭಯ ಗಟ್ಟಿಯಾದ ಗಟ್ಟಿಯಾದ ಹೋಗ್ ಬಂದೆ ಮನೆಗೆ ಕೂದಲಿಲ್ಲ. ಹೌದ ನಡಿ ಅಂದ್ರೆ ಇಲ್ಲ ಅಂದ ಹಾಸ್ತ ಬರ್ತದ ಮಾಡ್ತಾರ ಅಲ್ಲಿಯೊಳಗೆ ನಾ ಮುಂಬೈ ಬಂದೆ ಅಂದ್ರೆ ಆಗ್ತದ ಬಿಟ್ಟಿ ಹಾಗ ಹಾಗಾಗಿ ಈ ಸತಿ ಬರೋದು ಬೇಡ ಮುಂಬೈ.
1: ಯಾಕೆ
0: ಅದೇ ಈಗ ಬರೆದಾಗ ಅಮ್ಮನ್ ಜೋಡಿ ಯಾರು
1: ಬೇಡ ಸಿಕ್ಕೀಗ
0: ಅದು
1: ಕಟ್ಕೊಂಡಿದ್ದೀನಿ
0: ನಡೀವಾಗ
2: ಹೈರಾಣ ಆಗಿತ್ತು. ಇಷ್ಟು ದಿವಸ ಒಬ್ಬನೇ ಇದ್ದಾರ ఉడతాను తింటాను తాగా ఇలా దగ్గర చోడి కుంటూ బియర్ కొడతాను జీవా తన సాధిగా గిరిగా నిజం ప్రకటనగా స్వల్ప త్రాస అక్కడే
0: ఆగ్రహం ఒంసారి ఖర్చు ఇదే బడేతనంగా పోలీసులు గొప్పబట్టాయి అది నేను అనంతరాయన మరి సత్యాలేను బంగార వయసు అది బేరాలి
2: అంత విషయాన్ని ఆ మనస్తాన్ని కడబేడి
0: ఆడద్ బాగా నా వద్ద బాగా దూసావరం ముక్కు లేదు.

Rabab.

0: ಲಗೂನ್ ಮುಗಿಸ್ರಿ ಬೀತ ಬಸ್ ಬರ್ತದ. ನಾನು ಮುಂದ್ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಮಾತು ಕೂಡ ನಿಂತದ.

0: ಚಂದು ನಾಲ್ಕು ಮಾರು ವರ್ಷ ಕರ್ಕೊಂಡು ಬರ್ಬೇಕು. ಬಾ ಮಾಡ್ಬೇಡ,
1: ನೀವು ಕಾಳಜಿ ಮಾಡ್ಬೇಡ.
0: ಚಲೋ ತಾಗ ಕಲಿಬೇಕು. ಏನ್ ಮಾಡ್ತೀವಿ?
1: ಮಲ್ಕೊಂಡ
0: ಎಲ್ಲಿ
1: ಹೋಗಿ ಬಿಡ್ರಿ.

ಮನೆಗೆ

my enemy.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ते आले गायले आणि जिंकले अशी परिस्थिती आपल्या सर्वांची झालेली आहे. मनापासून पैसे मनापासून आणि सध्या एकमेकांच्या रचनेत म्हटल्याप्रमाणे हृदयात राहिले तुमचं गाणं आमच्या सर्वांच्या हृदयात कायम राहिलेले आहे. मनपूर्वक अभिनंदन आणि मनपूर्वक कौतुक लोकांचे. मी कल्पना जोगरकर यांना विनंती करतो की त्यांनी कृपया सर्व मंचावर यावं. आणि आमची वेळेची कसरत चालू असल्यामुळे नायनाने तुम्हाला 5 मिनिटं आहेत असं सांगावं लागलं. असो या कल्पना दे. सुरुवातीला नौशाद हरला पण
1: ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲವೇ ಕಿನಿತು ಮಧುರ, ರಾಮನ ನೋಟವೇ ಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಶಮಿತಾ ಮಲ್ನಾಡ್ ಹಾಗೂ ಅನುರಾಧ ಭಟ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಭರತ್ ಜೈನ್ ಅವರು ಬರೆದಿರುವಂತಹ ಒಂದು ರಚನೆಯ ಗೀತೆ, ಹಾಗೆ ಸಂಗೀತ ನಿರ್ದೇಶಕರಾಗಿ ಕೆ ಯುವರಾಜ್ ಅವರಿಂದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶಾಂತರೂಪ ಸಿದ್ಧಾರೂಢರ ಒಂದು ಅದ್ಭುತವಾದಂತಹ ಗೀತೆಯನ್ನ ಶಾಂತಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಯುವರಾಜ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಶರದಿ ಭಟ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ಕೃಷ್ಣ ಡಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶಬರಿಮಲೆ ಶರಣುಮಲೆ ಎನ್ನುವಂತ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿನ ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಗೌತಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇದೀಗ ಈ ಒಂದು ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಹರಿದಾಸರ ಒಂದು ಉಗಾಭೋಗ ಗಾಯನ. ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ದಾಸ ಸಂಗ್ರಹದಿಂದ ಈ ಒಂದು ಗೀತೆಯನ್ನು ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.